ಇದು ವಿಜಯಪುರ ಆಕಾಶವಾಣಿ FM ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸರ್ವರಿಗೂ ಶುಭೋದಯ. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷ ಶ್ರಾವಣ ಮಾಸದ 3ನೇ ದಿನ, ಅಂದರೆ 2026ನೇ ಇಸ್ವಿ ಜುಲೈ ತಿಂಗಳ 25ನೇ ತಾರೀಕು ಇಂದು ಶನಿವಾರ ನಿಲಯದ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:45. ಆತ್ಮೀಯಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ ಕೋರ್ತಾ ಬೆಳಗಿನ ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಬಾನುಲಿ ಮಿತ್ರ ನೇತಾಜಿ ಗಾಂಧಿ.

ಆತ್ಮೀಯರೇ, ವಿಜಯಪುರ ಆಕಾಶವಾಣಿ ಕೇಂದ್ರವಿದು. ಇನ್ನು ಮುಂದೆ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂಗ್ಲಿಷ್ ವಾರ್ತೆಗಳನ್ನು ಕೇಳುತ್ತೀರಿ 6:05 ಸರಿಯಾಗಿ. ವಂದನ ಭಕ್ತಿ ಸಂಗೀತ ಕಾರ್ಯಕ್ರಮ 6:10. ಚಿಂತನೆ ಹೇಳುತ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್ 6:30. ರೈತರಿಗೆ ಸಲಹೆಗಳನ್ನು ಕೇಳುತ್ತೀರಿ 6:35. ಜನಪದ ಸಂಗೀತ ಮೂಡಿಬರುವ ಸಮಯ 6:40. ಭಾವಗೀತೆಗಳನ್ನು 7:15 ಬಿತ್ತರೆಗೊಳಿಸುತ್ತೇವೆ.

ಗಂಟೆ 30 ನಿಮಿಷಕ್ಕೆ ರೈತರಿಗೆ ಸಲಹೆಗಳನ್ನು ಕೇಳುತ್ತೀರಿ. 6:35 ಜನಪದ ಸಂಗೀತ ಮೂಡಿಬರುವ ಸಮಯ 6:40. ಭಾವಗೀತೆಗಳನ್ನು 7:15 ಬಿತ್ತರೆಗೊಳಿಸುತ್ತೇವೆ. ಚಿತ್ರಗೀತೆಗಳನ್ನು 7:45, 8:30 ಹಾಗೂ 9:30 ಆಲಿಸುತ್ತೀರಿ. ಈ ನಡುವೆ 9:00 ಚಜ್ಜರೊಟ್ಟಿ ಚೌಳಿಕಾಯಿ ವಿಶೇಷ ಕಾರ್ಯಕ್ರಮ, ನಂತರ ಮಿಶ್ರ ಗೀತೆಗಳ ಕಾರ್ಯಕ್ರಮ ಕೇಳಿಬರುವುದು.

ಆತ್ಮರೇ, ಈ ಬೆಳಗ್ಗೆ 10 ಗಂಟೆಯಿಂದ 11:30 ಬೆಂಗಳೂರು ನಿಲಯದ ಕಾರ್ಯಕ್ರಮಗಳನ್ನು ಆಲಿಸುತ್ತೀರಿ. 12:05 ವನಿತಾ ವಿಹಾರ. ಇದರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು UM ಮರುಳಸಿದ್ದೇಶ. ಆರೋಗ್ಯ ಸಂಜೆಗೆ 12:30, ಇದರಲ್ಲಿ ಅಫೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ. ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ವೈದ್ಯರಾದ ಡಾಕ್ಟರ್ ರಾಜೇಶ್ವರಿ ಕಕ್ಕೇರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಪ್ರಗತಿ ಪಥ 1 ಗಂಟೆಗೆ. ಇದರಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ವಾಲಿಟಿ ಹೆಲ್ತ್ ಕೇರ್ ಆ್ಯಂಡ್ ಎಜುಕೇಷನ್ ಫಾರ್ ಆಲ್, ಈ ವಿಷಯದ ಬಗ್ಗೆ ಕಾರ್ಯಕ್ರಮ ಇದೆ. ಒಂದು ಗಂಟೆ 20:00 2:00 ಬೆಂಗಳೂರು ನಿಲಯದ ಕಾರ್ಯಕ್ರಮಗಳು ಮೂಡಿಬರುತ್ತವೆ. ಇನ್ನು ಚಿಲ್ಡ್ರನ್ಸ್ ಅವರ್ ಅಂತ ಒಂದು ಕಾರ್ಯಕ್ರಮ 2:40 ಬೆಂಗಳೂರು ನಿಲಯದಿಂದ ಮೂಡಿಬರುವುದು. ನ್ಯೂ ಇಂಡಿಯಾ ಸಮಾಚಾರ್ ದಿಲ್ಲಿ ಕೇಂದ್ರದಿಂದ 3 ಗಂಟೆಗೆ. 3:15 4 ಗಂಟೆಯವರೆಗೆ ಬೆಂಗಳೂರು ನಿಲಯದ ಕಾರ್ಯಕ್ರಮಗಳು ಆಲಿಸುತ್ತೀರಿ. ಚಜರೊಟ್ಟಿ ಚೌಳಿಕಾಯಿ ನಂತರ ಚಿತ್ರಗೀತೆಗಳನ್ನು 5 ಗಂಟೆಗೆ ಆಲಿಸುತ್ತೀರಿ. ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ, ಇದು ನೇರ ಫೋನ್ ಇನ್ ಕಾರ್ಯಕ್ರಮ ಕೂಡ ಹೌದು. 5:30 6 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ಇನ್ನು ಎಂದಿನಂತೆ ಕಿಸಾನ್ ವಾಣಿ ರೈತರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಇಂಚಗೇರಿ ಗ್ರಾಮದ ರೈತರಾದ ಮಲಕಾರಿ ಗೌಡ ಅಮಗೊಂಡ ಬಿರಾದಾರ ಅವರೊಂದಿಗೆ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ಸಂದರ್ಶನವಿದೆ. ಸಂದರ್ಶನ ಮಾಡಿದ್ದಾರೆ ಸಿದ್ದರಾಯ ಸಾಳುಂಕೆ. ನಂತರ ಜನಪದ ಗೀತೆಗಳು. ಸಮಾಚಾರ ದರ್ಶನ ಬೆಂಗಳೂರು ನಿಲಯದಿಂದ ವಾರದ ವಾರ್ತಾ ಚಿತ್ರ ಇದು ಮೂಡಿಬರುತ್ತದೆ. ಸಮಯ 7:45. ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ 8 ಗಂಟೆಗೆ. ವೀಕ್ ಇನ್ ಪಾರ್ಲಿಮೆಂಟ್ ದಿಲ್ಲಿ ಕೇಂದ್ರದಿಂದ 8:15. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 8:30. ಸ್ಪಾಟ್ಲೈಟ್ ಕಾರ್ಯಕ್ರಮ 9:15. ಇನ್ನು ಯುವವಾಣಿ ಕಾರ್ಯಕ್ರಮ 9:30. ಇದರಲ್ಲಿ ಬಹುಮುಖ ಪ್ರತಿಭೆ ಡಾಕ್ಟರ್ ಭೂಮಿಕಾ ವೈಡಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶನ ಮಾಡಿದ್ದಾರೆ ಡಾಕ್ಟರ್ ಬಸವರಾಜು. ಭದ್ರಾವತಿ ಕೇಂದ್ರದ ಕೊಡುಗೆ ಇದಾಗಿದೆ. ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ 10 ಗಂಟೆಗೆ. ಇದಿಷ್ಟು ಇಂದು ನಿಲಯವು ಬಿತ್ತರಗೊಳಿಸಲಿರುವ ಕಾರ್ಯಕ್ರಮಗಳ ಪರಿಚಯ.

ವಿಜಯಪುರ ಆಕಾಶವಾಣಿ ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನ. ಇನ್ನು ಮುಂದೆ ಮೊದಲಿಗೆ ಜಯಶ್ರೀ ರಂಗನಾಥ್ ಅವರಿಂದ ವಿಜಯದಾಸರ ರಚನೆ.

ಆತ್ಮರೆ, ಶ್ರೀಕಾಂತ್ ಕುಲಕರ್ಣಿ ಅವರಿಂದ ಕನಕದಾಸರ ರಚನೆಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನ ವಿಜಯಪುರ ಆಕಾಶವಾಣಿ ನಿಲಯದಿಂದ ಮೂಡಿಬರ್ತಾ ಇದೆ. ಸ್ಟುಡಿಯೋ ಸಮಯ 6:19:17 ಆಗ್ತಾಯಿದೆ. ಇನ್ನು ಮುಂದೆ ವೃಂದಗಾನದಲ್ಲಿ ಕನಕದಾಸರ ಇನ್ನೊಂದು ರಚನೆ

ಸ್ನೇಹಿತರೆ, ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು. ಇದು ವಿಜಯಪುರ ಆಕಾಶವಾಣಿ. ಸರಿಯಾಗಿ 6:30 ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ.

0: ಚಿಂತನೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ.
1: ಆಟ ಎನ್ನುವುದು ಮಕ್ಕಳ ಜೀವನದ ಅತ್ಯಂತ ಮುಖ್ಯ ಭಾಗ. ಆಟದಿಂದ ದೇಹಕ್ಕೆ ಚೈತನ್ಯ, ಮನಸ್ಸಿಗೆ ಸಂತೋಷ ಮತ್ತು ಜೀವನಕ್ಕೆ ಉತ್ಸಾಹ ಸಿಗುತ್ತದೆ. ಹಳೆಯ ಕಾಲದಲ್ಲಿ ಮಕ್ಕಳು ಮೈದಾನದಲ್ಲಿ ಓಡಾಡಿ ಆಟವಾಡುತ್ತಿದ್ದರು. ಕಬ್ಬಡ್ಡಿ, ಲಗೋರಿ, ಕುಂಟೆಬಿಲ್ಲಿ, ಚಿನ್ನಿದಾಂಡು, ಗಿಲ್ಲಿದಾಂಡು, ಕಣ್ಣುಮುಚ್ಚಾಲೆ, ಖೋಖೋ, ಗುಂಡಾ, ಇಂತಹ ಆಟಗಳು ಮಕ್ಕಳ ಬಾಲ್ಯವನ್ನು ಸುಂದರವಾಗಿಸಿದ್ದವು.

0: ಆದರೆ ಇಂದಿನ ಕಾಲದಲ್ಲಿ ಆಟಗಳ ರೂಪವೇ ಬದಲಾಗಿದೆ. ಈಗಿನ ಮಕ್ಕಳ ಆಟಗಳಲ್ಲಿ ಮೊಬೈಲ್, ವಿಡಿಯೋ ಗೇಮ್, ಆನ್ಲೈನ್ ಆಟಗಳು ಮತ್ತು ಡಿಜಿಟಲ್ ಜಗತ್ತು ಹೆಚ್ಚು ಕಾಣಿಸುತ್ತಿದೆ. ಮಕ್ಕಳು ಹೊರಗೆ ಓಡುವುದಕ್ಕಿಂತ ಮೊಬೈಲ್ ಪರದೆಯ ಮುಂದೆ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ಇದರಿಂದ ದೇಹದ ಚಟುವಟಿಕೆ ಕಡಿಮೆಯಾಗಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಆಟ ಎಂದರೆ ಕೇವಲ ಸಮಯ ಕಳೆಯುವುದಲ್ಲ, ಅದು ಕಲಿಕೆಯ ಒಂದು ಭಾಗ. ಆಟದಿಂದ ಮಕ್ಕಳಲ್ಲಿ ನಾಯಕತ್ವ, ಸ್ನೇಹ, ಸಹಕಾರ, ತಾಳ್ಮೆ ಮತ್ತು ಸಮಸ್ಯೆ ಪರಿಹಾರ ಮಾಡುವ ಗುಣಗಳು ಬೆಳೆಯುತ್ತವೆ. ಆದರೆ ಇಂದಿನ ಅನೇಕ ಡಿಜಿಟಲ್ ಆಟಗಳು ಮಕ್ಕಳನ್ನು ಒಂಟಿತನದ ಕಡೆಗೆ ಕರೆದೊಯ್ಯುತ್ತಿವೆ. ಒಬ್ಬ ಬಾಲಕ ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಮೊಬೈಲ್ ಹಿಡಿದು ಗೇಮ್ ಆಡಲು ಕುಳಿತುಕೊಳ್ಳುತ್ತಿದ್ದ. ತಾಯಿ ಹಲವು ಬಾರಿ ಹೊರಗೆ ಹೋಗಿ ಆಟವಾಡು ಎಂದು ಹೇಳಿದರೂ ಅವನು ಕೇಳುತ್ತಿರಲಿಲ್ಲ. ಒಂದು ದಿನ ಅವನ ಓಣಿಯ ಸ್ನೇಹಿತ ಬಂದು ಬಾರೋ ಆಟವಾಡೋಣ ಎಂದಾಗ ಮೊದಲಿಗೆ ಆಸಕ್ತಿ ಇಲ್ಲದೆ ಸುಮ್ಮನೆ ಕೂತ ಆ ಬಾಲಕ ಆಮೇಲೆ ಗೆಳೆಯನ ಮಾತಿಗೆ ಹೋಗೊಟ್ಟು ಮತ್ತೆ ಬಾ ನಾನು ನಿನಗೆ ಒಂದು ಆಟ ಕಲಿಸುತ್ತೇನೆ ಎಂದಾಗ ಅವರು ಮನೆಯವರೆಗೆ ಕರೆದುಕೊಂಡು ಹೋಗಿ ನಾಲ್ಕು ಸ್ನೇಹಿತರು ಸೇರಿ ಲಗೋರಿ ಆಟ ಆಡಿದರು. ಮೊದಲಿಗೆ ಬಾಲಕ ಆಸಕ್ತಿ ತೋರಿಸಲಿಲ್ಲ, ಆದರೆ ಕೆಲವೇ ನಿಮಿಷಗಳಲ್ಲಿ ಅವನು ಓಡಾಡಿ ಸಂತೋಷದಿಂದ ಆಟವಾಡಲು ಶುರು ಮಾಡಿದ. ಆಸಕ್ತಿ ಇಲ್ಲದವರಿಗೂ ಆಟ ಆಸಕ್ತಿ ತುಂಬುತ್ತದೆ. ಮಕ್ಕಳಿಗೆ ನಿಜವಾದ ಆಟದ ಅನುಭವ ಸಿಕ್ಕರೆ ಅವರು ಸಂತೋಷದಿಂದ ಅದರಲ್ಲಿ ತೊಡಗುತ್ತಾರೆ. ಇಂದಿನ ಆಟಗಳಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದೂ ಇದೆ. ಕೆಲವು ಡಿಜಿಟಲ್ ಆಟಗಳು ಮಕ್ಕಳಲ್ಲಿ ಚಿಂತನೆ ಮತ್ತು ತಂತ್ರಜ್ಞಾನ ಜ್ಞಾನವನ್ನು ಹೆಚ್ಚಿಸಬಹುದು, ಆದರೆ ಅವು ಮಿತಿಯಲ್ಲಿ ಇದ್ದರೆ ಮಾತ್ರ ಒಳ್ಳೆಯದು. ಹೆಚ್ಚು ಸಮಯ ಮೊಬೈಲ್ ಆಟಗಳಲ್ಲಿ ಕಳೆಯೋದರಿಂದ ಕಣ್ಣಿನ ಸಮಸ್ಯೆ, ಕೋಪ, ನಿದ್ರಾ ಕೊರತೆ ಮತ್ತು ಏಕಾಗ್ರತೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಪೋಷಕರು ಮಕ್ಕಳ ಜೊತೆ ಆಟವಾಡುವುದು ಬಹಳ ಮುಖ್ಯ. ಮಕ್ಕಳಿಗೆ ಕೇವಲ ಮೊಬೈಲ್ ಬೇಡ ಎಂದು ಹೇಳುವುದರಿಂದ ಸಾಲದು. ಅವರಿಗೆ ಪರ್ಯಾಯವಾಗಿ ಒಳ್ಳೆಯ ಆಟಗಳನ್ನು ಪರಿಚಯಿಸಬೇಕು. ವಾರಕ್ಕೆ ಒಂದು ದಿನ ಕುಟುಂಬದ ಜೊತೆ ಹೊರಾಂಗಣ ಆಟ, ಸೈಕಲ್ ಸವಾರಿ ಅಥವಾ ಪಾರ್ಕಿಗೆ ಹೋಗುವ ಅಭ್ಯಾಸ ಬೆಳೆಸಬಹುದು. ಶಾಲೆಗಳಲ್ಲಿಯೂ ಆಟಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ಇಂದಿನ ಅನೇಕ ಮಕ್ಕಳು ಅಂಕಗಳಿಗೆ ಮಾತ್ರ ಓಡಾಡುತ್ತಿದ್ದಾರೆ, ಆದರೆ ಆಟವಿಲ್ಲದ ಬಾಲ್ಯ ಸಂಪೂರ್ಣವಾಗುವುದಿಲ್ಲ. ದೇಹ ಆರೋಗ್ಯವಾಗಿದ್ದರೆ ಮಾತ್ರ ಮನಸ್ಸು ಚೆನ್ನಾಗಿ ಕೆಲಸ ಮಾಡುತ್ತದೆ. ಹಳೆಯ ಆಟಗಳಲ್ಲಿ ಮಕ್ಕಳಿಗೆ ಪ್ರಕೃತಿಯ ಸಂಪರ್ಕ ಇತ್ತು. ಮಣ್ಣಿನಲ್ಲಿ ಓಡಾಡುವುದು, ಮರ ಹತ್ತುವುದು, ಸ್ನೇಹಿತರ ಜೊತೆ ಜಗಳ ಮಾಡಿ ಮತ್ತೆ ಒಂದಾಗುವುದು, ಇವೆಲ್ಲ ಜೀವನ ಪಾಠಗಳಾಗಿದ್ದವು. ಈಗಿನ ಮಕ್ಕಳಿಗೆ ಈ ಅನುಭವಗಳು ಕಡಿಮೆಯಾಗುತ್ತಿವೆ. ಆದ್ದರಿಂದ ನಾವು ಹಳೆಯ ಆಟಗಳ ಸೌಂದರ್ಯವನ್ನು ಮತ್ತೆ ಮಕ್ಕಳಿಗೆ ಪರಿಚಯಿಸಬೇಕು. ಡಿಜಿಟಲ್ ಜಗತ್ತು ಬೇಕು, ಆದರೆ ಅದರ ಜೊತೆ ನಿಜವಾದ ಜೀವನದ ಆಟಗಳು ಅಗತ್ಯ. ಕೊನೆಗೆ ಹೇಳುವುದಾದರೆ, ಆಟ ಎನ್ನುವುದು ಮಕ್ಕಳ ಹಕ್ಕು. ಅದು ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಆಧಾರ. ಈಗಿನ ಆಟಗಳಲ್ಲಿ ತಂತ್ರಜ್ಞಾನ ಇದ್ದರೂ ಮಾನವೀಯತೆ ಮತ್ತು ಸಂತೋಷ ಕಳೆದು ಹೋಗಬಾರದು. ಮೊಬೈಲ್ ಆಟಗಳು ಸಮಯ ಕಳೆಯಬಹುದು, ಆದರೆ ನಿಜವಾದ ಆಟಗಳು ಜೀವನ ಕಟ್ಟುತ್ತವೆ.
1: ಇದುವರೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಸ್ನೇಹಿತರೆ, ವಿಜಯಪುರ ಆಕಾಶವಾಣಿ ಕೇಂದ್ರವಿದು ಎಫ್ಎಂ ಆ್ಯಂಡ್ ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ ಸರಿಯಾಗಿ 6:35. ಇನ್ನು ಮುಂದೆ ರೈತರಿಗೆ ಸಲಹೆಗಳು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನಮಸ್ಕಾರ ರೈತ ಬಂಧರೆ, ನಾನು ಅಜಿತ್ ಕುಲಕರ್ಣಿ ಅಂತ ಯಲಗೂರು ಗೋಶಾಲೆಯಿಂದ ಮಾತಾಡ್ತಾ ಇದ್ದೇನೆ. ಇವತ್ತು ಎಲ್ಲ ರೈತ ಬಾಂಧವರು ನಮ್ಮಲ್ಲೇ ಜೈವಿಕ ಗೊಬ್ಬರ ಮಾಡ್ಕೋಬೇಕಂತ ವಿಧಾನ, ಅದಕ್ಕೆ ಬೇಕಾಗುವಂಥ ವಸ್ತುಗಳು ಏನೇನು ಅಂಥೇಳಿ, ಮೊದಲು ಜೈವಿಕ ಗೊಬ್ಬರ ಮಾಡಬೇಕಾದ್ರೆ ನಿಮ್ಮ ಹತ್ರ ಒಂದು ಮೇನ್ ಬೇಕಾಗೋದು ಸಗಣಿ. ಆಕಳದೇ ಇರ್ಬೋದು, ಎತ್ತಿಂದೇ ಇರ್ಬೋದು, ಎಮ್ಮೆದೇ ಇರ್ಬೋದು, ಹೈಬ್ರಿಡ್ ಆಕಳದ್ದು ನಡೆಯಲ್ಲ, ಅದರಲ್ಲಿ ಮೈಕ್ರೋಬ್ ಕಂಟೆಂಟ್ ತುಂಬ ಕಡಿಮೆ ಇದೆ. ಇದನ್ನು ನಾವು ಒಂದು ಸಿಮೆಂಟ್ ಟ್ಯಾಂಕಲ್ಲಿ ಅಥವಾ ಬ್ಯಾರಲಲ್ಲಿ ಹಾಕಿ, ಮೊದಲು ನೀವು 100 kg ಸಗಣಿ ಹಾಕಿದರೆ ಅದಕ್ಕೆ 2 ಲೀಟರಷ್ಟು ಗೋಮೂತ್ರ ಹಾಕಬೇಕು. ಗೋಮೂತ್ರದಲ್ಲಿ ಮೈಕ್ರೋಬ್ ಕಂಟೆಂಟ್ ತುಂಬ ಲೋಡ್ ಇದೆ. ಇದು ಬೆಳಿಬೇಕಾಗಿದ್ದ ಆಹಾರ ಕೊಡಬೇಕು. ಅದಕ್ಕೆ ಆಹಾರ ಅಂದರೆ ನಾವು ಕರಿಬೆಲ್ಲು, ಕೆಮಿಕಲ್ ಮುಕ್ತ ಬೆಲ್ಲು ಹಾಕಿದರೆ, ಅಥವಾ ನಿಮ್ಮ ಹತ್ರ ಮೊಲ್ಯಾಸಿಸ್ ಸಿಕ್ಕರೆ ಮೊಲ್ಯಾಸಿಸ್ ಇನ್ನೂ ವಾಸಿ. ಇದರ ಜೊತೆ ದ್ವಿದಳ ಧಾನ್ಯದ್ದು ಅಂದರೆ ಬೇಸನ್ ಅಂತೀವಿ ನಾವು, ಕಡಲೆಹಿಟ್ಟು 1 kg, 1 kg ಬೆಲ್ಲ, 2 ಲೀಟರ್ದಷ್ಟು ಇವತ್ತಿನ ಗೋಮೂತ್ರ, ನಿನ್ನೆದು ಮೊನ್ನೆದು ಗೋಮೂತ್ರ ನಡೆಯಲ್ಲ. ಅದೇ ಥರ 100 kg ಸಗಣಿ ಹಾಕಿ ಒಂದು ಟ್ಯಾಂಕು, ಸ್ಟೋರೇಜ್ ಟ್ಯಾಂಕ್ ಅಂತೀವಿ, ಅಥವಾ ಪ್ಲಾಸ್ಟಿಕ್ ಡ್ರಮ್ ಇರ್ಬೋದು, ಹಾಕಿ ಇದಕ್ಕೆ ಬೇಕಾಗುವಂಥದ್ದು 100 gramಷ್ಟು ಎಂಜೈಮ್ ಸಿಗುತ್ತೆ. ಅದನ್ನು ನಾವು ಬೇಕಾದ್ರೆ ಕೊಡ್ತೀವಿ ನಿಮಗೆ. ಅದನ್ನು ಹಾಕಿ ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ ಒಂದು ಕಟ್ಟಿಗೆಯಿಂದ ತಿರುಗಿಸ್ಬೇಕು. 3 ಸಲ ಕ್ಲಾಕ್ ವೈಸು, 3 ಸಲ ಆ್ಯಂಟಿ ಕ್ಲಾಕ್ ವೈಸ್. ಇದನ್ನು 8 ದಿನ ನೀವು ಇಟ್ಟರೆ ಬಿಸಿಲಲ್ಲಿ ಇಡಬಾರ್ದು, ನೆರಳಲ್ಲಿ ಇಡಬೇಕು. ಆಮೇಲೆ ಮೇಲೆ ಒಂದು ಬಟ್ಟೆ ಕಟ್ಟಬೇಕು. ಆದರೆ ಅದು ಎನ್ಎರೋಬಿಕ್ ಅನ್ನಲ್ಲ, ಎರೋಬಿಕ್ ಇದು, ಎರೋಬಿಕ್ ಪ್ರಾಸೆಸ್ಸಲ್ಲಿ ನೀವು ಮಾಡಿದರೆ ಅದರಲ್ಲಿ ಜೀವಾಂಶಗಳು ಬೆಳ್ಕೊಂಡು ಹೋಗುತ್ತೆ. ಆ ಜೀವಾಂಶಗಳು ಬೆಳೆದ ಮೇಲೆ ಅದರ ಬಣ್ಣನೂ ಚೇಂಜ್ ಆಗುತ್ತೆ, ಅದರ ವಾಸನೆನೂ ಚೇಂಜ್ ಆಗುತ್ತೆ. ಇದು ವಾಸನೆ ಮತ್ತು ಬಣ್ಣ ಚೇಂಜ್ ಆದ ತಕ್ಷಣ ಅದನ್ನು ನೀವು ಡೈರೆಕ್ಟಾಗಿ ಬಳಸ್ಬೋದು, ಅಥವಾ ಒಣಗಿಸಿ 3 ತಿಂಗಳು ಸಂರಕ್ಷಣೆ ಮಾಡಿಕೊಂಡು ಅದರ ಸೆಲ್ಫ್ ಲೈಫು 180 ದಿನ. ಅದರಲ್ಲಿ ಅಲ್ಲಿವರೆಗೆ ಅಂದರೆ ಒಂದು ಸ್ವಲ್ಪ 10-15% ಮಾಯಿಶ್ಚರ್ ಇರಬೇಕು. ತುಂಬ ಡ್ರೈ ಮಾಡಿ ಬಿಸಿಲಿಗೆ ಹಾಕಿ ಒಣಗಿಸ್ಲಿಕ್ಕೆ ಹೋಗಬೇಡಿ. ಜಾಸ್ತಿ ಬಿಸಿಲಿದ್ದರೆ ಹುಳುಗಳು ಸತ್ತೋಗುತ್ತೆ. ಅದನ್ನು ನೆರಳಲ್ಲಿ ಒಣಗಿಸಿ ಬ್ಯಾಗಲ್ಲಿ ಸ್ಟೋರ್ ಮಾಡಿ ನಿಮ್ಮ ಬೆಳೆ ಹಾಕೋ ಮುಂದೆ ಬಿತ್ತನೆ ಮಾಡೋಕ್ಕಿಂತ ಮೊದಲು ನೀವು ಉಪಯೋಗಿಸ್ಬೋದು. ಇದನ್ನು ಬಿಟ್ಟು ನೀವು ಡೈಲಿ ಫ್ರೆಶ್ನೂ ಮಾಡ್ಕೋಬೋದು. ಇದು ಒಂದ್ಸಲ ಭೂಮಿ ಕೊಟ್ಟಮೇಲೆ ನಾವು ಲಿಕ್ವಿಡ್ ಫರ್ಮೆಂಟೆಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಹೇಳ್ತೀವಿ, ಅದನ್ನು ನೀವು ಬಳಸಿದರೆ ನಿಮ್ಮ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ, ಬೆಳೆ ಜಾಸ್ತಿ ಇಳುವರಿ ಬರುತ್ತೆ, ರೋಗ ಬಾಧೆಗಳು ಕಡಿಮೆ ಆಗುತ್ತೆ. ಇದನ್ನು ನಿಮ್ಮಲ್ಲೇ ನೀವು ಮಾಡಿಕೊಂಡು ಮಾಡಿದರೆ ಎಲ್ಲ ರೈತರು ಕೆಮಿಕಲ್ ಮುಕ್ತ ಕೃಷಿ ಮಾಡ್ಬೋದು ಅಂಥೇಳಿ. ಈ ಮೂಲಕ ನಿಮಗೇನಾದರೂ ಹೆಚ್ಚಿನ ವಿವರ ಬೇಕಾದರೆ ನೀವು ನನ್ನ ನಂಬರ್ ಮೇಲೆ ಸಂಪರ್ಕ ಮಾಡಿದರೆ, ನನ್ನ ನಂಬರ್ ಹೇಳ್ತಾ ಇದ್ದೇನೆ, 9448190933. ಸಂಪರ್ಕ ಮಾಡಿದರೆ ಅಥವಾ ನಮ್ಮ ಬಿಜಾಪುರದಲ್ಲಿ ನನ್ನ ಆಫೀಸ್ ಇದೆ ಮೀನಾಕ್ಷಿ ಚೌಕಲ್ಲಿ, ನೀವು ಅಲ್ಲಿಗೆ ಬಂದು ಕಂಡ್ರೆ ನಿಮಗೆ ಪೂರ್ಣ ವಿಧಾನ ಹೇಗೆ ಮಾಡಬಹುದು ಅದನ್ನು ಮಾಡಿ ಪರೀಕ್ಷೆ ಮಾಡಿನೂ ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬರ್ತಾ ಇದ್ದೀವಿ ಇವತ್ತು. ನಮಸ್ಕಾರ.
3: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದೀರಿ, ವಿಜಯಪುರ ಆಕಾಶವಾಣಿ. ಆತ್ಮೀಯರೇ, ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ.
0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಸ್ನೇಹಿತರೆ, ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರವೀಂದ್ರ ಸುರಕವಿ ಮತ್ತು ನಾಗಚಂದ್ರಿಕಾ ಭಟ್ ಅವರಿಂದ ಕೆಲವು ತತ್ವ ಪದಗಳನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ನಿಲಯದಿಂದ ಮೂಡಿಬಂತು. ಸರಿಯಾಗಿ 6:55 ಸಂಸ್ಕೃತ ವಾರ್ತೆಗಳು.

0: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಹೊಸತೊಂದನ್ನು ಮಾಡಲು ಹೊರಟಾಗ ಜನರು ಮೊದಲು ನಿಮ್ಮನ್ನು ಕಡೆಗಣಿಸುತ್ತಾರೆ, ನಂತರ ಅವಹೇಳನ ಮಾಡಿ ನಗುತ್ತಾರೆ, ತದನಂತರ ನಿಮ್ಮೊಡನೆ ಜಗಳಕ್ಕೂ ಸಿದ್ಧರಾಗುತ್ತಾರೆ, ಆದರೆ ಕೊನೆಯಲ್ಲಿ ನೀವು ಗೆಲ್ಲುತ್ತೀರಿ. ಹೀಗೆ ಹೇಳಿದವರು ಮಹಾತ್ಮ ಗಾಂಧೀಜಿ.

ಸ್ನೇಹಿತರೆ, ವಿಜಯಪುರ ಆಕಾಶವಾಣಿ ಕೇಂದ್ರವಿದು. ಸ್ಟುಡಿಯೋ ಸಮಯ 7:02 ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.

0: ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ತೆಲುಗು ಕಾರ್ಯಕ್ರಮಾಲು వినాలనే ఉందా మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: నా స్వరము నీ స్వరము సంగమమై మన స్వరంగా అవతరించి
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളും ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಸಚಿವ ಪ್ರಹ್ಲಾದ್ ಜೋಶಿ ಕೃತಜ್ಞತೆ. ಇಂದು ದೇವಶಹಿನಿ ಆಷಾಢ ಏಕಾದಶಿ. ವಾರಕರಿ ಸಂತರಿಂದ ನಾಡಿನಾದ್ಯಂತ ವಿಠಲ ರುಕ್ಮಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ತಮ್ಮ ಹಿರಿಯ ಸಹೋದ್ಯೋಗಿಗಳೊಂದಿಗೆ ಚಿತ್ರದುರ್ಗ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಇಂದು ಬೆಳಗ್ಗೆ ಭೇಟಿ ನೀಡಿ ಖುದ್ದು ಅವಲೋಕಿಸಲಿದ್ದಾರೆ. ಬಳಿಕ ಮಧ್ಯಾಹ್ನ 12:30ಕ್ಕೆ ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ಕಂದಾಯ ವಿಭಾಗದ ವಿವಿಧ ಜಿಲ್ಲೆಗಳ ಅಭಿವೃದ್ದಿ ಕಾಮಗಾರಿಗಳು ಹಾಗೂ ಅನುಷ್ಠಾನದ ಪ್ರಗತಿಯನ್ನು ಅಧಿಕಾರಿಗಳು

0: ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಿದ್ದಾರೆ. ಕೇಂದ್ರ ಪುರಸ್ಕೃತ ಎರಡನೇ ಆವೃತ್ತಿಯ ಸೆಮಿಕಾನ್ ಯೋಜನೆಗೆ 1,27,000 ಕೋಟಿ ರೂಪಾಯಿ ಮೊತ್ತದ ಅನುದಾನ ಲಭಿಸಿದ್ದು, ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆ ನಿರ್ಮಾಣಕ್ಕೆ ಹೊಸ ವೇಗ ದೊರೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ 2.0 ಅಡಿಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಅಭಿವೃದ್ಧಿಪಡಿಸಲಾಗುವುದು ಎಂದಿದ್ದಾರೆ. ಕೌಶಲ್ಯಯುತ ಮಾನವ ಸಂಪನ್ಮೂಲದ ಬಲದೊಂದಿಗೆ ಕರ್ನಾಟಕ ಇಂದು ಜಾಗತಿಕ ಹೂಡಿಕೆದಾರರ ಮೊದಲ ಆಯ್ಕೆಯಾಗಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಆಂಧ್ರಪ್ರದೇಶದ ನಡುವೆ 1,264 ಕೋಟಿ ರೂಪಾಯಿ ವೆಚ್ಚದ ಬಳ್ಳಾರಿ ಗುಂತ್ಕಲ್ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಮಂತ್ರಿ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರನ್ನು ಅಭಿನಂದಿಸಿದ್ದಾರೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲು ಮಾರ್ಗ ನಿರ್ಮಾಣದಿಂದ 99 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲಿದೆ, 7,00,000 ಜನರಿಗೆ ಅನುಕೂಲವಾಗಲಿದೆ. ರೈಲ್ವೆ ಜಾಲ 46 ಕಿಲೋಮೀಟರ್ ವಿಸ್ತರಣೆಯಾಗಲಿದ್ದು ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಗಾಗಿ ಮೈ ಭಾರತ್ ಉಪಕ್ರಮದಡಿ ಪ್ರಸಕ್ತ ಸಾಲಿಗೆ ಕ್ರಿಯಾ ಯೋಜನೆ ಸಿದ್ದಗೊಂಡಿದೆ. ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ ಅಧ್ಯಕ್ಷತೆಯಲ್ಲಿ ಜರುಗಿದ ಮೈ ಭಾರತ್ ಸಲಹಾ ಕೇಂದ್ರದ ಸಭೆಯಲ್ಲಿ ಜಿಲ್ಲಾ ಯುವಜನ ಸೇವಾ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್ ಈ ವಿಷಯ ತಿಳಿಸಿದರು. ವಿಕಸಿತ ಭಾರತ ಪಾದಯಾತ್ರೆ, ನಶೆ ಮುಕ್ತ ಭಾರತ್ ಅಭಿಯಾನ, ನಾಯಕತ್ವ ಶಿಬಿರಗಳು, ಜನಜಾಗೃತಿ ಕಾರ್ಯಕ್ರಮಗಳು, ಸ್ವಚ್ಛತಾ ಅಭಿಯಾನ, ಸ್ವ ಉದ್ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಯೋಜಿಸಲಾಗಿದೆ ಎಂದರು. ಕೊಡಗು ಜಿಲ್ಲೆಯ ಯುವ ಜನರಿಗೆ ಭಾರತ್ ಡಿಜಿಟಲ್ ವೇದಿಕೆಯಡಿ ಯುವ ಕಲ್ಯಾಣ ಯೋಜನೆಗಳು, ಕೌಶಲ್ಯಾಭಿವೃದ್ಧಿ ತರಬೇತಿ ಶಿಬಿರ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ತಿಳಿಸಿದ್ದಾರೆ. ಮಾದಕ ದ್ರವ್ಯ ವ್ಯಸನದಿಂದ ಯುವ ಸಮುದಾಯ ದೂರವಿರಬೇಕು, ಅವುಗಳ ಸರಬರಾಜು ತಡೆಗೆ ಶಾಸನಬದ್ಧ ವ್ಯವಸ್ಥೆ ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ಬೆಳಗಾವಿ ಜಿಲ್ಲೆ ಪ್ರಧಾನ ಸತ್ರ ನ್ಯಾಯಾಧೀಶ ಮಂಜುನಾಥ್ ನಾಯಕ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಾದಕ ದ್ರವ್ಯ ಸಾಗಣೆ ಹಾಗೂ ಬಳಕೆ ತಡೆಗಟ್ಟುವಿಕೆ ಸಮಾಲೋಚನಾ ಸಭೆ ಉದ್ಘಾಟಿಸಿ ಮಾತನಾಡಿದರು.
1: ವ್ಯಸನಕ್ಕೆ ಮಕ್ಕಳು ಒಳಗಾಗದೇ ಇರುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಕೆಲವು ಅಂಗಗಳು ಮಾಡಬೇಕಾಗಿದೆ. ಮುಖ್ಯವಾಗಿ ನಮ್ಮ ಯುವ ಜನರನ್ನ ನಾವು ಕೇಂದ್ರೀಕರಣಗೊಳಿಸಬೇಕಾಗಿದೆ. ಜಿಲ್ಲೆಯ ಹೈಸ್ಕೂಲು ಮತ್ತು ಪಿಯು ಕಾಲೇಜುಗಳಲ್ಲಿ ಮಕ್ಕಳಿಗೆ ಮಾದಕದ್ರವ್ಯ ವ್ಯಸನದ ಬಗ್ಗೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಕ್ರಮಗಳನ್ನ ಏರ್ಪಡಿಸುವರಿದ್ದೇವೆ. ಮುಂದಿನ ದಿನಗಳಲ್ಲಿ NDPS ಕಾಯ್ದೆಯಲ್ಲಿ ಕಲಂ 35 ಮತ್ತು ಕಲಂ 54 ಅಡಿಯಲ್ಲಿ ಪೂರ್ವಭಾವನೆ ಇದೆ. ಇದರ ದುರುಪಯೋಗ ಆಗಬಾರದು ಎನ್ನುವ ಕಾರಣಕ್ಕಾಗಿ ಆ ಕಾಯ್ದೆಯಲ್ಲಿ ಹಲವಾರು ತಾಂತ್ರಿಕ
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಮತದಾರರ ಅರ್ಜಿ ನಮೂನೆ ವಿತರಣೆ ಕಾರ್ಯ 100% ಪೂರ್ಣಗೊಂಡಿದ್ದು, 69.74% ನಮೂನೆಗಳ ಗಣಕೀಕರಣ ಸಂಪನ್ನಗೊಂಡಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರ ಅರ್ಜಿಗಳನ್ನು ವಿತರಿಸಲಾಗಿದೆ. ಈ ಪೈಕಿ 11,62,000 ಅರ್ಜಿಗಳು 87.09% ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಆಷಾಢ ಏಕಾದಶಿ. ಪಂಢರಪುರದಲ್ಲಿ ದೇವಶಯನಿ ಆಷಾಢ ಏಕಾದಶಿ ಪ್ರಯುಕ್ತ ಇಂದಿನಿಂದ 4 ತಿಂಗಳು ವಿಶೇಷ ಪೂಜೆ ಉತ್ಸವಗಳು ನಡೆಯಲಿವೆ. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ಸೇರಿದಂತೆ ದೇಶದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ವಾರಕರಿ ಸಂತರು ಸಂತ ಜ್ಞಾನೇಶ್ವರ, ಸಂತ ತುಕಾರಾಮರ ಪಾದುಕೆಗಳನ್ನು ಹೊತ್ತ ದಿಂಡಿಗಳೊಂದಿಗೆ ಪಾದಯಾತ್ರೆ ಮೂಲಕ ಪಂಢರಪುರ ತಲುಪಿದ್ದಾರೆ.

0: ಚಂದ್ರಭಾಗ ನದಿಯಲ್ಲಿ ಮಿಂದು ಶ್ರೀ ವಿಠಲ ರುಕ್ಮಾಯಿ ದರ್ಶನ ಪಡೆಯುತ್ತಿದ್ದಾರೆ. ಧಾರವಾಡ ಹಾಗೂ ಶಿವಮೊಗ್ಗದ ಸಂತ ನಾಮದೇವ ಸಿಂಪಿ ಸಮಾಜ ಶ್ರೀ ವಿಠಲ ರುಕ್ಮಾಯಿ ಮಂದಿರದಲ್ಲಿ ಇಂದು ಆಷಾಢ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಆಯೋಜಿಸಿದೆ. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಆಕಾಶವಾಣಿ, ದೂರದರ್ಶನದ ಎಲ್ಲಾ ವಾಹಿನಿ ಸೇರಿದಂತೆ ನ್ಯೂಸ್ ಆನ್ ಏರ್ ಆಪ್, ಯೂಟ್ಯೂಬ್, mygov.in ಮೂಲಕ ಮನದ ಮಾತು ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಅನುವಾದ ಮನದ ಮಾತು ಬಿತ್ತರಗೊಳ್ಳಲಿದ್ದು, ನಾಳೆ ರಾತ್ರಿ 8 ಗಂಟೆಗೆ ಕನ್ನಡ ಅವತರಣಿಕೆ ಮರು ಪ್ರಸಾರವಾಗಲಿದೆ. ಗ್ಲಾಸ್ಕೋದಲ್ಲಿ ಆರಂಭಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಉದ್ದ ಜಿಗಿತ ವಿಭಾಗದಲ್ಲಿ ಬೆಂಗಳೂರಿನ ಲೋಕೇಶ್ ಸತ್ಯನಾಥನ್ ಪಾಲ್ಗೊಂಡಿದ್ದಾರೆ. ವಿಶೇಷಚೇತನ ಕ್ರೀಡಾಪಟುಗಳ ವಿಭಾಗದಲ್ಲಿ ಒಟ್ಟು 4 ಜನ ಕ್ರೀಡಾಪಟುಗಳು ಕರ್ನಾಟಕದಿಂದ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ ಎಂದು ರಾಜ್ಯ ವಿಶೇಷಚೇತನರ ಕ್ರೀಡಾ ಸಂಸ್ಥೆ ಉಪಾಧ್ಯಕ್ಷ ಪದ್ಮಶ್ರೀ ಕೆವೈ ವೆಂಕಟೇಶ್ ತಿಳಿಸಿದ್ದಾರೆ.
1: ಕಾಮನ್ವೆಲ್ತ್ ನಡೀತಾ ಇದೆ ಗ್ಲಾಸ್ಕೋಲೆಯಲ್ಲಿ, ಭಾರತ ತಂಡದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯವರುಗಳು ತುಂಬಾ ಜನ ಪ್ರತಿನಿಧಿಸ್ತಾ ಇದ್ದಾರೆ. ಅದರಲ್ಲೂ ಅಥ್ಲೆಟಿಕ್ಸ್ ಅಲ್ಲಿ ನಮ್ ಲೋಕೇಶ್ ಅವರು ಪ್ರತಿನಿಧಿಸ್ತಾ ಇರೋದು ತುಂಬಾ ಸಂತೋಷ. ಅದು ಅವರು ಲಾಂಗ್ ಜಂಪ್ ಅಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಅವ್ರಿಗೆ ನಾನು ಶುಭ ಕೋರಿಸ್ತೀನಿ. ನಮ್ ದೇಶಕ್ಕೆ ಒಂದು ಪದಕ ತಂದ್ರೆ ನಮ್ ರಾಜ್ಯಕ್ಕೆ, ಜಿಲ್ಲೆಗೆ, ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಕೀರ್ತಿ ತಂದಂತಾಗತ್ತೆ. ಇದರಲ್ಲಿ ನಮ್ ವಿಕಲಚೇತನರು ಭಾಗವಹಿಸ್ತಾ ಇದ್ದಾರೆ, ನಾರ್ಮಲ್ ಅವರು ಭಾಗವಹಿಸ್ತಾ ಇದ್ದಾರೆ. ಸೊ ಇಬ್ಬರಿಗೂ ಒಳ್ಳೆದಾಗಿ ನಮ್ ದೇಶಕ್ಕೆ ಒಳ್ಳೆ ಪದಕಗಳು ಸುರಿಮಳೆ ತರಲಿ ಅಂತ ಹೇಳ್ತಾ ನಮ್ಮ ಭಾರತದ ಕ್ರೀಡಾಪಟುಗಳಿಗೆ ಶುಭ ಕೋರುತ್ತಾ ಇದ್ದೀನಿ.
0: ಪ್ರಸಕ್ತ 2026-27 ಸಾಲಿನ ಮುಂಗಾರು ಹಾಗೂ ಹಿಂಗಾರು ಹಂಗಾಮುಗಳಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಡಕೆ ಹಾಗೂ ಕಾಳು ಮೆಣಸು ಬೆಳೆಗಳನ್ನು ಸಹ ಸೇರ್ಪಡೆಗೊಳಿಸಿದೆ. ಪ್ರತಿ ಹೆಕ್ಟೇರ್ ಅಡಕೆಗೆ 6,400 ರೂಪಾಯಿ ಹಾಗೂ ಕಾಳು ಮೆಣಸಿಗೆ 2,350 ರೂಪಾಯಿ ಬೆಳೆ ವಿಮೆ ಪ್ರೀಮಿಯಂ ರೈತರು ಪಾವತಿಸಬೇಕಿದೆ. ಈ ತಿಂಗಳ 31 ಹೆಸರು ನೋಂದಾಯಿಸಲು ಕೊನೆ ದಿನ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಇಂದು ಬೆಳಗ್ಗೆ 7 ಗಂಟೆಯಿಂದ ರೈತ ಸಂತೆ ಆಯೋಜಿಸಿದೆ. ಬಿತ್ತನೆ ಬೀಜ, ರೇಷ್ಮೆ ಕೃಷಿಯ ಉಪ ಉತ್ಪನ್ನ, ತೋಟಗಾರಿಕೆ ಉಪಕರಣ ಹಾಗೂ ತಾಜಾ ಹಣ್ಣು ತರಕಾರಿ, ಮೌಲ್ಯವರ್ಧಿತ ಸಿರಿಧಾನ್ಯ ಪದಾರ್ಥ, ಗುಣಮಟ್ಟದ ರಾಜಮುಟಿ ಅಕ್ಕಿ, ತಾಜಾ ಅಣಬೆ ಖರೀದಿಸಬಹುದು. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯಲ್ಲಿ ಮಣ್ಣಿನ ಫಲವತ್ತತೆ ಸಂರಕ್ಷಣೆ ಹಾಗೂ ರೈತರ ಆದಾಯ ಹೆಚ್ಚಿಸಲು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಯೋಜಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಗಿತ್ತೆ ಮಾಧವ ವಿಠಲರಾವ್ ಸೂಚಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 6 ತಿಂಗಳುಗಳಲ್ಲಿ 20 ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಂಡು 2,20,000 ದಂಡ ಆಕರಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್, ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಸಚಿವ ಪ್ರಹ್ಲಾದ್ ಜೋಶಿ ಕೃತಜ್ಞತೆ. ಇಂದು ದೇವಶಯನಿ, ಆಷಾಢ ಏಕಾದಶಿ. ವಾರಕರಿ ಸಂತರಿಂದ ನಾಡಿನಾದ್ಯಂತ ವಿಠಲ ರುಕ್ಮಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ವಿಜಯಪುರ ಆಕಾಶವಾಣಿ. ಸ್ನೇಹಿತರೆ, ಇನ್ನು ಮುಂದೆ ಕೆಲವು ಭಾವಗೀತೆಗಳು. ಮೊದಲಿಗೆ ಶ್ರೀಕಾಂತ್ ಕುಲಕರ್ಣಿ ಮತ್ತು MD ಪಲ್ಲವಿ ಹಾಡಿರುವ ಒಂದು ಗೀತೆ.

ಆತ್ಮರೆ, ಕನ್ನಡದ ಪ್ರತಿಭಾವಂತ ಗಾಯಕಿ ಎಮ್ಮಡಿ ಪಲ್ಲವಿ ಹಾಡಿರುವ ಕೆಲವು ಭಾವಗೀತೆಗಳನ್ನು ಇದುವರೆಗೆ ಆಲಿಸುತ್ತಿದ್ದೀರಿ. ಮೊದಲ ಗೀತೆಗೆ ಶ್ರೀಕಾಂತ್ ಕುಲಕರ್ಣಿ ಅವರ ಧ್ವನಿ ಕೂಡ ಕೇಳಿಬಂತು. ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಇದು ವಿಜಯಪುರ ಆಕಾಶವಾಣಿ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
7: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿ ವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
6: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
7: ಹಾಗಾದ್ರೆ ಇವತ್ತೆ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
6: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
7: ಮೊಬೈಲ್ ನಂಬರ್ 7387242525
6: ಅಥವಾ 9689646218.
8: ರಾಜ ಶರವೇಗದ ಸರದಾರ, ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ. ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
9: ಯಾರು ಯಾರು ನೀ ಯಾರು
8: ಅಂತ ಕೇಳದ ರಾಜ.
10: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
11: ಇಲ್ಲ ಇಲ್ಲ, ನಾನು ಬದುಕಬೇಕು.
8: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದೆ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ನುಳಿಸ್ರಿ,
10: ಇಲ್ಲಾಂದ್ರೆ ನನಗೆ ಕಂಪನಿ ಕೊಡ್ರಿ.
8: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ ನಾಗ ಇವನ ಪ್ರವೇಶ. ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲ್.
12: ಹಲೋ, ಎಲ್ಲಿದ್ಯಪ್ಪ?
8: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
13: ಕಥೆ ಮುಗಿಯಿತೆ,
8: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸೋವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
14: ಸ್ನೇಹಿತರೆ, ವಿಜಯಪುರ ಆಕಾಶವಾಣಿ ಕೇಂದ್ರವಿದು FM ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸರಿಯಾಗಿ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.

0: बरसती धारा। अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 7:35 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನ ಅತ್ಯಮೂಲ್ಯ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ದೆಹಲಿ ಪೊಲೀಸರಿಂದ ವಿಶೇಷ ಕಾರ್ಯಪಡೆ ರಚನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಝಂಡು ಕುಮಾರ್ಗೆ ಕಂಚು. ಹರಾರೆಯಲ್ಲಿಂದು ಎರಡನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರೊಮಾನಿಯಾದ ಬುಕಾರೆಸ್ಟ್ ಯೂನಿವರ್ಸಿಟಿ ಆಫ್ ಎಕನಾಮಿಕ್ ಸ್ಟಡೀಸ್ ಅವರ ವಿಶಿಷ್ಟ ಸಾರ್ವಜನಿಕ ಸೇವೆ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಗೆ ಬದ್ಧತೆ ಮತ್ತು ಭಾರತ ರೊಮಾನಿಯಾ ಸಂಬಂಧಗಳನ್ನು ಬಲಪಡಿಸುವಲ್ಲಿ ನೀಡಿದಂತಹ ಕೊಡುಗೆಗಳನ್ನು ಗುರುತಿಸಿ ಗೌರವ ಡಾಕ್ಟರ್ ಹಾನೋರಿಸ್ ಕೌಸಾ ಎಂಬ ಗೌರವ ಬಿರುದನ್ನು ನೀಡಲಾಗಿದೆ. ಗೌರವವನ್ನು ಸ್ವೀಕರಿಸಿದ ರಾಷ್ಟ್ರಪತಿಯವರು ಪ್ರಶಸ್ತಿಯನ್ನು ಭಾರತದ 1.4 ಶತಕೋಟಿ ಜನರಿಗೆ ಅರ್ಪಿಸಿದ್ದಾರೆ ಮತ್ತು ಇದು ಉಭಯ ದೇಶಗಳ ಜನರ ನಡುವಿನ ನಿರಂತರ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಿಕ್ಷಣವನ್ನು ತಮ್ಮ ಜೀವನದ ಏಕೈಕ ಅತ್ಯಂತ ಪರಿವರ್ತಕ ಶಕ್ತಿ ಎಂದು ಬಣ್ಣಿಸಿದ್ದಾರೆ. ಕಾಲೇಜಿಗೆ ಹಾಜರಾದ ತನ್ನ ಹಳ್ಳಿಯ ಮೊದಲ ಹುಡುಗಿಯಿಂದ ಭಾರತದ ರಾಷ್ಟ್ರಪತಿಯಾಗುವವರೆಗೆ ತಮ್ಮ ಪ್ರಯಾಣವನ್ನು ಸ್ಮರಿಸಿದ ಅವರು, ಶಿಕ್ಷಣವು ಶ್ರೇಷ್ಠ ಸಮಾನತೆ ಮತ್ತು ನ್ಯಾಯಯುತ ಹಾಗೂ ಅಂತರ್ಗತ ಸಮಾಜದ ಖಚಿತ ಅಡಿಪಾಯವಾಗಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನವು ಬುದ್ಧಿವಂತಿಕೆ, ನೈತಿಕತೆ ಮತ್ತು ಸಹಾನುಭೂತಿಯಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ವಿಶ್ವವಿದ್ಯಾಲಯಗಳು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ರೊಮಾನಿಯಾ ನಡುವಿನ ಆಳವಾದ ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಬಿಂಬಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 1 ಶತಮಾನದ ಹಿಂದೆ ರವೀಂದ್ರನಾಥ ಟ್ಯಾಗೋರ್ ಅವರು ಬುಕಾರೆಸ್ಟ್ಗೆ ಭೇಟಿ ನೀಡಿದ್ದನ್ನು ಮತ್ತು ರೊಮಾನಿಯನ್ ಕವಿ ಮೇಹೈ ಎಮಿನೆಸ್ಕು ಮತ್ತು ವಿದ್ವಾಂಸ ಮೆರ್ಸಿಯಾ ಎಲಿಯಾಡೆ ಅವರ ಮೇಲೆ ಭಾರತೀಯ ತತ್ವಶಾಸ್ತ್ರದ ಪ್ರಭಾವವನ್ನು ಸ್ಮರಿಸಿದರು. ಜಂಟಿ ಸಂಶೋಧನೆ, ಅಧ್ಯಾಪಕರು ಮತ್ತು ವಿದ್ಯಾರ್ಥಿ ವಿನಿಮಯದ ಮೂಲಕ ಹೆಚ್ಚಿನ ಶೈಕ್ಷಣಿಕ ಸಹಯೋಗವನ್ನು ಅವರು ಪ್ರೋತ್ಸಾಹಿಸಿದರು ಮತ್ತು ಕೃತಕ ಬುದ್ಧಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳು ಸೇರಿದಂತೆ ರೊಮಾನಿಯಾಕ್ಕೆ ಐಟಿಇಸಿ ತರಬೇತಿ ಸ್ಲಾಟ್ಗಳ ಸಂಖ್ಯೆಯನ್ನು ಭಾರತವು ದ್ವಿಗುಣಗೊಳಿಸಿದೆ ಎಂದು ಘೋಷಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆಯನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸಂಸತ್ ಭವನದ ಸಂಕೀರ್ಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಪ್ರಸ್ತಾವಿತ ಶಾಸನವನ್ನು ಮುಂದಿನ ವಾರ ಸಂಸತ್ತಿನಲ್ಲಿ ಪರಿಚಯಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳು ತಿಳಿಸಿವೆ. ಕಾಗದ ಸೋರಿಕೆ ಪ್ರಕರಣಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳುವ ನಿಬಂಧನೆಗಳೊಂದಿಗೆ ಮಸೂದೆಯನ್ನು ತರುವುದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ವಿಡಿಯೋ ಸಂದೇಶದಲ್ಲಿ ಘೋಷಣೆ ಮಾಡಿದ್ದರು. ಈ ನಡುವೆ ಗಂಭೀರ ಪರೀಕ್ಷಾ ಸುಧಾರಣೆಗಳನ್ನು ತರುವ ಪ್ರಮುಖ ಪ್ರಯತ್ನದಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ 47 ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸಿದೆ. ಮೂಲಗಳ ಪ್ರಕಾರ ಈ ಕೆಲವು ಅಧಿಕಾರಿಗಳ ವಿರುದ್ದ ಕಾನೂನು ಮತ್ತು ಕ್ರಿಮಿನಲ್ ಕ್ರಮಗಳನ್ನು ಸಹ ತೆಗೆದುಕೊಳ್ಳಲಾಗುವುದು. ಇದು ಕಾಗದ ಸೋರಿಕೆಯ ಬಗ್ಗೆ ವಿವಾದದಲ್ಲಿರುವಂತಹ ಎನ್ಟಿಎಯ ಸಂಪೂರ್ಣ ಕೂಲಂಕುಷ ಪರಿಶೀಲನೆಯ ಭಾಗವಾಗಿದೆ. ಸಾರ್ವಜನಿಕ ಪರೀಕ್ಷೆಗಳು ಕಾಯ್ದೆ 2024 ಅಡಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಇತರ ಪರೀಕ್ಷೆಗೆ ಸಂಬಂಧಿಸಿದ ಅಪರಾಧಗಳಿಗೆ ಸಂಬಂಧಿಸಿದಂತಹ ಅಪರಾಧಗಳನ್ನು ತನಿಖೆ ಮಾಡಲು ದೆಹಲಿ ಪೊಲೀಸರು ವಿಶೇಷ ಕಾರ್ಯಪಡೆ ಎಸ್ಟಿಎಫ್ ಅನ್ನು ರಚಿಸಿದ್ದಾರೆ. ವಿವಿಧ ಅಧಿಕಾರಿಗಳು ನಡೆಸುವ ಸಾರ್ವಜನಿಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಅಪರಾಧಗಳ ಬಗ್ಗೆ ತ್ವರಿತ ವೃತ್ತಿಪರ ಮತ್ತು ಸಮಗ್ರ ತನಿಖೆಯನ್ನು ನಡೆಸುವ ಜವಾಬ್ದಾರಿಯನ್ನು ಕಾರ್ಯಪಡೆ ಹೊಂದಿರುತ್ತದೆ ಎಂದು ದೆಹಲಿ ಪೊಲೀಸರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇವುಗಳಲ್ಲಿ ಕೇಂದ್ರ ಲೋಕಸೇವಾ ಆಯೋಗ, ಸಿಬ್ಬಂದಿ ಆಯ್ಕೆ ಆಯೋಗ, ರೈಲ್ವೆ ನೇಮಕಾತಿ ಮಂಡಳಿಗಳು, ಬ್ಯಾಂಕಿಂಗ್ ಸಿಬ್ಬಂದಿ ಆಯ್ಕೆ ಸಂಸ್ಥೆ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಮತ್ತು ಕೇಂದ್ರ ಸರ್ಕಾರದ ಸಚಿವಾಲಯಗಳು ಅಥವಾ ಇಲಾಖೆಗಳು ಮತ್ತು ಸಿಬ್ಬಂದಿ ನೇಮಕಾತಿಗಾಗಿ ಅವುಗಳ ಲಗತ್ತಿಸಲಾದ ಮತ್ತು ಅಧೀನ ಕಚೇರಿಗಳು ಸೇವೆ. ತನಿಖೆಯ ಜೊತೆಗೆ ಅಂತಹ ಪ್ರಕರಣಗಳಲ್ಲಿ ವಿಚಾರಣೆಗಳನ್ನು ದಿನನಿತ್ಯದ ಆಧಾರದ ಮೇಲೆ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ಕಾನೂನು ಕ್ರಮಕ್ಕೆ ಅನುಕೂಲವಾಗುವಂತೆ ಎಸ್ಟಿಎಫ್ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿಗಳ ಜೊತೆಗೆ ಪರಿಣಾಮಕಾರಿ ಸಮನ್ವಯವನ್ನು ಖಚಿತಪಡಿಸುತ್ತದೆ. ವಿಶೇಷ ಕಾರ್ಯಪಡೆಯ ನೇತೃತ್ವವನ್ನು ಅಪರಾಧ ವಿಭಾಗದ ಉಪ ಪೊಲೀಸ್ ಆಯುಕ್ತರು ವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ವಿಡಿಯೋವನ್ನು ಅನುಸರಿಸಿದಂತಹ ಪ್ರತಿಕ್ರಿಯೆ ಮತ್ತು ಸಲಹೆಗಳಿಗಾಗಿ ದೇಶದ ಯುವ ಜನತೆಗೆ ಧನ್ಯವಾದ ಅರ್ಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯುವ ಜನತೆಯ ಅಗಾಧ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಿಡಿಯೋ ಈಗ 3 303 ದಶಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನು ದಾಟಿದೆ. ಇದು ಮೊದಲ 24 ಗಂಟೆಗಳಲ್ಲಿ ಅತಿ ಹೆಚ್ಚು ವೀಕ್ಷಿಸಿದ ರೀಲ್ ಆಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ.

ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜನರಲ್ ಮ್ಯಾನೇಜರ್ ಮಟ್ಟದಲ್ಲಿ ಹಿರಿಯ ವೃತ್ತಿಪರ ನೇಮಕಾತಿಗಳ ಗುಂಪಿಗೆ ಜಾಹೀರಾತುಗಳನ್ನು ನೀಡಿದೆ. ಇದು ಕೇಂದ್ರ ಲೋಕಸೇವಾ ಆಯೋಗದ ಪ್ರತಿಭಾ ಸೇತು ಪೋರ್ಟಲ್ ಮೂಲಕ 16 ಯುವ ವೃತ್ತಿಪರರ ಪ್ರವೇಶವನ್ನು ಸಹ ತೆರೆದಿದೆ. ಈ ಕ್ರಮಗಳು ಪ್ರೊಫೆಸರ್ ಕೆ ರಾಧಾಕೃಷ್ಣನ್ ಅಧ್ಯಕ್ಷತೆಯ ಉನ್ನತ ಮಟ್ಟದ ತಜ್ಞರ ಸಮಿತಿಯ ಶಿಫಾರಸುಗಳಿಗೆ ಅನುಗುಣವಾಗಿ ಜಾರಿಗೆ ತರಲಾಗುತ್ತಿರುವಂತಹ ಏಜೆನ್ಸಿಯ ಸಾಂಸ್ಥಿಕ ಪುನರ್ ನಿರ್ಮಾಣದಲ್ಲಿ ಮೊದಲ ದೃಢವಾದ ಹೆಜ್ಜೆಯನ್ನು ಪ್ರತಿನಿಧಿಸುತ್ತವೆ ಎಂದು ಎನ್ಟಿಎ ಹೇಳಿಕೆಯಲ್ಲಿ ತಿಳಿಸಿದೆ. ಎನ್ಟಿಎ ಗುತ್ತಿಗೆಯ ಮೇಲೆ ಜನರಲ್ ಮ್ಯಾನೇಜರ್ ಹುದ್ದೆಗಳಿಗೆ 4 ಹುದ್ದೆಗಳನ್ನು ಸೂಚಿಸಿದೆ. ಪ್ರತಿಯೊಂದು 3 ವರ್ಷಗಳ ಆರಂಭಿಕ ಅವಧಿಗೆ ಜನರಲ್ ಮ್ಯಾನೇಜರ್, ಮೌಲ್ಯಮಾಪನ ಸಂಶೋಧನೆ ಮತ್ತು ಅಭಿವೃದ್ಧಿ ಮತ್ತು ಸೈಕೋಮೆಟ್ರಿಕ್ಸ್, ಎನ್ಟಿಎಯ ಶೈಕ್ಷಣಿಕ ಮತ್ತು ಮಾಪನ ವಿಜ್ಞಾನ ಕಾರ್ಯಕ್ರಮದ ಮುಖ್ಯಸ್ಥರು ಆಗಿರುತ್ತಾರೆ. ಗ್ಲಾಸ್ಕೋದಲ್ಲಿ ನಡೆದಂತಹ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದು ಮುಂಜಾನೆ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಫೈನಲ್ನಲ್ಲಿ ಜಂಡುಕುಮಾರ್ ಕಂಚಿನ ಪದಕ ಗೆಲ್ಲುವ ಮೂಲಕ ಭಾರತ ಪದಕ ಪಟ್ಟಿಯಲ್ಲಿ ಖಾತೆ ತೆರೆದಿದೆ. ಬಿಹಾರದ ನಳಂದಾ ಜಿಲ್ಲೆ ಮೂಲದ ಜಂಡು ತಮ್ಮ 2ನೇ ಪ್ರಯತ್ನದಲ್ಲಿ 190 ಕೆಜಿ ಭಾರ ಎತ್ತುವ ಮೂಲಕ 130.9 ಅಂಕಗಳನ್ನು ಗಳಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದರು. 196 ಕೆಜಿ ಅವರ ಅಪ್ರತಿಮ ಅಂತಿಮ ಪ್ರಯತ್ನವು ಬರ್ಮಿಂಗ್ಹ್ಯಾಮ್ 2022ರಲ್ಲಿ ಸ್ಥಾಪಿಸಲಾದ ಕಾಮನ್ವೆಲ್ತ್ ಕ್ರೀಡಾಕೂಟದ ದಾಖಲೆಯನ್ನು ಮುರಿಯಬಹುದಿತ್ತು. ಆದರೆ ಅವರು ಲಿಫ್ಟನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಇದಕ್ಕೂ ಮೊದಲು ಭಾರತವು ಲೈಟ್ ವೈಟ್ ಸ್ಪರ್ಧೆಗಳಲ್ಲಿ ಪದಕಗಳನ್ನು ಕಳೆದುಕೊಂಡಿತು. ಪುರುಷರ ಲೈಟ್ ವೈಟ್ ಫೈನಲ್ನಲ್ಲಿ ಅಶೋಕ್ ಮಲ್ಲಿಕ್ 200 ಕೆಜಿ ವೈಯಕ್ತಿಕ ಅತ್ಯುತ್ತಮ ಭಾರ ಎತ್ತುವ ಮೂಲಕ 4ನೇ ಸ್ಥಾನವನ್ನು ಪಡೆದರೆ ಪರಮ್ಜೀತ್ ಕುಮಾರ್ 7ನೇ ಸ್ಥಾನ ಪಡೆದರು. ಮಹಿಳೆಯರ ವಿಭಾಗದಲ್ಲಿ ಜಸ್ಪ್ರೀತ್ ಕೌರ್ 6ನೇ ಸ್ಥಾನ, ಸುಮನ್ ದೇವಿ 7ನೇ ಸ್ಥಾನವನ್ನು ಪಡೆದರು. ಕಸ್ತೂರಿ ರಾಜಮಣಿ ಹೆವಿ ವೈಟ್ ಫೈನಲ್ನಲ್ಲಿ ನಿರಾಸೆ ಕಂಡರು. ಜಂಡುಕುಮಾರ್ ಅವರ ಕಂಚಿನ ಪದಕ ಒಂದು ದೊಡ್ಡ ಸಾಧನೆಯಾಗಿದೆ. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಪೋಲಿಯೋವನ್ನು ಜಯಿಸಿದರು ಮತ್ತು ತಮ್ಮ ಕುಟುಂಬಕ್ಕೆ ಸಹಾಯ ಮಾಡುವಾಗ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿದರು. ಶಕ್ತಿ ತರಬೇತಿ ಮತ್ತು ಪ್ಯಾರಾ ಪವರ್ ಲಿಫ್ಟಿಂಗ್ಗೆ ಅವರ ಸಮರ್ಪಣೆಯು ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಲು ಸಹಾಯ ಮಾಡಿದೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಂದು ನಡೆಯಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 4:30 ಆರಂಭವಾಗಲಿದೆ. ಗುರುವಾರ ನಡೆದ ಆರಂಭಿಕ ಪಂದ್ಯದಲ್ಲಿ 7 ವಿಕೆಟ್ಗಳ ಪ್ರಬಲ ಗೆಲುವಿನ ನಂತರ ಪ್ರವಾಸಿ ತಂಡವು ಸರಣಿಯಲ್ಲಿ 1-0 ಮುನ್ನಡೆ ದಾಖಲಿಸಿದ್ದಾರೆ. 126 ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ ಭಾರತ ಯುವ ಆರಂಭಿಕ ಬ್ಯಾಟರ್ ವೈಭವ್ ಸೂರ್ಯವಂಶಿ ಅವರ 19 ಎಸೆತಗಳಲ್ಲಿ ಸ್ಫೋಟಕ 50 ರನ್ ನೆರವಿನಿಂದ ಕೇವಲ 13.2 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. 15 ವರ್ಷದ ವೈಭವ್ ಪುರುಷರ ಟಿ20 ಮಾದರಿಯಲ್ಲಿ ಅರ್ಧ ಶತಕ ಗಳಿಸಿ ನೂತನ ದಾಖಲೆಯನ್ನು ಸೃಷ್ಟಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನ ಅತ್ಯಮೂಲ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ದೆಹಲಿ ಪೊಲೀಸರಿಂದ ವಿಶೇಷ ಕಾರ್ಯಪಡೆ ರಚನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಜಂಡುಕುಮಾರ್ಗೆ ಕಂಚು. ಹರಾರಿಯಲ್ಲಿಂದು 2ನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.

0: ವಿಜಯ ಪ್ರಕಾಶವಾಣಿ ಸಮಯ ಬೆಳಗಿನ 7:45:37. ಸ್ನೇಹಿತರೆ, ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
0: ಕಾರ್ಯಕ್ರಮದ ಮೊದಲಿಗೆ ದೀಪ ಚಿತ್ರದ ಗೀತೆ ಹಾಡಿದ್ದಾರೆ ವಾಣಿ ಜಯರಾಮ್.

ಸ್ನೇಹಿತರೆ, ಬೆಳಗಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೀಪ, ಶಿವಭಕ್ತ ಮಾರ್ಕಂಡೇಯ ಮತ್ತು ಭಕ್ತ ಮಾರ್ಕಂಡೇಯ ಮೂರು ಚಿತ್ರಗಳಿಂದ ನಾಲ್ಕು ಗೀತೆಗಳನ್ನು ಆಲಿಸುತ್ತಿದ್ದೀರಿ. ಎಲ್ಲ ಗೀತೆಗಳನ್ನು ವಾಣಿ ಜಯರಾಮ್, ಡಾಕ್ಟರ್ ಪಿ ವಿ ಶ್ರೀನಿವಾಸ್, ಪದ್ಮಭೂಷಣ ಪಿ ಸುಶೀಲಾ, ಎಂ ಸತ್ಯವತಿ ಮತ್ತು ವಸಂತ ಹಾಡಿದರು. ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ವಿಜಯಪುರ ಆಕಾಶವಾಣಿ ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಮತ್ತೆ ಕನ್ನಡ ಚಿತ್ರಗೀತೆಗಳು ಈ ಬೆಳಗ್ಗೆ 8:30 ಪ್ರಸಾರವಾಗುತ್ತವೆ. ಸ್ನೇಹಿತರೆ, ಇದು ನಿಮ್ಮ ನೆಚ್ಚಿನ ಎಫ್ಎಂ ಸ್ಟೇಷನ್ ವಿಜಯಪುರ. ಸರಿಯಾಗಿ 8 ವಾರ್ತಾ ಸಂಚಿಕೆಗಳು ದಿಲ್ಲಿ ಕೇಂದ್ರದಿಂದ.

ವಿಜಯಪುರ ಆಕಾಶವಾಣಿ ಸ್ಟುಡಿಯೋ ಸಮಯ 8:30:03. ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಅಂಬರೀಷ್ ಅಂಬಿಕಾ ಅಭಿನಯದಲ್ಲಿ ಮೂಡಿಬಂದ 3 ಜನ್ಮ ಚಿತ್ರದ ಗೀತೆ ಇದು.

ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳು ಮೂಡ್ ಬರ್ತಾ ಇರೋದು ನಿಮ್ಮ ನೆಚ್ಚಿನ ಎಫ್ ಎಂ ಸ್ಟೇಷನ್ ವಿಜಯಪುರದಿಂದ. ಸ್ಟುಡಿಯೋ ಸಮಯ ಆಗ್ತಾ ಇದೆ 8:40:27 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಈಗ ಮೂಡಿ ಬರ್ತಾ ಇದೆ. ಇನ್ನು ಮುಂದೆ ಡಾಕ್ಟರ್ ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಜಿ ಉದಯಶಂಕರ್ ಬರೆದ ಹಾಡನ್ನು ಕೇಳೋಣ. ಆಯ್ದುಕೊಂಡ ಚಿತ್ರ ಚಕ್ರವ್ಯೂಹ

ಸ್ನೇಹಿತರೆ, ಅಂಬರೀಷ್ ಅಂಬಿಕಾ ನಟಿಸಿದ ಚಿತ್ರದ ಕೆಲವು ಗೀತೆಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗ್ತಿದೆ. 101.8 ಮೆಗಾ ಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸ್ಟುಡಿಯೋ ಸಮಯ 8:55:06 ಆಗ್ತಿದೆ. ಸ್ನೇಹಿತರೆ, ವಿದೇಶದಲ್ಲಿ ಚಿತ್ರೀಕರಣ ಆದಂಥ ಚಿತ್ರ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಜೋಸೆಮ್ಮನ್ ಅವರು ಡೈರೆಕ್ಷನ್ ಮಾಡಿದ್ರು. 89ನೇ ಇಸುವಲ್ಲಿ ಚಿತ್ರ ತೆರೆಗೆ ಬಂದಿತ್ತು. ಈಗ ಆರ್ ಎನ್ ಜಯಗೋಪಾಲ್ ಬರೆದ ಹಾಡನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿದೇಶಿ ಸಂಗೀತಗಾರ ಇವರು, ಪೀಟರ್ ಜೆ ಕ್ಯಾಮಿಲೋಸ್ ಅಂತ. ಬನ್ನಿ, ಅವರ ಸಂಗೀತದಲ್ಲಿ ಮೂಡಿಬಂದ ಹಾಡು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಸ್ವರದಲ್ಲಿದೆ.

ಸ್ನೇಹಿತರೆ, ಅಂಬರೀಷ್ ಮತ್ತು ಅಂಬಿಕಾ ನಟಿಸಿದ ಚಿತ್ರದ ಕೆಲವು ಹಾಡುಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಕಾರ್ಯಕ್ರಮದಲ್ಲಿ ಮೂರು ಜನ್ಮ, ಬೇಟೆ, ಚಕ್ರವ್ಯೂಹ, ವಿಜಯ ಖಡ್ಗ, ದಿಗ್ವಿಜಯ ಮತ್ತು ಹಾಂಕಾಂಗ್ನಲ್ಲಿ ಅಜೆಂಟ್ ಅಮರ್ ಚಿತ್ರದ ಆರು ಗೀತೆಗಳು ಮೂಡಿಬಂದವು. ಈ ಎಲ್ಲ ಗೀತೆಗಳನ್ನು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಚಿತ್ರ ಅವರು ಹಾಡಿದ್ರು. ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ.

ಸ್ನೇಹಿತರೆ 101.8 ಮೆಗಾಹರ್ಜ್ಗಳಲ್ಲಿ ಟ್ಯೂನ್ ಮಾಡಿ ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸ್ಟುಡಿಯೋ ಸಮಯ 9:25 ಆಗ್ತಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಕೇಳಿಬರುತ್ತದೆ.

0: ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
3: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
2: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
3: ಹಾಗಾದ್ರೆ ಇವತ್ತೆ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
2: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
3: ಮೊಬೈಲ್ ನಂಬರ್ 7387242525
2: ಅಥವಾ 9689646218.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
8: ಏನು ಸರ್,
9: ಬರ್ರಿ ಸ್ಕೂಲ್ ಕಡೆ ಹೊಂಟಿದ್ದೆ, ಬರ್ರಿ ಸ್ವಲ್ಪ.
8: ನಾನು ಅಲ್ಲೇ ಬರತೀನಿ ಸರ್. ನಲ್ರಿ,
9: ಹೆಡ್ ಮಾಸ್ಟರ್ ಭೇಟಿ ಆಗೋದಿ ಸ್ವಲ್ಪ.
8: ಹೌದೇನ್ರಿ?
9: ಹಾಂ,
8: ನಮ್ಮ ಹುಡುಗ ಏನು ಸರ್, ಮೊನ್ನೆ ಎಕ್ಸಾಮ್ದಾಗ ನಾನು ಅನ್ಕೊಂಡಾಗ ಮಾಡ್ಸಾಗದಿಲ್ರಿ. ನಾನು 95 ಮೇಲೆ ತೆಗಿತಾನಂತ ಎಷ್ಟ ಖರ್ಚು ಮಾಡಿ ಕೋಚಿಂಗ್ ಹಚ್ಚಿ ಎಲ್ಲ ಇದು ಮಾಡ್ತೀವ್ರಿ. ನಾನು ನೋಡಿದ್ರೆ 70-75 ಇಷ್ಟೊಳಗೆ ಅದಾನ್ರಿ.
9: ಅಲ್ಲ, ಈ ಗಣೇಶ್ ನಿಮ್ಮ ಹುಡುಗ ಅಲ್ರಿ? ಅವ
8: ಹೌದ್ರಿ,
9: ಪಾಸರ್ ಆಗ್ಯಾನ್ರಿ ಸರ್. ನಮ್ಮ ಹುಡುಗ ಎಲ್ಲ ಚಲೋ ಬರ್ದಾನ, ಒಂದು ಸಬ್ಜೆಕ್ಟ್ ಫೇಲ್ ಆಗಿಬಿಟ್ಟಾನ್ರಿ. ಅದಕ್ಕೆ ಸ್ವಲ್ಪ ಸಾಲಿಗರೆ ಕರೆಕ್ಟಾಗಿ ಹೋಗ್ಯಾನಿಲ್ಲ, ಸ್ವಲ್ಪ ಹೆಡ್ ಮಾಸ್ಟರ್ ಭೇಟಿ ಆಗ್ಬೇಕಾಗ್ಯದ. ಹೊಂಟೇನಿ, ಬರ್ರಿ, ಯಾಕಡೆ ಹೋಗೋಣ, ಬರ್ರಿ.
8: ಬರ್ರಿ, ಬರ್ರಿ
9: ಸರ್. ನಮಸ್ಕಾರ ಸರ್.
10: ನಮಸ್ಕಾರ. ನಮಸ್ಕಾರ ರೀ, ಬರ್ರಿ.
9: ಹಾಂ, ಬಂದೀವಿ ಸರ್. ಅದೇ ನಮ್ಮ ಸ್ವಲ್ಪ ಹುಡುಗರ ಬಗ್ಗೆ ಮಾತಾಡ್ಬೇಕಾಗಿತ್ತು ಸರ್, ಕತ್ತೇಳಿ ಭೇಟಿ ಹಾಕಿ ಬಂದಿದ್ವಿ.
10: ಏನ್ರಿ ಹುಡುಗರ ಹೆಸರು?
9: ನಮ್ಮ ಹುಡುಗನ ಹೆಸರು ಭರತ್ ಸರ್.
8: ನಮ್ಮ ಹುಡುಗನ ಹೆಸರು ಗಣೇಶ್ ಸರ್.
10: ಹೌದೇನ್ರಿ? ಭರತ್ ಅಂದ್ ಒಂದು ಸಬ್ಜೆಕ್ಟ್ ಹೋಗಿತ್ತೇನು.
9: ಅದೇ ಸರ್, ನಾವು ಈ ಸಲ ಪಾಸ್ ಹಾಕೋಣ ಬಹಳ ಆಸೆ ಐತ್ರಿ ನಮಗೂ, ಬಟ್ ಎಲ್ಲ ವಿಷಯ ಚಲೋ ಬರ್ದಾನ್ರಿ. ಒಂದ್ ಸಬ್ಜೆಕ್ಟ್ ಏನ ಫೇಲ್ ಆಗೈತ್ರಿ, ಅದು ಬಹಳ ಹಾಳಾಗೈತ್ರಿ. ನಮಗೂ ಪಾಸ್ ಹಾಕಾರ್ತ ಮಾಡಿದ್ಯಾ?
10: ಇಲ್ಲ, ಅವ ಶಾಣೆ ಇದ್ದಾರೆ ಅದೆಲ್ಲ.
9: ಹ್ಞೂ ಸರ್.
10: ಈಗ ಬರ್ತಾ ಬರ್ತಾ ಏನು ಸ್ವಲ್ಪ ಸ್ಟಡಿ ಕಡಿಮೆ ಮಾಡ್ಯಾನ ನಾನು, ಅದಕ್ಕೆ ಒಂದು ಸಬ್ಜೆಕ್ಟ್ ಉಳ್ಕೊಂಡದ. ಏನಿಲ್ಲ, ಸಬ್ಜೆಕ್ಟ್ ಉಳ್ಕೊಂಡ್ರು ಸಹಿತ ಮತ್ತೊಂದು ಚಾನ್ಸ್ ಇರ್ತದೆ.
9: ಬಟ್ ಒಮ್ಮೆ ಪಾಸ್ ಆಗೋದು ಸ್ವಲ್ಪ ಎಲ್ಲರಿಗೆ ಖುಷಿ ವಿಷಯ ಅಲ್ಲ ಸರ್, ಒಂದು ಸಲದಾಗ ಪಾಸ್ ಆದ್ರೆ.
10: ಅದು ಖುಷಿ ಒಂದೊಂದು ಸಲ ಆಗ್ತಾರೆ, ಹೇಳಿಕ್ ಬರಲ್ಲ. ನೀವು ಸ್ವಲ್ಪ ಏನ್ ಮಾಡ್ಬೇಕು, ಮನ್ಯಾಗ ಮೊಬೈಲ್ ಅದು ಇದು ನೋಡ್ತಿರ್ತಾರಲ್ಲ ಹುಡುಗರು,
9: ಅದು ಬಿಡಿಸಿ. ಮೊಬೈಲ್ ಅಂದ್ರೆ ಅವ್ ಬಹಳ ಪಂಚ ಪ್ರಾಣ ಸರ್.
10: ಸ್ವಲ್ಪ ಮೊಬೈಲ್ ಅದು ಬಿಡಿಸಿ, ಸ್ವಲ್ಪ ಸ್ಟಡಿ ಮಾಡೋ ಕಡೆ ನೀವು ಪೇರೆಂಟ್ಸ್ ಸ್ವಲ್ಪ ಒತ್ತು ಕೊಡ್ಬೇಕ್ರಿ.
9: ಹೌದು ಹೌದು ಸರ್, ನಾವು ನೋಡ್ತೀವ್ರಿ ನಿಮ್ಮ ಮೇಲಿಂದ. ಸಾರಿ ಹೋಗ್ತಾರ ಬರ್ತಾರ, ನಾವು ಬಹಳ ಕೆಲಸ ಬಿಜಿ ಒಳಗ.
10: ಸ್ಕೂಲ್ನಾಗ ಏನಾಗ್ತಾರೆ, ಎಲ್ಲ ಹುಡುಗರು ಇರ್ತಾವಲ್ಲ, ಯಾರಿಗೆ ಹೇಳ್ಬೇಕಂತ ಗೊತ್ತಾಗಂಗಿಲ್ಲ. ಹಿಂಗಾಗಿ ನೀವು ಪೇರೆಂಟ್ಸ್ ಸ್ವಲ್ಪ ಅವ್ರ ಮೇಲೆ ಅಬ್ಸರ್ವೇಷನ್ ಮಾಡ್ಕೋತಿರ್ಬೇಕು. ನಿಮ್ ಸೂಟಿ ಇರ್ತಲ್ಲ ಆ ಟೈಮ್ದಾಗ, ಅವ್ರ ಬುಕ್ಸ್ ಅದು ಇದು ತಗೊಂಡು ಕುತ್ಕೊಂಡು ಸ್ವಲ್ಪ ಎಲ್ಲಿ ಏನು ಉಳಿಸಿದಿ, ಏನ್ ಮಾಡಿದಿ, ಇದು ಓದಿ ಏನಪ್ಪ, ಇದು ಬಿಟ್ಟಿದ್ದೇನೆ ಎಲ್ಲ ಸ್ವಲ್ಪ ನೀವ್ ಏನ್ ಮಾಡ್ಬೇಕು, ಕ್ರಾಸ್ ಚೆಕ್ ಮಾಡ್ಕೋಬೇಕು. ನೀವು ಯಾರು ಕೇಳಿಲ್ಲ ನಾವು ಏನ್ ಹೇಳ್ತೀವಿ ಸ್ಕೂಲ್ನಾಗ, ಅಷ್ಟಕ್ಕೆ ಅವ್ರು ಇದು ಮಾಡಿದ್ರ ಅಂತಂದ್ರೆ, ಅವ್ರು ಹುಡುಗರು ಇರ್ತಾರಲ್ಲ ದೋಸ್ತರು, ಅದೆಲ್ಲ ಅವು ಅದು ಇದು ಆಟ ಆಡ್ಕೋತ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾವ. ಹಿಂಗಾಗಿ ಒಂದೊಂದು ಸಬ್ಜೆಕ್ಟ್ ಸ್ಟಡಿನೇ ಮಾಡಕ್ ಹೋಗಲ್ಲ ಅವರು. ಸ್ವಲ್ಪ ಹಾರ್ಡ್ ಅನ್ಸಿರ್ತದೆ, ಇನ್ನಷ್ಟು ತಿಳಿಯಂಗಿಲ್ಲ ಅಂತ ಹೇಳಿ ಆ ಕಡೆ ಲಕ್ಷಣ ಕೊಡಂಗಿಲ್ಲ. ಹಿಂಗಾಗಿ ಒಂದೊಂದು ಸಬ್ಜೆಕ್ಟ್ ಉಳ್ಕೊಂಡ್ಬಿಡ್ತಾವ ನೋಡ್ರಿ.
9: ಅಲ್ಲ, ನೀವು ಹೇಳೋದು ಕರೆಕ್ಟ್ ಸರ್, ಅವ ಆಟೋಟದಾಗ ಭಾಳ ಎಲ್ಲ ಪ್ರೈಸ್ ತಗೋತಾನೆ ಸರ್. ಬಟ್ ಓದೋದ್ರಾಗ ಅಂದ್ರೆ ಸ್ವಲ್ಪ ಹಿಂದದ.
10: ಅದಕ್ಕೆ ಸ್ವಲ್ಪ ಅದು ಒಂದು ಸಬ್ಜೆಕ್ಟ್ ವೀಕ್ ಅನ್ಸದ ನನಗೆ.
9: ಹ್ಞೂ ಸರ್.
10: ಹಿಂಗಾಗಿ ಸ್ವಲ್ಪ ಅದು ಈ ಸಲ ಮಾಡು ತಗೋರಿ, ಒತ್ತು ಕೊಟ್ಟು ಅದು ಸಬ್ಜೆಕ್ಟ್ ಸ್ವಲ್ಪ ಇದು ಮಾಡ್ತೀನಿ. ಆಮೇಲೆ ನೀವು ಸ್ವಲ್ಪ ಮನೆಗೆಲ್ಲ ಹೇಳ್ಕೊತೀರಿ.
9: ಹೇಳ್ತೇನೆ ಸರ್, ಹೇಳ್ತೇನೆ.
8: ಇಲ್ಲ, ನಮ್ಮ ಹುಡುಗ ಸರ್ ರೊಕ್ಕ ಕೊಟ್ಟು ಅಲ್ಲೆಲ್ಲ ಟ್ಯೂಷನ್ ಗೀಷನ್ ಹಚ್ಚಿದ್ ಸರ್. ಅದು ಟ್ಯೂಷನ್ ಹಚ್ಚಿದ್ರೆ ಸಾಲಿಗೆ ಹೋಗಿ ಬರ್ತಾನೆ. ಇಷ್ಟೆಲ್ಲ ದುಡ್ಡು ಫೀಸ್ ಕಟ್ಟಿವಿ, ಇಲ್ಲ ಟ್ಯೂಷನ್ ಮನೆ ಹತ್ರ ಟ್ಯೂಷನ್ ಹೇಳ್ತಾರೆ ಚಂದ್ರ, ಅಲ್ಲೂ ಅಡ್ಮಿಷನ್ ಮಾಡಿದ್ರಿ.

0: 95 ml ತೆಗಿತಾರ ಅಂತ ನಾ ತಗೊಳಿನ್ರಿ, 72 ಏನಾಗೈತೆ ಸರ್.
1: ಹಿಂಗಾಗಿ
0: ಸಿಕ್ಕಾಪಟ್ಟೆ ಬೈದಿನ್ರಿ. ನಿನ್ನಿಂದ ಊಟ ಮಾಡಾಕ್ತಾರಿಲ್ಲ ಸರ್, ಮನೆ ರೂಮ್ ಬಿಟ್ಟು ಹೊರಗ್ತಾ ಇರಲ್ರಿ. ಹಿಂಗಾಗಿ ನನಗೆ ಒಂದ್ ನಮ್ಗೆ ಅಂಜಿಕೆ ಬತ್ತ ಯಾಕಾರ ಬೈದಪ್ಪ ಇವನಿಗೆ.
1: ಹಂಗೆ 70 ಮ್ಯಾಲ ತೆಗದಾನಲ್ಲ,
0: 70 ಮ್ಯಾಲ ತೆಗದಾನ
1: ಸರ್. 70 ಮ್ಯಾಲ ತೆಗೆದ್ರೆ ಚಲೋನೆ ಆಗಿತ್ತ, ಮತ್ತೆ ಫಸ್ಟ್ ಕ್ಲಾಸ್ ರಿಸಲ್ಟ್ ಅದ.
0: 95 ಮ್ಯಾಲ ಸರ್, ಒಂದ್ ಓದು ಎಲ್ಲ ನೋಡಿದ್ರ ಕಾಣಿಸ್ತಿತ್ತು ನಮ್ಗ.
1: ಆ
0: ರೀತಿ ಖರ್ಚು ಮಾಡಿದ್ವಲ್ಲ ಸರ್, ದೊಡ್ಡ ಟ್ಯೂಷನ್ ಹಚ್ಚಿವ್ರಿ.
1: ನೀವು ಹಂಗ ತಿಳ್ಕೊಬಾರ್ದು, ಮಗನಿಗೆ 98 ಬೇಕು, 99 ಬೇಕು, 99.9 ಬೇಕು, ಆಶೆ ಇಟ್ಕೋಬಾರ್ದು. ಈಗ ಅವ್ರಿಗೊಂದು ಟಾರ್ಗೆಟ್ ಇರ್ತದ್ರಿ, 90 ಮ್ಯಾಲ ಮಾಡೋರೊಂದು ಟಾರ್ಗೆಟ್ ಐತಿ, 70 ಮ್ಯಾಲ ಮಾಡೋದೊಂದು ಐತಿ, ಹಿಂಗೊಂದು ಟಾರ್ಗೆಟ್ ಇರ್ತಾವ್ರು ಹುಡುಗರು. ಆ ಲೆವೆಲಿಗೆ ಇರ್ತಾರ ಅವರು. ಅವ್ರಿಗೆ ತಮ್ಮ ಪಡಿ ತಮ್ಮ ಬಿಟ್ಬಿಡ್ಬೇಕು. ಅವ್ರು ಏನು ಯಾವ ಸಬ್ಜೆಕ್ಟ್ನಾಗ ಇಂಟ್ರೆಸ್ಟ್ ಇರ್ತದೆ ಅದನ್ನು ಮಾಡ್ಕೋತ ಹೋಗ್ತಿರ್ತಾರ ಅವ್ರು. ನಾವು 99 ಬಂದಿಲ್ಲ, ನಾವು ಇಷ್ಟು ರೊಕ್ಕ ಖರ್ಚು ಮಾಡೀವಿ, ಬೇರೆದವ್ರು ಹಂಗೆ ಬಂದರು, ನಾವು ಹಾಳೆ ಮಾಡ್ಕೋಬಾರ್ದು ಪೇರೆಂಟ್ಸ್. ಅದಕ್ಕೆ ನೀವು ಏನು ಮಾಡ್ತೀರಿ, ಪೇರೆಂಟ್ಸ್ಗಳು ಒಮ್ಮೆ ನೀವೇ ಗಾಬರಿ ಆಗಬೇಡ್ರಿ ಹುಡುಗರ್ಗಿತ್ತ. ಈ ಸಲ 70 ಮ್ಯಾಲ ತೆಗದಾನಲ್ಲ, ಮುಂದಿನ ಸಲ ಹೇಳ್ರಿ ಸರಿಯಾಗಿ ಓದಪ್ಪ. ನೀವು ಒಂದು ಸ್ವಲ್ಪ ಅವ್ನಿಗೆ ಗೈಡೆನ್ಸ್ ಮಾಡಿರಿ. ಟ್ಯೂಷನ್ ಏನು ಹೇಳಕತ್ತಿರಲ್ಲ, ಬರೀ ಟ್ಯೂಷನ್ಗೆ ಹೋಗಿ ಬರೋದು ಅಷ್ಟೇ ಅಲ್ಲ, ಮನ್ಯಾಗ ಕರ್ಕೊಂಬಂದು ಆ ಹುಡುಗಿಗೆಲ್ಲ ತಿಳಿಸ್ಕೊಳ್ಬೇಕು. ನೀವು ಟ್ಯೂಷನ್ದಾಗ ಏನು ಹೇಳಿದ್ರು, ಸ್ಕೂಲ್ನಾಗ ಏನು ಹೇಳಿದ್ರು, ಇದೆಲ್ಲ ನೀವು ಏನು ಮಾಡಬೇಕು, ಮನ್ಯಾಗ ಕೂತ್ಕೊಂಡು ಕ್ರಾಸ್ ಚೆಕ್ ಮಾಡಿಕೊಂಡು ಎಷ್ಟು ಮಟ್ಟಿಗೆ ಓದ್ಯಾನ, ಎಷ್ಟು ಮಟ್ಟಿಗೆ ಬಿಟ್ಟಾನ, ಆಯ್ತಪ್ಪ ಇನ್ನೊಂದು ಸ್ವಲ್ಪ ಈಗ 75 ತೊಗೊಂಡಿಯಲ್ಲ, 80 ತೊಗೊಳಿಕ್ ಪ್ರಯತ್ನ ಮಾಡು, ಅದಾದ್ಮೇಲೆ ಮತ್ತೆ ಮುಂದಿನ ಕ್ಲಾಸಿಗೆ 90 ತೊಗೊಳಕ್ ಇದು ಮಾಡು. ನೀ ಎಷ್ಟು ಪ್ರಯತ್ನ ಮಾಡ್ತೀಯ ಅಷ್ಟು ಚಲೋ ಬರ್ತಾವ ಮಾರ್ಕ್ಸ್ ಅಂತ ಹೇಳಿ ನೀವು ಅವ್ನಿಗೆ ಧೈರ್ಯ ಕೊಡಬೇಕು. ಒಮ್ಮಿದೊಮ್ಮೆ 75 ತೊಗೊಂಡ 99 ಮಾಡ್ಬೇಕಂತ ಮಾಡಿದ್ದೆವು, ಹಿಂಗೆ ಆಸೆ ಇಟ್ಕೊಂಡಿದ್ದೆವು, ರೊಕ್ಕ ಖರ್ಚು ಮಾಡಿದ್ದೆವು. ಹಿಂಗೆ ಹುಡುಗರ ಮೇಲೆ ನೀವು ಪ್ರೆಸರ್ ಹಾಕೋದ್ರಿಂದ ಏನಾಗ್ತದೆ ರೀ, ಇಷ್ಟು ರೊಕ್ಕ ಖರ್ಚು ಮಾಡಿ ಹಿಂಗೆಲ್ಲ ಬೈತಾರ ನಮ್ಗೆ ಎಷ್ಟು ಇದು ಮಾಡಿದ್ರು ಸಹಿತ ಹಿಂಗೆ ಅನ್ಕೊಂಡು ಅವು ಏನು ತಿಳಿಲಾರ್ದಕ್ಕೆ ಅರ್ಧಂಬರ್ಧ ಓದ್ಕೊಂಡು ಅವು ಹಿಂಗಾಗಿ ಮಾರ್ಕ್ಸ್ ಕಡಿಮೆ ತೊಗೊಂಡ್ಬಿಡ್ತಾರೆ. ಸ್ಕೂಲ್ನಾಗ ಏನು ಹೇಳಿದ್ರು, ಟ್ಯೂಷನ್ದಾಗ ಏನು ಹೇಳ್ಕತ್ತಾರ, ಅವಂದು ಮೆಮ್ರಿ ಪವರ್ ಎಷ್ಟದ, ಅದು ಸ್ವಲ್ಪ ನೀವು ಕ್ರಾಸ್ ಚೆಕ್ ಮಾಡ್ಬೇಕು. ಚೆಕ್ ಮಾಡ್ಕೊಂಡು ಇದು ಮಾಡಿದ್ರೆ ಇಂಪ್ರೂವ್ ಆಗ್ತಾನೆ ಹುಡುಗನ ಶಾಣೆ ಅದಾನ. ಹಂಗೇನು ಇದು ಇಲ್ಲ, ಪ್ರೆಸರ್ ಹಾಕ್ಬೇಡ್ರಿ, ಉಡ ಹುಡುಗರ ಜೋಡಿ ತಿರ್ಗಾಡಕ್ ಕೊಡ್ಬೇಡ್ರಿ, ಮನ್ಯಾಗ ಮೊಬೈಲ್ ಅದಕ್ಕೆ ಜಾಸ್ತಿ ಕೊಡಕ್ ಹೋಗ್ಬೇಡ್ರಿ.
0: ಹುಡುಗರು ಜಾಸ್ತಿ ಸರ್ ಅದ್ರ ಓದುದು ಎಲ್ಲ ಕಳಿಸ್ತಿದ್ವಲ್ರಿ, ನಾವು ನಾ ಬಂದಾಗ ಯಾವ್ದು ಬುಕ್ ಹಿಡ್ಕೊಂಡೇ ಕೊಡೋಣ್ರಿ. ಅದ್ರೇ ನಾ ಸ್ವಲ್ಪ ನಿರೀಕ್ಷೆ ಹೆಚ್ಚಾಗಿತ್ತು ತೆಗಿದಾರಪ್ಪ ನಾನು ಮಾರ್ಸ.
1: ನೆಕ್ಸ್ಟ್ ಮುಂದಿನ ಕ್ಲಾಸಿಗೆ ಮಾಡ್ತಾನೆ, ಹಂಗೇನಿಲ್ಲ, ಒಂದೊಂದ್ಸಲ ಆಗ್ತಾವ ಹೇಳಿಕ್ ಬರಲ್ಲ ಏನ್ರಿ, ಕಡಿಮೆ ಸ್ಟಡಿ ಮಾಡಿರ್ತಾನೆ. ಮುಂದಿನ ಸಲ ಅವನಿಗೆ ನೀವು ಸಮಾಧಾನದಿಂದ ಹೇಳ್ರಿ, ಸಮಾಧಾನದಿಂದ ಹೇಳ್ರಿ, ಅವ್ನು ಇಂಪ್ರೂವ್ಮೆಂಟ್ ಆಗಿ ಆಗ್ತಾನೆ.
2: ಈಗ ಸರ್ ನಮ್ಮ ಭರತ ಒಂದು ವಿಷಯ ಹೋಗ್ಯಾನ, ಈಗ ಸ್ಟಡಿ ಮಾಡಿ ಮುಂದಿನ ಸಲ ತಕೋತಾನೆ ಸರ್.
1: ಈಗ ಒಂದು ಸಬ್ಜೆಕ್ಟ್ ಹೋಯ್ತಲ್ಲ, ಎರಡು ಸಬ್ಜೆಕ್ಟ್ ಹೋದಲ್ಲ, ಇನ್ನೊಂದ್ಸಲ ಎಕ್ಸಾಮ್ ಕುಂತು ಪ್ರಯತ್ನ ಮಾಡಿ ಏನು ಪ್ರಯತ್ನ ಮಾಡ್ಬೇಕಂದ್ರೆ, ಈಗ ಅವ ಪಾಸ್ ಆದವ ನನ್ಕಿಂತ ಹೆಚ್ಚು ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿನಲ್ಲ, ನಾ ಅವನಕಿಂತ ಹೆಚ್ಚು ತೊಗೋಬೇಕತ್ ಈ ಹುಡುಗನ ಬಳಿ ಏನು ಅವೇರ್ನೆಸ್ ಬರ್ಬೇಕು,
2: ಚಾಲೆಂಜ್ ಮಾಡ್ಕೋ,
1: ಹಾ ಚಾಲೆಂಜ್ ಮಾಡಿಕೊಂಡು ನೀವು ಹೋದ್ನಂದ್ರೆ ಅದು ಆಟೋಮೆಟಿಕ್ ನಿಮ್ಮ ಹುಡುಗ ಹೆಚ್ಚಿಗೆ ಮಾರ್ಕ್ಸ್ ತೊಗೋತಾನೆ, ಬಾಕಿ ಎಲ್ಲ ಚಲೋ ಬಂದವ ನಿಮ್ಮ ಹುಡುಗ. ಒಂದು ಸಬ್ಜೆಕ್ಟ್ ಇದು ಆಗೈತಿ,
2: ಹೌದು ಸರ್,
1: ಅವನಿಗೇನೋ ಕನ್ಫ್ಯೂಸ್ ಇರ್ತದೆ, ಹೇಳುವಾಗ ಏನೋ
2: ತಿಳಿದಿರ್ಲಿಕ್ಕಿಲ್ಲ,
1: ಹಾ ಹಂಗೇನೋ ಆಗಿರ್ತದೆ. ಹಂಗೇನು ಹುಡುಗ ಚಲೋ ಇದ್ದಾನೆ, ಟೋಟಲಿ ಎಲ್ಲ ಹುಡುಗರಿಗೆ ಹೇಳ್ಬೇಕಂದ್ರೆ ಆತ್ಮಹತ್ಯೆ ಮಾಡ್ಕೊಳೋದು ಇವೆಲ್ಲ ಬಿಟ್ಬಿಡ್ಬೇಕ್ರಿ.
2: ಎಕ್ಸಾಮ್ ಅನ್ನೋ ಪಾಠ ಸೋಲೋ ಲೆಕ್ಕ, ಜೀವನ ಅನ್ನೋ ಒಂದು ಪಾಠ ಕಲ್ತ್ರೆ ನಾವು ಲೈಫ್ದಾಗ ಸಕ್ಸಸ್ ಆಗಬಹುದು
1: ಆಗ್ತಾರೆ.
2: ಯಾಕಂದ್ರೆ ಎಕ್ಸಾಮ್ ಅನ್ನೋದು ಬರೀ ಇದು ಮಾರ್ಕ್ಸ್ ಕಾರ್ಡಿಗೆ ಅಷ್ಟೇ ಸೀಮಿತ,
1: ಅಷ್ಟೇ ಅಷ್ಟೇ ಅಷ್ಟೇ ರೀ.
2: ಬಟ್ ಲೈಫ್ ಅನ್ನೋ ಜೀವನ ಇದೆಯಲ್ಲ, ಅದು ದಿನ ದಿನ ಪಾಠ ಕಲಿಸ್ತಾ ಇರ, ಅದು ಶಾಶ್ವತ,
1: ಶಾಶ್ವತ ಅದು.
2: ಅಂತ ಶಿಕ್ಷಣ ಶಾಲೆ ಒಳಗೆ ಬರ್ಬೇಕಂತ ನೀವು
1: ಸ್ವಲ್ಪ ಬರ್ಬೇಕ್ರಿ ಅದು, ಅಂದ್ರೆ ಜನರಲ್ ಆಗಿ ಒಂದು ಬಂತು ಅಂದ್ರೆ ಹಾ ಜೀವನದ ಪಾಠ. ಈಗ ಮನುಷ್ಯ ಏನಾಗ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ಳೋರು ಅವ್ರು ಒಂದೇನೋ ವಿಚಾರದೊಳಗೆ ಹೋಗಿ ಡಿಪ್ರೆಷನ್ ದಾಗ ಹೋಗ್ಬಿಡ್ತಾರೆ. ಹೋಗಿ ಆದ್ಮೇಲೆ ನೆಕ್ಸ್ಟ್ ಏನಾಗ್ತದೆ ಅಂದ್ರೆ ಅವ್ರಿಗೆ ಬೇರೆ ಹಾದಿನೇ ಸಿಗಂಗಿಲ್ಲ, ನೇಣು ಹಾಕೋಬೇಕು ಎಲ್ಲೋ ಟ್ರ್ಯಾಕ್ನ ಹೋಗಿ.
2: ಆ ಮೂಮೆಂಟ್ ಅವ್ರ ತಂದೆ ತಾಯಿಗಳದು ಮತ್ತೆ ಅವ್ರ ರಿಲೇಷನ್ ಅಥವಾ ಶಿಕ್ಷಕರದು ಯಾವುದು ನೆನಪಿಗೆ ಬರಲ್ಲ ಸರ್.
1: ಯಾರಿಗೆ ಅದೇ ರೀ, ಒಂದ್ ಎಲ್ಲ ರೋಡ್ ಕಟ್ ಆಗಿಬಿಟ್ಟಿರ್ತಾವ ಅವ್ರಿಗೆ, ಯಾವುದು ಏನೇ ಇರಂಗಿಲ್ಲ ಹೋಗ್ಲಿಕ್ಕೆ. ಲಾಸ್ಟ್ ಏನಪ್ಪ ಬರೀ ವಿಚಾರ ಮಾಡ್ಕೋತ ವಿಚಾರ ಮಾಡ್ಕೋತ ನನ್ನ ಸಬ್ಜೆಕ್ಟ್ ಹೋಯ್ತಲ್ಲ, ಸೊಸೈಟಿ ಒಳಗೆ ನನ್ನ ಸ್ಕೂಲ್ನಾಗ ಮರ್ಯಾದೆ ಹೋಗ್ತಲ್ಲ, ಹಿಂಗೆ ಇದ್ರಾಗ ಹೋಗ್ಬಿಡ್ತಾನೆ ಮಾನಸಿಕ ಸ್ಥಿತಿ ಅವನು, ಏನಾಗ್ಬಿಡ್ತದೆ ಎಕ್ದಮ್ ಡೌನ್
2: ಆಗ್ಕೊಂಡ್ಬಿಡ್ತಾನೆ,
1: ಕಳ್ಕೊಂಡ್ಬಿಡ್ತಾನೆ. ಕಳ್ಕೊಂಡು ಅವ್ನಿಗೆ ಏನು ತಿಳಿತದೆ ಅಂದ್ರೆ, ಇಲ್ಲ ಇದೊಂದ್ಸಲ ನಾ ಎಕ್ಸಾಮ್ ಕುಂತು ಇನ್ನೂ ಮಾರ್ಕ್ಸ್ ಹೆಚ್ಚಿಗೆ ತೊಗೋಬೇಕು ಈ ಭಾವನೆ ಬರಂಗಿಲ್ಲ ಅವ್ನ ಬಲ್ಲಿ. ಏನ್ ಮಾಡ್ತಾರೆ ಹುಡುಗರು, ಡೈರೆಕ್ಟ್ ನನಗೆ ಏನು ಇದು ಇಲ್ಲ, ಅಪಮಾನ ಆಯ್ತು, ಹಂಗಾಯ್ತು, ನೆಗೆಟಿವ್ ವಿಚಾರ ಮಾಡ್ಕೊಂಡು ಅವಾಗ ಹುಡುಗರ ಬಲ್ಲಿ ಹೌದು ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ಸಿಗಂಗಿಲ್ಲ. ಈಗ ಪೇರೆಂಟ್ಸ್ಗಳಿಗೆ ನಮ್ಮ ತಂದೆ ತಾಯಿಗೆ ತ್ರಾಸ ಆಗ್ತದೆ, ಹಿಂಗ ಆ ಹುಡುಗರ ಬಲ್ಲಿ ಆ ಭಾವನೆ ಹುಟ್ಟಿಸ್ಬೇಕ್ರಿ ನಾವು. ನೀವು ಯಾವುದೇ ಉದ್ಯೋಗ ಮಾಡಿ ಜೀವನ ಮಾಡಬಹುದು,
2: ಜಗತ್ತು ವಿಶಾಲವಾಗಿ.
1: ನಾನು ಸಾಲಿ ಕಲ್ತು 99 ಮಾರ್ಕ್ಸ್ ತಗೊಂಡು ನಾ ಏನೋ ನೌಕರಿ ಹಿಡ್ಕೊಂಡು ಹಿಂಗ್ ಮಾಡ್ಬೇಕಂತೇನಿಲ್ಲೇ ಇಲ್ಲ. ಏನ್ರಿ ನೌಕರಿ ಮಾಡೋದು ಎದಕ್ಕಂತಂದ್ರೆ ನಮಗೇನು ಗತಿ ಇಲ್ಲಪ್ಪ ಅನ್ನೋ ಒಂದು ಕಂಡೀಷನ್ ಒಳಗೆ ನೌಕರಿ ಮಾಡಕ್ ಹೋಗುದು. ಒಂದ್ ವೇಳೆ ನಮ್ಮಲ್ಲಿ ವಿಲ್ ಪವರ್ ಜಾಸ್ತಿ ಇತ್ತು ಅಥವಾ ನಮ್ಗೆ ನಾಲೆಜ್ ಜಾಸ್ತಿ ಬಂತು ಅಂದ್ರೆ ನೌಕರಿ ಮಾಡೋದು ಇದ್ರ ಅವಶ್ಯಕತೆ.

0: ಇಲ್ಲ, ಬೇರೆ ಬೇರೆ ಉದ್ಯೋಗಗಳದಾವಲ್ಲ, ಸಾಕಷ್ಟು ಉದ್ಯೋಗಗಳದಾವ, ಉದ್ಯೋಗಗಳು ಮಾಡಿ ಜೀವನ ಮಾಡ್ಬೋದು. ಆಯ್ತು, ಒಂದ್ ಸಬ್ಜೆಕ್ಟ್ ಹೋಯ್ತಲ್ಲ, ಎರಡ್ ಸಬ್ಜೆಕ್ಟ್ ಹೋಗ್ಯಾವಲ್ಲ, ನಾ ಇನ್ನೊಂದ್ಸಲ ಎಕ್ಸಾಮ್ ಕೊಡ್ತೀನಿ, ಹೆಚ್ಚು ಮಾರ್ಕ್ಸ್ ತಗೋತೀನಿ. ಈ ಒಂದ್ ಛಲ ಅವ್ರ ಕಡೆ ಬಂದ
1: ಆತ್ಮವಿಶ್ವಾಸ ಬರ್ಬೇಕು ವಿದ್ಯಾರ್ಥಿ.
0: ಈಗಿನ ಸಣ್ಣ ಮಕ್ಕಳೇ ಅಲ್ಲ, ಈ ದೊಡ್ಡವ್ರೆ ಮಾಡ್ಕೊಳಕತ್ತಾರ ಅಂದ್ರೆ ಸಣ್ಣವ್ರಿಗೆ ಏನ್ ಅಷ್ಟು ಐಡಿಯಾ ಇರ್ತದ. ಅದ್ರಗೋಸ್ಕರ ನಾವು ಪೇರೆಂಟ್ಸ್ನು ಅವ್ರಿಗೊಂದು ಪ್ರತಿಯೊಂದು ಹಂತದೊಳಗೆ ಅವ್ರಿಗೊಂದು ಎಕ್ಸಾಂಪಲ್ ಕೊಡ್ತಾ ಕೊಡ್ತಾ ಕೊಡ್ತಾ ಹೋಗ್ಬೇಕು. ನಾವು ನಾವೊಂದು ಸಣ್ಣ ಪುಟ್ಟ ಯಾವುದೋ ಒಂದು ವ್ಯಾಪಾರ ಮಾಡ್ಬೇಕಂತ ಮಾಡೀನಿ, ನಾವು ಹೋಗಿ ಹೊಲ್ದಾಗ ಒಂದು ಕೃಷಿ
1: ವ್ಯವಸಾಯ ಮಾಡ್ಬೇಕು
0: ಅಂದ್ರೆ ಈಗ ಲೇಟೆಸ್ಟ್ ಅಗ್ರಿಕಲ್ಚರ್ ಮಾಡ್ಬೇಕು, ಇಂಥ ಒಂದು ಭಾವನೆ ಆ ಹುಡುಗನ ಬರ್ಬೇಕು. ನಿನಗೆ ಯಾವಾಗ ಚಲೋ ಆಗ್ತದೆ ನಮಗ್ ಬಹಳ ಸಂತೋಷ ಆಗ್ತದೆ ಪೇರೆಂಟ್ಸ್ಗೆ, ಇದೆಲ್ಲ ನೀವು ಪೇರೆಂಟ್ಸ್ ಆದವ್ರು ಹೇಳ್ಕೊಂತಿರ್ಬೇಕು ಅವ್ರಿಗೆ
1: ಎಲ್ಲ ವಿಷಯನೂ ಸಮಾಧಾನದಿಂದ ಹೇಳ್ಬೇಕು. ಯಾವುದು ಪ್ರೆಷರ್ ಹಾಕಿ ನೀ ಹಿಂಗ ಮಾಡು ಹಿಂಗ ಇರ್ಬೇಕು ಇದನ್ನ ಮಾಡು ಅಂತ ಪ್ರೆಷರ್ ಹಾಕ್ಬಾರ್ದು, ಅದು ಸರ್ ಹೇಳೋದು ಮಾತ್ರ ಮೇಲೆ ಗೊತ್ತಾಗ್ತದೆ. ಒಂದು ವಿಷಯ ಹೋಗಿ ಸರ ಈ ಸರ ಓದ್ಕೊಂಡು ಅದೊಂದು ಸಬ್ಜೆಕ್ಟ್ ತಕೋತಾನ, ಮತ್ತೆ ಹಂಗೇನಿದ್ರೆ ಮತ್ತೆ ಬಂದ್ ಬೇಟೇಕೆ ಸರ.
2: ಆಯ್ತು ಸರ್, ಚಲೋ ಇದು ಹೇಳ ಸರ್ ವಿಚಾರ ರೀ. ನಾ ಪಾಪ ನಮ್ಮ ಹುಡುಗ ಬೈದ್ ಬಿಟ್ಟೆ,
0: ಅವನು ಬೈಬೇಡ್ರಿ.
2: ಆಯ್ತು
1: ಬರ್ತೀವಿ ಸರ್. ನಮಸ್ಕಾರ.
0: ಓಕೆ ಓಕೆ, ನಮಸ್ಕಾರ ನಮಸ್ಕಾರ.
3: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
4: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸದಾಶಿವ ಚಲವಾದಿ, ಬಿ ಆನಂದ್ ಹಾಗೂ ಚಂದ್ರಶೇಖರ್ ಪತ್ತಾರ್.
3: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
5: ಸ್ನೇಹಿತರೆ, ವಿಜಯಪುರ ಆಕಾಶವಾಣಿ, ಇನ್ನು ಮುಂದೆ ಮಿಶ್ರ ಗೀತೆಗಳ ಕಾರ್ಯಕ್ರಮ.
6: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಎಸ್ ಜಾನಕಿ ಅವರಿಂದ ಮೀರಾ ಬಚನ್.

ಸ್ನೇಹಿತರೆ, ಬೇಟಾ ಚಿತ್ರದ ಒಂದು ಗೀತೆ, ಅನುರಾಧ ಫೋಡವಾಲ್ ಹಾಡಿದ್ದಾರೆ. ಆನಂದ್ ಮಿಲಿಂದ್ ಅವರ ಸಂಗೀತದಲ್ಲಿ ಸಮೀರ್ ಅವರ ಹಾಡು ಮೂಡಿಬಂದಿದೆ.

0: ಆತ್ಮರೇ ಮಿಶ್ರ ಗೀತೆಗಳ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ನಿಲಯದಿಂದ ಮೂಡಿಬರ್ತಾ ಇದೆ.
1: ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ನಾನು ವಿಜಯಪುರ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ ಮಾತಾಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಪ್ರಕ್ರಿಯೆ ಈಗಾಗಲೇ ಪ್ರಾರಂಭಗೊಂಡು ನಡೀತಾ ಇದೆ. ಸೊ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ 1,82,114 ಮತದಾರರಿದ್ದಾರೆ. ಅವರಷ್ಟು ಜನರಿಗೂ ಕೂಡ ಇನ್ಯುಮಿನೇಷನ್ ಫಾರ್ಮ್ಗಳು ಈಗಾಗಲೇ ಪ್ರಿಂಟ್ ಆಗಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಸ್ BLO ಮನೆ ಮನೆ ಭೇಟಿ ಕೊಟ್ಟು ಆ ಇನ್ಯುಮಿನೇಷನ್ ಫಾರ್ಮ್ಗಳನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಇರುವಂತಹ ಮತದಾರರುಗಳು ಆ ಇನ್ಯುಮಿನೇಷನ್ ಫಾರ್ಮನ್ನು ತಗೊಂಡು ಅದನ್ನು ಸಹಿ ಮಾಡಿ ಅದರಲ್ಲಿರುವಂತಹ ಎಲ್ಲ ಕಾಲಮ್ಸ್ಗಳಲ್ಲಿ ಏನೇನು ಇನ್ಫಾರ್ಮೇಷನ್ ಅವ್ರ ಹತ್ರ ಲಭ್ಯವಿದೆಯೋ ಅದನ್ನೆಲ್ಲ ತುಂಬಿ ಭರ್ತಿ ಮಾಡಿ ಅದನ್ನು ವಾಪಸ್ಸು BLO ಕೈನಲ್ಲಿ ಕೊಡ್ತಾ ಇದ್ದಾರೆ. ಆ BLO ಅದನ್ನು ಮತ್ತೆ ಅವರ ECI ಕೊಟ್ಟಿರುವಂಥ ಆ್ಯಪ್ನಲ್ಲಿ ಅದನ್ನು ಡಿಜಿಟೈಸ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇಲ್ಲಿ ತನಕ ಒಂದು ಒಳ್ಳೆಯ ಪ್ರಗತಿ ಆಗ್ತಾ ಇದೆ. ಎಲ್ಲ ಮತದಾರರಿಗೂ ಕೂಡ ಈ ಒಂದು ಎನ್ಯುಮಿನೇಷನ್ ಫಾರ್ಮ್ ತಲುಪಬೇಕು ಅನ್ನುವಂಥ ದೃಷ್ಟಿಯಿಂದ ಆನ್ಲೈನ್ನಲ್ಲಿಯೂ ಕೂಡ ಎನ್ಯುಮಿನೇಷನ್ ಫಾರ್ಮನ್ನು ತುಂಬಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಾರಾದರೂ ಇಲ್ಲಿ ಊರಿನಲ್ಲಿ ಇಲ್ಲ ಅಂತ ಹೇಳಿದರೂ ಕೂಡ ಈ ಆನ್ಲೈನ್ ವೆಬ್ಸೈಟ್ನಲ್ಲಿ ಆನ್ಲೈನ್ ಎನ್ಯುಮಿನೇಷನ್ ಫಾರ್ಮನ್ನು ತುಂಬುವ ಮುಖಾಂತರ ನಿಮ್ಮ ಇನ್ಫಾರ್ಮೇಷನನ್ನು ಎಲೆಕ್ಷನ್ ಕಮಿಷನ್ಗೆ ನೇರವಾಗಿ ಸಲ್ಲಿಸಬಹುದು. BLO ಸಂಬಂಧಪಟ್ಟವರು ಅದನ್ನು ವೆರಿಫೈ ಮಾಡಿ ಅಪ್ರೂವಲ್ ಕೊಡುವಂತಹ ಕಾರ್ಯವನ್ನು ಮಾಡ್ತಾರೆ. ಈಗ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಕೂಡ ರೆಗ್ಯುಲರ್ ಆಗಿ ಸಭೆಗಳನ್ನು ಕಂಡಕ್ಟ್ ಮಾಡಿ ಮತ್ತು ಮತದಾರರಿಗೆ ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಸ್ವೀಪ್ ಆಕ್ಟಿವಿಟೀಸನ್ನು ಕೂಡ ಈ SIR ಸಂಬಂಧವಾಗಿ ವಿಜಯಪುರ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಸಾರ್ವಜನಿಕರಿಗೂ ವಿನಂತಿ ಏನಂತ ಹೇಳಿದರೆ ಯಾವುದೋ ಒಬ್ಬ ಅರ್ಹ ಮತದಾರರು ಕೂಡ ಮತದಾರ ಪಟ್ಟಿಯಿಂದ ಹೊರಗೆ ಉಳಿಯಬಾರದು. ಜೊತೆಗೆ ಯಾರ್ಯಾರೆಲ್ಲ 1/10/2026 18 ಕಂಪ್ಲೀಟ್ ಆಗಿದ್ದವರಿದ್ದಾರಲ್ಲ ಅವ್ರಿಗೂ ಕೂಡ ಈಗ ಹೊಸದಾಗಿ ಹೆಸರುಗಳನ್ನು SIR ಪ್ರಕ್ರಿಯೆ ನಡೆಯುವಾಗಲೇ ಸೇರ್ಪಡೆಗೊಳಿಸಲಿಕ್ಕೆನೂ ಕೂಡ ಅವಕಾಶ ಇದೆ. ಫಾರ್ಮ್ 6 BLO ಕೈನಲ್ಲಿ ಇದೆ. ಅದರಲ್ಲಿ ಇರುವಂಥ ಫಾರ್ಮ್ 6 ತುಂಬಿಕೊಟ್ಟರೆ ಹೊಸದಾಗಿ ಹೆಸರುಗಳನ್ನು ಹೊಸ ಮತದಾರರಾಗಿ ನೋಂದಣಿ ಮಾಡಿಕೊಳ್ಳಿಕ್ಕೂ ಕೂಡ ಈ ಸಂದರ್ಭದಲ್ಲಿ ಅವಕಾಶ ಇದೆ ಅನ್ನುವಂಥದ್ದನ್ನು ಈ ಮೂಲಕ ತಮ್ಮೆಲ್ಲರೂ ಕೇಳ್ಕೊಳ್ತೇನೆ. ಈಗ ಶೆಡ್ಯೂಲು ಇನ್ನೂ 10 ನಮಗೆ ಹೆಚ್ಚುವರಿಯಾಗಿ ಸಿಕ್ಕಿರುವಂಥ ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಈ SIR ಪ್ರಾಸೆಸ್ಗೆ ಸಹಕಾರ ಮಾಡಬೇಕು. ಯಾವ್ಯಾವ ಕಾರಣಕ್ಕೆ ಡಿಲಿಷನ್ ಆಗ್ತದೆ ಅನ್ನುವಂಥದ್ದು ಕೂಡ ಚುನಾವಣಾ ಆಯೋಗದ ಒಂದು ನಿರ್ದೇಶನದಲ್ಲಿ ಇದೆ. ಆಬ್ಸೆಂಟು, ಶಿಫ್ಟೆಡ್, ಡೆತ್ತು ಮತ್ತು ಡೂಪ್ಲಿಕೇಟ್ ಈ ಕ್ಯಾಟಗರೀಸ್ನಲ್ಲಿ ಯಾರ್ಯಾರಿದ್ದಾರೆ ಅವರನ್ನೆಲ್ಲ ಐಡೆಂಟಿಫೈ ಮಾಡಿ ಅವರನ್ನು ಮಾತ್ರ ಈಗ ತೆಗೆಯುವಂತಹ ಪ್ರಕ್ರಿಯೆಯನ್ನು ಕೂಡ ಚಾಲ್ತಿಯಲ್ಲಿದೆ. ಯಾವ ಮತಗಟ್ಟೆಯಲ್ಲಿ ಈ ಫಾರ್ಮ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ ಆಗುವುದಿಲ್ಲವೋ, ಯಾವ ಕಾರಣಕ್ಕೆ ಆ ಫಾರ್ಮ್ಸ್ ಎನ್ಯುಮಿನೇಷನ್ ಫಾರ್ಮ್ಸ್ ವಾಪಸ್ ಬಂದಿಲ್ಲ ಅನ್ನುವಂಥದ್ದನ್ನು ಕೂಡ ಸಾರ್ವಜನಿಕವಾಗಿ ಪ್ರಚುರವನ್ನು ಮಾಡ್ತಾ ಇದ್ದೇವೆ. ASDD ಲಿಸ್ಟನ್ನು ಕೂಡ ನಮ್ಮ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ರೆಗ್ಯುಲರ್ ಆಗಿ ನಾವು ಶೇರ್ ಮಾಡ್ತಾ ಇದ್ದೇವೆ. ಪ್ರತಿ ಮತಗಟ್ಟೆವಾರು ಯಾರ್ಯಾರೆಲ್ಲ ಫಾರ್ಮ್ಸ್ ತುಂಬಿ ಕೊಟ್ಟಿಲ್ಲ ಅಂತ ಹೇಳಿ ಆ ಪಟ್ಟಿನಲ್ಲಿ ನಿಮಗೆ ಗೊತ್ತಿರುವವರು ಯಾರ್ಯಾರು ಇದ್ದರೆ ಈಗಲೇ ನಿಮ್ಮ BLO ಸಂಪರ್ಕ ಮಾಡಿಕೊಂಡು ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ ಅವಕಾಶ ಇದೆ. ಸೊ ಅದನ್ನು ಕೂಡ ಎಲ್ಲರೂ ಕೂಡ ಸದುಪಯೋಗಪಡಿಸ್ಕೋಬೇಕಂತ ಈ ಮೂಲಕ ತಮ್ಮೆಲ್ಲರಿಗೂ ಕೇಳ್ಕೊಳ್ತೇನೆ. ಧನ್ಯವಾದಗಳು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ.

0: ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
3: ಸಿಕ್ಕಿಬಿದ್ರು.
4: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಆತ್ಮರ ಮಿಶ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ವಿಜಯಪುರ ಆಕಾಶವಾಣಿ.

ವಿಜಯಪುರ ಆಕಾಶವಾಣಿ. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ಟುಡಿಯೋ ಸಮಯ 9:30 ಆಗ್ತಾ ಇದೆ.

0: ಸ್ನೇಹಿತರೆ, ಇದುವರೆಗೆ 1978 ತೆರೆಗೆ ಬಂದಂಥ ಅನುರಾಗ ಬಂಧನ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ವಿಜಯ ನರಸಿಂಹ ಬರೆದ ಹಾಡು ಇದಾಗಿತ್ತು, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಮೂಡಿಬಂತು. ಗೀತಪ್ರಿಯ ಅವರು ಚಿತ್ರವನ್ನು ನಿರ್ದೇಶನ ಮಾಡಿದ್ರು.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಸ್ನೇಹಿತರೆ, ಈಗ ತಾನೇ ಆರ್ತಿಯವರ ಅಭಿನಯದಲ್ಲಿ ಮೂಡಿಬಂದಂಥ ಉಪಾಸನೆ ಚಿತ್ರದ ಗೀತೆಯನ್ನು ಕೇಳ್ಕೊಂಬಂತೀವಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇರೋದು ನಿಮ್ಮ ನೆಚ್ಚಿನ FM ಸ್ಟೇಷನ್ ವಿಜಯಪುರದಿಂದ. ಸ್ಟುಡಿಯೋ ಸಮಯ 9:40:06 ಅಂತ ತೋರಿಸ್ತಾ ಇದೆ. ಯೇಸು ಜಾನಕಿ, ಸಿಸ್ತಲ ಜಾನಕಿ ನಮ್ಮ ಪಕ್ಕದ ಆಂಧ್ರದಲ್ಲಿ 38ನೇ ಇಸವಿಯಲ್ಲಿ ಜನಿಸಿದರು. ಪರ್ಲ ಪಟ್ಲ ಅನ್ನುವ ಪಟ್ಟಣದಲ್ಲಿ ಅಲ್ಲ, ಹಳ್ಳಿಯಲ್ಲಿ. 48,000 ಹೆಚ್ಚಿನ ಹಾಡುಗಳನ್ನು ಹಾಡಿದ ಗಾನಕೋಗಿಲೆ. 20 ಭಾಷೆಯಲ್ಲಿ ನಮ್ಮನ್ನು ತನಿಸಿದ ಗಾನ ಸರಸ್ವತಿ. ಒಟ್ಟು 4 ನ್ಯಾಷನಲ್ ಅವಾರ್ಡ್ಗಳನ್ನು ಪಡೆದಿದ್ದಾರೆ. 33 ರಾಜ್ಯ ಅವಾರ್ಡ್ಸ್ಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಆಂಧ್ರ ಪ್ರದೇಶ 10 ಗೌರವಿಸಿದೆ. ಕೇರಳ 11 ಗೌರವ ನೀಡಿದೆ. ಕರ್ನಾಟಕ 1, ಒಡಿಶಾ 1, ತಮಿಳುನಾಡು ಒಟ್ಟು 6, ಹೀಗೆ 33 ರಾಜ್ಯ ಪುರಸ್ಕಾರಗಳನ್ನು ಜಾನಕಿಯವರು ಪಡೆದುಕೊಂಡಿದ್ದಾರೆ. ಅಲ್ಲದೆ ಮೈಸೂರು ಯೂನಿವರ್ಸಿಟಿ, ನಮ್ಮ ಮೈಸೂರು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಕೂಡ ನೀಡಿ ಗೌರವಿಸಿದೆ ಜಾನಕಿ ಅಮ್ಮನಿಗೆ. ಎಸ್ ಜಾನಕಿ ಅಷ್ಟೇ ಅಲ್ಲ, ಡಾಕ್ಟರ್ ಎಸ್ ಜಾನಕಿ ಒಂಥರ ನೈಟಿಂಗೇಲ್ ಆಫ್ ಸೌತ್ ಇಂಡಿಯಾ ಅಂತ ಕರೀಬೋದು ನಾವು. ಜಾನಕಿ ಅಮ್ಮ ಹಾಡ್ತಾ ಇರುವ ಹಾಡುಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೇವೆ ನಾವು ಕೂಡ.

ಸ್ನೇಹಿತರೆ, ಜಾನಕಿಯವರು ಹಾಡ್ತಾ ಇರುವ ಹಾಡುಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ. ಆದಮೇಲೆ 2013 ಜಾನಕಿ ಅವರಿಗೆ ಪದ್ಮಭೂಷಣ ಅವಾರ್ಡ್ ಕೂಡ ಅನೌನ್ಸ್ ಆಗಿತ್ತು. ಆದರೆ ಅವರು ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಅವ್ರದ್ದೇ ಆದಂಥ ಕಾರಣವನ್ನು ಕೊಡ್ತಾರೆ ಅವರು. ಅಂದರೆ ದಕ್ಷಿಣ ಭಾರತದ ಕಲಾವಿದರಿಗೆ ಅನ್ಯಾಯ ಅನ್ನೋದಕ್ಕಿಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ, ನಿರ್ಲಕ್ಷ್ಯ ಆಗ್ತಾ ಇದೆ, ಅದ್ರ ಸಲುವಾಗಿ ನಾನು ಪದ್ಮಭೂಷಣ ಅವಾರ್ಡನ್ನು ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದೇ ತಿಂಗಳು ನಮ್ಮನ್ನು ಅಗಲಿದ್ರು ಜಾನಕಿಯವರು. 11ನೇ ತಾರೀಕಿನ ದಿನ 60 ವರ್ಷ ಹಾಡಿದ್ದಾರೆ, ತುಂಬ ಜೀವನವನ್ನು ನಡೆಸಿದ್ದಾರೆ. ಆ ಗಾನಕೋಗಿಲೆಯ ಗಾಯನದೊಂದಿಗೆ ಕೊನೆಯ ಗೀತೆಯನ್ನು ಕೇಳೋಣ.

ಸ್ನೇಹಿತರೆ, ಗಾನಕೋಗಿಲೆಯ ಗಾಯನದಲ್ಲಿ ಅನುರಾಗ ಬಂಧನ, ಉಪಾಸನೆ, ಗಾಳಿ ಮಾತು, ಬಯಲುದಾರಿ, ಹೆಣ್ಣಿನ ಕೂಗು ಮತ್ತು ಅವಳ ಹೆಜ್ಜೆ ಚಿತ್ರದ ಗೀತೆಗಳು ಮೂಡಿಬಂದವು.

0: ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
4: ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
3: ಒಂಬತ್ತು ಗಂಟೆ 30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
5: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
3: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
6: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೇ.
3: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
7: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
3: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು.
1: ಜೋ ಜೋ ಲಾಲಿ ನಾ ಹಾಡುವೆ.
0: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು.
2: ಈ ಕನ್ನಡದ ಅಕ್ಷರ ಮಾಲೆ.
0: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
2: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
0: ವಯೋವೃದ್ಧರಿಗೆ ಬದುಕಿನ ಹಿರಿವೆ.
1: ಬಾನಿಗೊಂದು ಎಲ್ಲೆ ಎಲ್ಲಿದೆ.
0: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
1: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
0: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ. ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಇದು ಆಕಾಶವಾಣಿ ಬೆಂಗಳೂರು, ಸಮಯ 10:15. ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಮತ್ತೊಂದು ವಿಶೇಷತೆ ಏನು ಅಂತ ನೋಡುವಂಥ ಸಮಯ. ಶ್ರೋತೃಗಳೇ, ನೀರು ಮಾನವ ಜೀವನದ ಮೂಲಾಧಾರ. ಕೃಷಿಗೆ, ಕೈಗಾರಿಕೆಗಳಿಗೆ, ಕುಡಿಯೋದಕ್ಕೋಸ್ಕರ, ವಿದ್ಯುತ್ ಉತ್ಪಾದನೆಗೆ, ಸಾರಿಗೆಗೆ, ಹಾಗೆ ಮನರಂಜನೆಗೂ ಸಹ ನೀರು ಅತ್ಯಗತ್ಯ. ಆದರೆ ಇದೇ ನೀರು ಕೆಲವೊಮ್ಮೆ ಜೀವಹಾನಿಗೂ ಕಾರಣವಾಗುತ್ತೆ. ಪ್ರತಿ ವರ್ಷ ವಿಶ್ವದಾದ್ಯಂತ ಲಕ್ಷಾಂತರ ಜನರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪುವುದನ್ನು ನಾವು ನೋಡ್ತೇವೆ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯೇ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆ ಜುಲೈ ತಿಂಗಳ 25ನೇ ತಾರೀಖನ್ನು ವಿಶ್ವ ಮುಳುಗುವಿಕೆ ತಡೆಗಟ್ಟುವಿಕೆ ದಿನ, ವರ್ಲ್ಡ್ ಡ್ರೋನಿಂಗ್ ಪ್ರಿವೆನ್ಷನ್ ಡೇ ಅಂತ ಘೋಷಿಸಿದೆ. ಬನ್ನಿ, ಈ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ತಾ, ಮಧುರವಾದ ಗೀತೆಗಳನ್ನು ಕೇಳ್ತಾ ಗಾನಗಂಗೆ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಗಾನಗಂಗೆ ಕಾರ್ಯಕ್ರಮದ ಈ ಭಾಗದಲ್ಲಿ ಮುಂದಿನ ಗೀತೆಯನ್ನು ಕೇಳಿ. ಮುಂಗಾರು ಮಳೆಯ 2 ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಶಶಾಂಕ್ ಅವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ ಅವರಿಂದ.

ಮುಳುಗುವಿಕೆ ಅಂದರೆ ನೀರಿನಲ್ಲಿ ಮುಳುಗೋದ್ರಿಂದ ಉಸಿರಾಟಕ್ಕೆ ಅಡ್ಡಿಯಾಗೋದು. ಇದರಿಂದ ವ್ಯಕ್ತಿಯು ಪ್ರಜ್ಞೆ ಕಳೆದುಕೊಳ್ಳಬಹುದು, ಮೆದುಳಿಗೆ ಆಮ್ಲಜನಕದ ಕೊರತೆ ಉಂಟಾಗಬಹುದು, ಹಾಗೂ ಸಮಯಕ್ಕೆ ಸರಿಯಾಗಿ ರಕ್ಷಣೆ ಸಿಗದಿದ್ದರೆ ಸಾವಿಗೂ ಸಹ ಕಾರಣ ಆಗಬಹುದು. ಮುಳುಗುವಿಕೆ ಕೇವಲ ನದಿ ಅಥವಾ ಸಮುದ್ರದಷ್ಟೇ ಅಲ್ಲೇ ಸಂಭವಿಸೋದಿಲ್ಲ. ಈಜುಕೊಳ, ಕೆರೆ, ಬಾವಿ, ಕಾಲುವೆ, ನೀರಿನ ಟ್ಯಾಂಕ್, ಮನೆಯ ನೀರಿನ ತೊಟ್ಟಿ, ಪ್ರವಾಹದ ನೀರು ಅಥವಾ ಅಲ್ಪ ಆಳದ ನೀರಿನ ಪ್ರದೇಶಗಳಲ್ಲಿಯೂ ಸಹ ಸಂಭವಿಸಬಹುದಾಗಿದೆ. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಸಂಗಮ ಚಿತ್ರದಿಂದ ಗೋಪಿಕಾ ಪೂರ್ಣಿಮಾ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ದೇವಿ ಶ್ರೀಪ್ರಸಾದ್ ಅವರ ಸಂಗೀತ.

2021 ಏಪ್ರಿಲ್ನಲ್ಲಿ ವಿಶ್ವಸಂಸ್ಥೆಯಲ್ಲಿ ನಡೆದ ಸಾಮಾನ್ಯ ಸಭೆ ಜುಲೈ 25ನ್ನು ಅಧಿಕೃತವಾಗಿ ವಿಶ್ವ ಮುಳುಗುವಿಕೆ ತಡೆಗಟ್ಟುವಿಕೆ ದಿನ ಎಂದು ಘೋಷಿಸುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯು ಹಲವು ವರ್ಷಗಳಿಂದ ಮುಳುಗುವಿಕೆಯನ್ನು ತಡೆಗಟ್ಟುವ ಕುರಿತು ಅಧ್ಯಯನ ನಡೆಸ್ತಾ ಇದ್ದು ಜಾಗತಿಕ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸ್ತಾ ಇದೆ. ವಿಶ್ವಸಂಸ್ಥೆಯ ಆರೋಗ್ಯ ಸಂಸ್ಥೆ ಪ್ರಕಾರ ಪ್ರತಿ ವರ್ಷ ವಿಶ್ವದಲ್ಲಿ ಸುಮಾರು 300,000 ಹೆಚ್ಚು ಜನರು ಮುಳುಗುವಿಕೆಯಿಂದ ಸಾವನ್ನಪ್ಪುತ್ತಾ ಇದ್ದಾರೆ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಹಾಗೂ ಹದಿಹರೆಯದ ಮಕ್ಕಳು ಸಹ ಹೆಚ್ಚಿನ ಅಪಾಯದಲ್ಲಿರ್ತಾರೆ. 2026 ವಿಶ್ವ ಮುಳುಗುವಿಕೆ ತಡೆಗಟ್ಟುವಿಕೆ ದಿನದ ಸಂದೇಶ ಏನಪ್ಪ ಅಂತಂದರೆ, ಯಾರು ಬೇಕಾದರೂ ಮುಳುಗಬಹುದು, ಆದರೆ ಯಾರೂ ಮುಳುಗಿ ಜೀವ ಕಳ್ಕೋಬಾರ್ದು ಅಂತ. ಬನ್ನಿ ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಜನ್ಮದ ಜೋಡಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್ ಅವರದು.

ಮುಳುಗುವಿಕೆಗೆ ಹಲವಾರು ಕಾರಣಗಳಿವೆ. ಅವುಗಳಲ್ಲಿ ಕೆಲವನ್ನು ನೋಡೋದಾದರೆ, ಈಜು ಬಾರದಿದ್ದರೂ ಸಹ ಆಳ ಇರೋ ಜಾಗದ ನೀರಿನಲ್ಲಿ ಇಳಿಯೋದು, ಸುರಕ್ಷತಾ ಕ್ರಮಗಳನ್ನು ನಿರ್ಲಕ್ಷಿಸೋದು, ಲೈಫ್ ಜಾಕೆಟ್ ಧರಿಸದೆ ದೋಣಿ ಪ್ರಯಾಣ ಮಾಡೋದು, ಎಚ್ಚರಿಕೆ ಫಲಕಗಳನ್ನು ಕಡೆಗಣಿಸೋದು, ನೀರಿನ ಆಳ ಅಥವಾ ಹರಿವಿನ ವೇಗದ ಬಗ್ಗೆ ಮಾಹಿತಿ ಇಲ್ಲದೆ ನೀರಿಗಿಳಿಯೋದು, ಹಲವಾರು ಕಾರಣಗಳಲ್ಲಿ ಇವು ಕೆಲವು ಪ್ರಮುಖ ಕಾರಣಗಳು ಮುಳುಗುವಿಕೆಗೆ. ಎಕ್ಸ್ಕ್ಯೂಸ್ ಮಿ ಚಿತ್ರದ ಗೀತೆಯನ್ನು ಕೇಳಿ ಆರ್ ಪಿ ಪಟ್ನಾಯಕ್ ಹಾಗೂ ಉಷಾ ಅವರುಗಳ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಆರ್ ಪಿ ಪಟ್ನಾಯಕ್ ಅವರಿಂದ.

ಮುಳುಗುವಿಕೆ ಅನ್ನೋದು ಒಂದು ಕ್ಷಣದ ನಿರ್ಲಕ್ಷ್ಯದಿಂದ ಸಂಭವಿಸುವಂಥ ದುರಂತ. ಆದರೆ ಸರಿಯಾದ ಅರಿವು, ಎಚ್ಚರಿಕೆ ಮತ್ತು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿದರೆ ಈ ದುರಂತವನ್ನು ಬಹುಪಾಲು ತಡೆಯಬಹುದು. ಪ್ರತಿಯೊಬ್ಬರೂ ಈಜು ಕಲಿಯೋದು, ಮಕ್ಕಳ ಮೇಲೆ ನಿಗಾ ಇಡೋದು, ಲೈಫ್ ಜಾಕೆಟ್ ಧರಿಸೋದು, ಅಪಾಯಕಾರಿ ಜಲಪ್ರದೇಶಗಳಿಂದ ದೂರ ಇರೋದು, ಹಾಗೆಯೇ ತುರ್ತು ಸಂದರ್ಭಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ತಿಳ್ಕೊಳ್ಳೋದು ಅತ್ಯಂತ ಅಗತ್ಯವಾಗಿದೆ. ನೀರನ್ನು ಪ್ರೀತಿಸಿ, ಆದರೆ ಅದರ ಅಪಾಯವನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಜಾಗೃತಿ ಮತ್ತು ಮುನ್ನೆಚ್ಚರಿಕೆಯೇ ಜೀವ ರಕ್ಷಿಸುವ ಅತ್ಯುತ್ತಮ ಸಾಧನಗಳು ಅಂತ ಹೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.

0: ತೆರೆದ ಹೃದಯ ಬಳಿಗೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
3: ಅಲ್ಲೇ

0: ಇದು ಆಕಾಶವಾಣಿ, ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸುನೆರೆಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಈಗ ಒಂದು ವಾಣಿಜ್ಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸುನೆರೆಪಲ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ ಬೇಮಿಸಾಲ್ ಚಿತ್ರದಿಂದ ಈ ಒಂದು ಗೀತೆಯನ್ನು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಆನಂದ್ ಬಕ್ಷಿಯವರದು, ಸಂಗೀತ R.D. ಬರ್ಮನ್ ಅವರಿಂದ.

0: आकाशवाणी एट 90 साल की आवाज दिल से दिल तक नॉन स्टॉप धमाल पुरानी यादें नया जोश है देश का रेडियो अब भी बॉस है आकाशवाणी के गौरवमयी 90 साल
1: ಸುನೀರ ಪಲ್ನ ಮುಂದಿನ ಗೀತೆ ಕೇಳಿ ಯಾರಾನ ಚಿತ್ರದಿಂದ ಕಿಶೋರ್ ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಅಂಜಾನ್ ಅವರ ಸಾಹಿತ್ಯ ರಾಜೇಶ್ ರೋಷನ್ ಅವರ ಸಂಗೀತ

0: हो चकाचक फिर लो पान चबाए।
1: आहा,

ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಡಾನ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಅಂಜಾನ್ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ನಿರ್ದೇಶನ. ಮುಂದಿನ ಗೀತೆ ಮೈನೆ ಪ್ಯಾರ್ ಕಿಯಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರುಗಳ ಧ್ವನಿಯಲ್ಲಿ. ಅಸದ್ ಭೋಪಾಲಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಮ್ ಲಕ್ಷ್ಮಣ್ ಅವರು.

0: ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಅದಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ.
1: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸವಿ ನೆನಪು ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ ದೇವರ ಗುಡಿ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ರಂಗೇನ ಹಳ್ಳಿಯಾಗೆ
3: ಹಳ್ಳಿ ಅಲ್ಲಮ್ಮ ಹಳ್ಳಿ ಹಳ್ಳಿ

ವಾಣಿ ಜಯರಾಮ್ ಹಾಗೂ ಕಸ್ತೂರಿ ಶಂಕರ್ ಅವರುಗಳ ಧ್ವನಿಯಲ್ಲಿ ಬಿಳಿ ಹೆಂಡತಿ ಚಿತ್ರದ ಗೀತೆಯನ್ನು ಕೇಳಿದರೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ವಿಜಯ ಭಾಸ್ಕರ್. ಮುಂದಿನ ಗೀತೆಯನ್ನು ಕೇಳಿ. ಬೆಳುವಲದ ಮಡಿಲಲ್ಲಿ ಚಿತ್ರದಿಂದ ಆರಿಸಲಾಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂದಿದೆ. ಗೀತಪ್ರಿಯ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡಾಕ್ಬಿಟ್ಬಿಟ್ಟೆ. ನಿನ್ನೆ ಅವರು ಕಲ್ನ ಕಡ್ದು ಗುಡಿಯಾ ಕೂಡ್ಬಿಟ್ರು. ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡಾಕ್ಬಿಟ್ಬಿಟ್ಟೆ. ನಿನ್ನೆ ಅವರು ಕಲ್ನ ಕಡ್ದು ಗುಡಿಯಾ ಕೂಡ್ಬಿಟ್ರು. ನಿನ್ನ ಹೆಸರನ್ ಹೇಳ್ಕಂಡೆಷ್ಟೋ

ಬೇಸಾಯ ಬದುಕು ಬಾಡದೆ ಹೋದ್ರು ಭೂಮಿಯಲ್ಲಿ ಬಾಳ್ಬೇಕು, ಬೆವರು ಮಾತ್ರ ಸುರಿಬಾರ್ದು ಆದ್ಯ ಮಾತ್ರ ಬೇಕು, ಬೇಸಾಯ ಬದುಕು ಬಾಡದೆ ಹೋದ್ರು ಭೂಮಿಯಲ್ಲಿ ಬಾಳ್ಬೇಕು, ಬೆವರು ಮಾತ್ರ

0: ನಿಮಗಾಗಿ, ನಾಡಿರುವುದು ನಮಗಾಗಿ.
1: ಅಮ್ಮ ಅಮ್ಮ,
2: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
1: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
0: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
1: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
1: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
1: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
0: ನಿಮ್ಮೊಡನಿರುವೆನು

0: ಪಿ ಸುಶೀಲ ಅವರ ಧ್ವನಿಯಲ್ಲಿ ದೇವರ ಕಣ್ಣು ಚಿತ್ರದ ಗೀತೆಯನ್ನು ಕೇಳಿದರೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ಟಿ ಜಿ ಲಿಂಗಪ್ಪ ಅವರಿಂದ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನು ಹಾಕ್ತೀಯಾ?

0: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
1: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
2: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
3: ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿ. ಒಂದೇ ರೂಪ ಎರಡು ಗುಣ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ಸಲೀಲ್ ಚೌಧರಿ ಅವರಿಂದ.

ಬೆಸುಗೆ ಚಿತ್ರದ ಗೀತೆಯನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರುಗಳ ಧ್ವನಿಯಲ್ಲಿ ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯ ಭಾಸ್ಕರ್ ಅವರಿಂದ.

ಇದು ಆಕಾಶವಾಣಿ. ಸಮಯ 11:30 ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಸ್ನೇಹ ಚಿತ್ರದಿಂದ ಇದ ಗೀತೆಗಳನ್ನ ಸುಮಾ ಶಾಸ್ತ್ರಿ, ಎಲ್ ಎನ್ ಶಾಸ್ತ್ರಿ, ಮನು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಕಂಠದಲ್ಲಿ ಕೇಳ್ತಾ ಇದ್ರಿ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ದೇವಶಯನಿ ಆಷಾಢ ಏಕಾದಶಿ. ಮಹಾರಾಷ್ಟ್ರ ಕರ್ನಾಟಕದ ಗಡಿ ಸೋಲಾಪುರ್ ಜಿಲ್ಲೆ ಪಂಢರಪುರದ ಕನ್ನಡ ರಾಜ ಶ್ರೀ ವಿಠ್ಠಲ ರುಕ್ಮಾಯಿ ಮಂದಿರದಲ್ಲಿ ಇಂದು ಚಾತುರ್ಮಾಸ್ಯದ ವಿಶೇಷ ಪೂಜೆ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಸಂತ ಜ್ಞಾನೇಶ್ವರ, ಸಂತ ತುಕಾರಾಮರ ಪಾದುಕೆಗಳು, ತುಳಸಿಕಟ್ಟೆಯನ್ನು ಹೊತ್ತ ಲಕ್ಷಾಂತರ ವಾರ್ಕರಿ ಸಂತರು ದಿಂಡಿಗಳೊಂದಿಗೆ ಪಾದಯಾತ್ರೆ ಮೂಲಕ ಪಂಢರಪುರ ತಲುಪಿದ್ದಾರೆ. ಚಂದ್ರಭಾಗಾ ನದಿಯಲ್ಲಿ ಮಿಂದು ಶ್ರೀ ಪಾಂಡುರಂಗ ರುಕ್ಮಿಣಿ ದರ್ಶನ ಪಡೆಯುತ್ತಿದ್ದಾರೆ. ಧಾರವಾಡದ ಜ್ಞಾನೇಶ್ವರ ನಗರದ ಶ್ರೀ ಕನ್ನಡ ವಿಠ್ಠಲ್ ರುಕ್ಮಿಣಿ ಮಂದಿರದ ಅಧ್ಯಕ್ಷ ಮಾರುತಿರಾವ್ ಭಿಸೆ ಮಂದಿರದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಶ್ರೀ ಕನ್ನಡ ವಿಠ್ಠಲ್ ರುಕ್ಮಿಣಿ ಮಂದಿರ ವತಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುತ್ತೇವೆ. ಪಾಂಡುರಂಗನ ಪವಿತ್ರ ಜ್ಯೋತಿಯನ್ನು ಬೆಳಗಿಸಿ ದತ್ತಾತ್ರಿ ಗುಡಿಯಿಂದ ನಮ್ಮ ದೇವಸ್ಥಾನದವರೆಗೆ 5 ಕಿಲೋಮೀಟರ್ ನಿಂದ ನಡೆದುಕೊಂಡು ಬರುತ್ತಿದ್ದೇವೆ. ಪಂಡರಪುರದಲ್ಲಿ ಇರುವ ಹಾಗೆ ಧಾರವಾಡದಲ್ಲಿಯೂ ಸಹ ಜ್ಞಾನೇಶ್ವರ ನಗರದಲ್ಲಿ ಇದೇ ಮಾದರಿಯಲ್ಲಿ ಕಟ್ಟಡ ನಿರ್ಮಾಣವಾಗುತ್ತಿದೆ. ಪಂಡರಪುರದಲ್ಲಿ ಲಕ್ಷಾಂತರ ಜನರಿಗೆ ಸೇರುತ್ತಾರೆ, ಅವರೆಲ್ಲರಿಗೂ ಇಲ್ಲಿ ಅನುಕೂಲವಾಗಬೇಕೆಂದು ನನ್ನ ಆಶಯ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಮಧ್ಯಾಹ್ನ 12:30 ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ಕಂದಾಯ ವಿಭಾಗದ ವಿವಿಧ ಜಿಲ್ಲೆಗಳ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಅನುಷ್ಠಾನದ ಪ್ರಗತಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಿದ್ದಾರೆ. ಕರ್ನಾಟಕ ಲೇಖಕಿಯರ ಸಂಘ ನೀಡುವ 2025 ಹಾಗೂ 2026 ಸಾಲಿನ ಡಾಕ್ಟರ್ ಅನುಪಮಾ ನಿರಂಜನ್ ಪ್ರಶಸ್ತಿಗೆ ಲೇಖಕಿಯರಾದ ಎಪಿ ಮಾಲತಿ ಹಾಗೂ ಎಂಎಸ್ ವೇದ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 10,000 ರೂಪಾಯಿ ನಗದು ಹಾಗೂ ಫಲಕವನ್ನು ಒಳಗೊಂಡಿದೆ ಎಂದು ಸಂಘದ ಅಧ್ಯಕ್ಷೆ ಡಾ ಆರ್ ಸುನಂದಮ್ಮ ತಿಳಿಸಿದ್ದಾರೆ. ರಾಜ್ಯ ನ್ಯಾಯಾಂಗದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಆಗಸ್ಟ್ 1 ಹೈಕೋರ್ಟ್ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳೇ ಎಲ್ಲ ಕಲಾಪಗಳನ್ನು ನಡೆಸಿಕೊಡಲಿದ್ದಾರೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳ ನೇತೃತ್ವದ ಪೀಠಗಳು ಇಡೀ ದಿನದ ಕಲಾಪ ನಡೆಸಲಿವೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರೂ ಅವರ ಆದೇಶದಂತೆ ಹೈಕೋರ್ಟ್ ರಿಜಿಸ್ಟ್ರಾರ್ ವಾಸುದೇವ್ ರೋಣ್ ಅಧಿಸೂಚನೆ ಹೊರಡಿಸಿದ್ದಾರೆ. ಕಾರ್ಗಿಲ್ ವಿಜಯೋತ್ಸವವನ್ನು ನಾಳೆ ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಾರ್ಗಿಲ್ ವಿಜಯ್ ದಿವಸ್ ಪ್ರಧಾನ ಕಾರ್ಯಕ್ರಮವನ್ನು ಬೆಂಗಳೂರಿನ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ನಾಳೆ ಬೆಳಗ್ಗೆ 8:45 ಆಯೋಜಿಸಿದೆ ಎಂದು ವಿಶ್ರಾಂತ ಫ್ಲೈಟ್ ಲೆಫ್ಟಿನೆಂಟ್ ಎಂಎಸ್ ಲೋಲಾಕ್ಷ ತಿಳಿಸಿದ್ದಾರೆ. ಧಾರವಾಡದ ಕಾರ್ಗಿಲ್ ಸ್ತೂಪದಲ್ಲಿ ಕಾರ್ಗಿಲ್ ಸ್ಮಾರಕ ಸಮಿತಿ ನಾಳೆ ಬೆಳಗ್ಗೆ 11 ಹುತಾತ್ಮ ಯೋಧರಿಗೆ ಗೌರವ ನಮನ ಹಾಗೂ ಕಾರ್ಗಿಲ್ ವಿಜಯೋತ್ಸವ ಆಯೋಜಿಸಿದೆ ಎಂದು ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಅಮೀನಗಡ್ ತಿಳಿಸಿದ್ದಾರೆ. ಕೋಲಾರ ನಗರಸಭೆಯ ಯರಗೋಳ್ ಅಣೆಕಟ್ಟೆ ವಿದ್ಯುತ್ ಪರಿವರ್ತಕ ಸುಟ್ಟ ಹಿನ್ನೆಲೆ ಕುಡಿಯುವ ನೀರು ಪೂರೈಕೆಯಲ್ಲಿ ಇಂದಿನಿಂದ 31 7 ದಿನಗಳ ಕಾಲ ವ್ಯತ್ಯಯವಾಗಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 136 ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನು ದೇಶ ವಿದೇಶಗಳ ಭಾರತೀಯರೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಅನುವಾದ ಮನದ ಮಾತು ಬಿತ್ತರಗೊಳ್ಳಲಿದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ ಜನವರಿಯಿಂದ ಇಲ್ಲಿಯವರೆಗೆ 144 ಹಾವು ಕಡಿತದ ಪ್ರಕರಣಗಳು ವರದಿಯಾಗಿವೆ. ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಂಟಿ ವೆನಮ್ ದಾಸ್ತಾನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಸತೀಶ್ ತಿಳಿಸಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಬುಕ್ಕಾ ಪಟ್ಟಣದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ.

0: ಮುಂಬರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿರುವ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಅವರಿಗೆ ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ 3 ಲಕ್ಷ ರೂಪಾಯಿ ಮೌಲ್ಯದ ಅಂತಾರಾಷ್ಟೀಯ ಮಟ್ಟದ 3 ಪೋಲ್ಗಳನ್ನು ವಿತರಿಸಿ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ನೀಡಿ ಬೆಂಗಳೂರಿನಲ್ಲಿ ಶುಭ ಹಾರೈಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 10,11,946 ಗಣತಿ ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ 5,943 ಮತದಾರರು ತಮ್ಮ ಎನ್ಯುಮರೇಷನ್ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ

0: ಹೇಳಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ವನಿತಾ ವಿಹಾರ ಮಹಿಳೆಯರಿಗಾ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನ.
2: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ರೂಟ್ಸೆಟ್ ಸಂಸ್ಥೆ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಉದ್ಯೋಗ ತರಬೇತಿ ಸಂಸ್ಥೆ ಅನ್ನುವಂಥದ್ದು ಈಗ ಸಾಕಷ್ಟು ಕಡೆ ಅಂತಂದ್ರೆ ಗ್ರಾಮೀಣ ಮಟ್ಟದಲ್ಲೇ ಆಗಿರಬಹುದು, ನಗರಗಳಲ್ಲೇ ಆಗಿರಬಹುದು, ಈಗ ಯುವಕರಿಗೆ, ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ, ಕೃಷಿಕರಿಗೆ ಸಾಕಷ್ಟು ಈ ಒಂದು ಸಂಸ್ಥೆಯಲ್ಲಿ ಸ್ವಉದ್ಯೋಗದ ಬಗ್ಗೆ ತರಬೇತಿಯನ್ನ ಕೊಡ್ತಾ ಬಂದಿದ್ದಾರೆ. ಆ ತರಬೇತಿಯನ್ನ ಪಡೆದುಕೊಂಡಂತವರು ಸ್ವ ಉದ್ಯೋಗದಲ್ಲಿ ಸಾಕಷ್ಟು ಆದಾಯವನ್ನ ಗಳಿಸಿ ಆರ್ಥಿಕವಾಗಿ ಸಹ ಮೇಲ್ಬಂದು ತಮ್ಮ ಒಂದು ಜೀವನವನ್ನ ಕಟ್ಟಿಕೊಂಡಿರುವಂತದ್ನ ನಾವು ಸಾಕಷ್ಟು ಕಡೆ ನೋಡಿದ್ದೇವೆ. ಇವತ್ತು ಈ ಒಂದು ರೂಟ್ಸೆಟ್ ಸಂಸ್ಥೆಯಲ್ಲಿ ಸ್ವ ಉದ್ಯೋಗದ ತರಬೇತಿಗಳು ಯಾವ ರೀತಿ ಸಿಗುತ್ತವೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಚಿತ್ರದುರ್ಗದ ರೂಟ್ಸೆಟ್ ಸಂಸ್ಥೆಯಲ್ಲಿ ಕಚೇರಿಯ ಸಹಾಯಕರಾಗಿ ಕಾರ್ಯವನ್ನ ನಿರ್ವಹಿಸುವಂತಹ ಕೆಜಿ ಮಂಜುಳಾ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಉದ್ಯೋಗದ ತರಬೇತಿಯನ್ನ ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್.
3: ನಮಸ್ಕಾರ ಸರ್.
2: ಮಂಜುಳಾ ಅವರೇ ಹೇಳಿ, ಈಗ ನೀವು ರೂಟ್ಸೆಟ್ ಸಂಸ್ಥೆಯಲ್ಲಿ ಕಚೇರಿಯ ಸಹಾಯಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಾ. ಈ ಒಂದು ರೂಟ್ಸೆಟ್ ಸಂಸ್ಥೆಯಲ್ಲಿ ಸಾಕಷ್ಟು ಸಹ ಉದ್ಯೋಗದ ಬಗ್ಗೆ ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ಕೊಡ್ತಾ ಇದ್ರಿ, ಅಥವಾ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ ಸಹ ಕೊಡ್ತಾ ಇದ್ದೀರಿ. ಅಂದ್ರೆ ಸಹ ಉದ್ಯೋಗಗಳು ಅಂತಂದ್ರೆ ಯಾವ ರೀತಿ ನೀವು ಅವರಿಗೆ ಮಾಹಿತಿ ಕೊಡ್ತಾ ಇದ್ದೀರಾ?
3: ನಮ್ಮ ಸಂಸ್ಥೆ ರುಟ್ಸೆಟ್ ಸಂಸ್ಥೆ ಅನ್ನೋದು ನಮ್ಮ ಕೆರಾ ಬ್ಯಾಂಕ್ ಮತ್ತೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯಿಂದ ಮಾಡ್ತಾ ಇರುವಂತ ಸಂಸ್ಥೆ ಇದು. ಸುಮಾರು ಈಗ 38 ವರ್ಷಗಳಿಂದ ನಾವು ಈ ಒಂದು ತರಬೇತಿಗಳನ್ನ ಕೊಟ್ಕೊಳ್ತಾ ಬರ್ತಾ ಇದೀವಿ ಚಿತ್ರದುರ್ಗದಲ್ಲಿ. ನಮ್ಗೆ ಮೇನ್ ಆಗಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ನಿರುದ್ಯೋಗ ಯುವತಿ ಯುವತಿಯರಿಗೆ ನಾವು ತರಬೇತಿಗಳನ್ನ ಕೊಡ್ತಾ ಬರ್ತಾ ಇದೀವಿ. ಗ್ರಾಮೀಣ ಪ್ರದೇಶದ ಜನರಿಗೆ 70% ಮತ್ತೆ 30% ಉಳಿದವ್ರಿಗೆ ನಾವು ಕೊಡ್ಲಿಕ್ಕೆ ಯೋಜನೆ ಮಾಡ್ಕೊಂಡಿರೋದಿದು. ನಮ್ಮಲ್ಲಿ 4 ವಿಭಾಗಗಳಲ್ಲಿ ನಾವು ತರಬೇತಿಗಳನ್ನ ಕೊಡ್ತೇವೆ. ಒಂದು ಕೃಷಿ ವಲಯ, ಒಂದು ಉತ್ಪಾದಕ ವಲಯ, ಒಂದು ಸೇವಾ ವಲಯ, ಮತ್ತೆ ಒಂದು ಅಭಿವೃದ್ಧಿ ವಲಯ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ನಾವು ಕೃಷಿ ವಲಯದಲ್ಲಿ ಹೈನುಗಾರಿಕೆ, ಎರೆಹುಳು ಗೊಬ್ಬರ ತಯಾರಿಕೆ, ಒಂದು ಕುರಿ ಸಾಕಾಣಿಕೆ, ಮತ್ತೆ ಅಣಬೆ ಬೇಸಾಯ, ಕೋಳಿ ಸಾಕಾಣಿಕೆ, ಈ ತರಗಳನ್ನ ಅವರಿಗೆ ಕೊಡ್ತಾ ಬರ್ತಾ ಇದೀವಿ. ಈಗ ಹೊಸದಾಗಿ ನಾವು ಕೃಷಿ ಉದ್ಯಮಿ ಅಂತ ಹೇಳ್ಬಿಟ್ಟು ತರಬೇತಿ ಕೊಡ್ತಾ ಇದೀವಿ. ಈ ತರ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಉದ್ಯಮದಲ್ಲೇನೆ ಬರ್ಲಿಕ್ಕೆ, ಕೃಷಿ ಜೊತೆಗೆ ಇನ್ನೊಂದ್ ಸ್ವಲ್ಪ ಏನಾದ್ರೂ ಹೆಚ್ಚಿಗೆ ಅವರು ಕೆಲಸ ಮಾಡ್ಲಿ, ಇನ್ನೂ ಉತ್ಪಾದನೆ ವಲಯನ ಅಳವಡಿಸಿಕೊಳ್ಳಿ ಅನ್ನೋ ಉದ್ದೇಶದಿಂದ ಕೃಷಿ ವಲಯದಲ್ಲಿ ಸಾಕಷ್ಟು ತರಬೇತಿಗಳನ್ನ ಮಾಡ್ತಾ ಇದೀವಿ.
2: ಅಂದ್ರೆ ಕೃಷಿ ವಲಯದಲ್ಲಿ ಅಂತಂದ್ರೆ ಕೃಷಿಗೆ ಪೂರಕವಾಗಿ ಉಪಸಗಳನ್ನ ಮಾಡಬೇಕು ಅಂತ ಹೇಳಿ ಈ ರೀತಿ ನೀವು ಮಾಹಿತಿಯನ್ನ ಕೊಡ್ತಾ ಇದ್ದೀರಾ?
3: ಹೌದು ಸರ್. ಜೊತೆಗೆ ಉತ್ಪಾದಕ ವಲಯದಲ್ಲಿ ನಾವು ತರಬೇತಿಗಳನ್ನ ಕೊಡ್ತಾ ಇದೀವಿ. ಉತ್ಪಾದಕ ವಲಯದಲ್ಲಿ ಫಾಸ್ಟ್ ಫುಡ್ ತರಬೇತಿಗಳನ್ನ ಕೊಡ್ತಾ ಇದೀವಿ. ಅಂದ್ರೆ ಫಾಸ್ಟ್ ಫುಡ್ ಅಲ್ಲಿ ಬೇಕರಿ ಉತ್ಪನ್ನಗಳು ಬರುತ್ತೆ, ಮತ್ತೆ ಕಾಂಡಿಮೆಂಟ್ಸ್ ಉತ್ಪನ್ನಗಳು ಬರುತ್ತೆ, ಮತ್ತೆ ಮಹಿಳೆಯರಿಗೆ ಹಪ್ಪಳ ಮಸಾಲ ಪದಾರ್ಥಗಳನ್ನ ಉತ್ಪಾದನೆ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಡ್ತೇವೆ. ಅದ್ರ ಜೊತೆಗೆ ಎಂಬ್ರಾಯ್ಡ್ರಿ ವರ್ಕ್ ಈಗೆಲ್ಲ ಟ್ರೆಂಡಿಂಗ್ ಇದೆ, ಅದು ತುಂಬಾ ಡಿಮಾಂಡ್ ಇರೋ ಅಂತ ಕೆಲಸ, ಅದು ಕೊಡ್ತೇವೆ. ಕೃತಕ ಆಭರಣಗಳ ತಯಾರಿಕೆ ತರಬೇತಿನ ಕೊಡ್ತಾ ಇದ್ದೇವೆ. ಗೊಂಬೆ ತಯಾರಿಕೆ, ಮತ್ತೆ ಹಪ್ಪಳ, ಉಪ್ಪಿನಕಾಯಿ, ಮಲ ಪದಾರ್ಥಗಳ ತಯಾರಿಕೆ, ಇಷ್ಟು ತರಬೇತಿಗಳನ್ನ ನಾವು ಉತ್ಪಾದಕ ವಲಯದಲ್ಲಿ ಕೊಡ್ತಾ ಇದ್ದೇವೆ.
2: ಈಗ ಕೃಷಿ ವಲಯವನ್ನ ನಾವು ತಗೊಂಡೋಗ, ಕೃಷಿ ವಲಯದಲ್ಲಿ ಸಾಕಷ್ಟು ನೀವು ತರಬೇತಿಗಳನ್ನ ಕೊಡ್ತಾ ಇದ್ದೀರಾ. ಈಗ ಉದಾಹರಣೆಗೆ ಹೈನುಗಾರಿಕೆ ಆಗಿರ್ಬೋದು, ಈಗ ಜೇನು ಸಾಕಾಣಿಕೆ ಆಗಿರಬಹುದು, ಅಣಬೆ ಕೃಷಿ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಯಾವ ರೀತಿ ಮಾಹಿತಿ ಕೊಡ್ತೀರಾ, ಯಾರನ್ನ ಕರೆಸ್ತೀರಾ ಅಲ್ಲಿ, ಅಂದ್ರೆ ನಿಮ್ಮ ಒಂದು ವ್ಯಾಪ್ತಿ ಎಷ್ಟಿರುತ್ತೆ ಅಂತ ಹೇಳ್ತೀರಾ?
3: ನಾವು ಕೃಷಿ ವಲಯ ತರಬೇತಿಗಳನ್ನ ಕೊಟ್ಟಾಗ ಇಲಾಖೆಗಳಿಂದ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಂದ ಎಕ್ಸ್ಪರ್ಟಿಸ್ ಕರೆಸ್ತೇವೆ. ಮತ್ತೆ ಇಲಾಖೆಗಳಲ್ಲಿ ಕೆಲವರು ತರದಾರರು ಇರ್ತಾರೆ. ಆಮೇಲೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಬೊಬ್ಬೂರು ಕೃಷಿ ವಿಜ್ಞಾನ ಕೇಂದ್ರದಿಂದ ಕರೆಸ್ತೇವೆ, ಮತ್ತೆ ಕೃಷಿ ವಿಜ್ಞಾನ ಕಾಲೇಜ್ಗಳಿಂದ ಕರೆಸ್ತೇವೆ, ಕೃಷಿ ಇಲಾಖೆಯಿಂದ ಬರ್ತಾರೆ, ತೋಟಗಾರಿಕಾ ಇಲಾಖೆಯಿಂದ ಕರೆಸ್ತೇವೆ, ಮತ್ತೆ ಪಶುಸಂಗೋಪನಾ ಇಲಾಖೆಯಿಂದ ಅವರು ಪರ್ಟಿಕ್ಯುಲರ್ ಆಗಿ ಆ ಒಂದು ವಿಚಾರ ತಿಳಿದಂತವರು ಅತಿಥಿ ಉಪನ್ಯಾಸಕರಾಗಿ ಬಂದು ಮಾಹಿತಿ ಕೊಟ್ಟು ಹೋಗ್ತಾರೆ.
2: ಈಗ ಗ್ರಾಮೀಣ ಮಟ್ಟದಲ್ಲಿ ಅಂದ್ರೆ ಗ್ರಾಮೀಣ ಮಹಿಳೆಯರಿಗಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೀವಿ, ಹೆಚ್ಚಿನದಾಗಿ ಅವರಿಗೆ ಆದ್ಯತೆ ಕೊಡ್ತಾ ಇದೀವಿ ಅಂತ ಹೇಳಿದ್ರ,

0: ಅದರಲ್ಲೂ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನೇ ನಾವು ಮುಖ್ಯವಾಗಿ ಇಟ್ಕೊಂಡು ಅವರಿಗೆ ತರಬೇತಿ ಕೊಟ್ಟು ಅವರ ಒಂದು ಆರ್ಥಿಕ ಮಟ್ಟ ಹೆಚ್ಚಲಿಕ್ಕೆ ನಾವು ಸಾಕಷ್ಟು ಸ್ವಉದ್ಯೋಗದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರ. ನಮ್ಮ ಚಿತ್ರದುರ್ಗ ಜಿಲ್ಲೆಗಾಗಿರ್ಬೋದು, ದಾವಣಗೆರೆ ಜಿಲ್ಲೆಗಾಗಿರ್ಬೋದು, ಸಾಕಷ್ಟು ಗ್ರಾಮಗಳು ಇದ್ದಾವಲ್ವ, ನೀವು ಇಂತಿಷ್ಟೇ ಗ್ರಾಮ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ತೀರಾ, ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಾ?
1: ಸರ್, ನಮ್ಮ ಗ್ರಾಮಾಭಿವೃದ್ಧಿ ಸಂಸ್ಥೆ ಅಂತ ಇದೆ ಅಲ್ಲ, ನಮ್ಮ SKDRDP ಅಂತ ಹೇಳಿ ಇದೆಯಲ್ಲ, ಅವರು ಕೆಲವೊಂದು ಕಡೆ ಜ್ಞಾನ ವಿಕಾಸ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಕೆಲವರು ಹೆಣ್ಮಕ್ಳುಗಳೆಲ್ಲ ಸೇರ್ಕೊಂಡು ಒಂದು ಸಂಘ ಮಾಡಿಕೊಂಡು ನಾವು ಹೊಸ ಹೊಸದಾಗಿ ಏನ್ ಕಲಿಬಹುದು, ನಾವು ಜೊತೆಗೆ ನಮ್ಮ ಮನೆ ಕೆಲಸಗಳನ್ನ ಮಾಡಿಕೊಂಡು ಕೃಷಿ ಜೊತೆಗೆ ನಾವು ಇನ್ನೇನಾದ್ರೂ ಕಲಿಬಹುದು ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟ ಬರ್ತಾರೆ ಸರ್. ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅಂದ್ರೆ ಅವರಿಗೆ ಮಾಹಿತಿ ಶಿಬಿರನ ನಾವು ಒಂದೊಂದಿನ ಆಯ್ಕೆ ಮಾಡ್ಕೊಂಡಿರ್ತೀವಿ. ಅಲ್ಲಿ ಹೋಗಿ ಮಾಹಿತಿ ಕೊಟ್ಟಾಗ ಅವರು ನಮ್ಗೆ ಇಲ್ಲ, ನಾವ್ ಇಷ್ಟು ಜನ ಸೇರ್ತೀವಿ, ನಮ್ಗೆ ಈ ತರ ತರಬೇತಿ ಬೇಕು, ನಾವ್ ಇದರಲ್ಲಿ ಮುಂದುಬೇಕು, ನಾವ್ ಇದರಲ್ಲಿ ನಾವು ಸ್ವ ಉದ್ಯೋಗ ಮಾಡ್ತೀವಿ ಅಂತ ಅವರು ತುಂಬಾ ಇಂಟ್ರೆಸ್ಟ್ ಕೊಟ್ಟಾಗ ಅವರು ನಮ್ಗೆ ಮಾಹಿತಿ ತಿಳಿಸ್ತಾರೆ ಸರ್, ನಮ್ಗೆ ಈ ತರಬೇತಿ ಬೇಕು, ಬನ್ನಿ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಅಂತ ಟೈಮಲ್ಲಿ ಕೆಲವರು ನಮ್ಮ ಸಂಸ್ಥೆಗೆ ಬಂದು ತರಬೇತಿ ತಗೊಂಡೋಗ್ತಾರೆ, ಕೆಲವರಿಗೆ ಆಗದಿಲ್ಲ ಅಂತವ್ರಿಗೆ ನಾವು ಅವರು ಇರುವಂತ ಊರಲ್ಲೇ ಹೋಗ್ಬಿಟ್ಟು ತರಬೇತಿಗಳನ್ನ ಕೊಟ್ಟು ಬರ್ತೇವೆ.
0: ಅಂದ್ರೆ ಅವರ ಗ್ರಾಮಕ್ಕೆ ನೀವು ಹೋಗಿ ತರಬೇತಿ ಕೊಡಿಸಲ್ಲ, ಅಲ್ಲೆಲ್ಲ ಸಾಕಷ್ಟು ನಿಮಗೆ ಮಹಿಳೆಯರು ಸಹ ಸ್ಪಂದಿಸ್ತಾರ, ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನವರು
1: ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಸರ್. ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ, ಅವ್ರು ಸ್ವ ಉದ್ಯೋಗ ಮಾಡಿಕೊಂಡು ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಅನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್. ಎಲ್ಲರನ್ನು ತುಂಬಾ ಒಳ್ಳೆ ಸ್ಥಾನದಲ್ಲಿದ್ದಾರೆ ಸರ್. ಅವ್ರೀಗ ಏನು ಗೊತ್ತಿಲ್ಲದೆ ಇರೋರು ನಮ್ಮಲ್ಲಿ ತರಬೇತಿ ತಗೊಂಡು ಈ ದಿನ ಅವರು ಒಂದ್ ಸ್ವಂತ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡಿದ್ದಾರೆ, ದುಡಿಮೆ ಮಾಡಿ
0: ಸ್ವ ಉದ್ಯೋಗ ಮಾಡಿಕೊಂಡು.
1: ಹೌದು ಸರ್.
0: ಈಗ ಉದಾಹರಣೆಗೆ ಹೇಳಿ, ಎಲ್ಲೆಲ್ಲಿ ಮಾಡಿದಾರೆ ಅನ್ಕೊಂಡು
1: ಸರ್? ಈಗ ಜಗಳೂರು ತಾಲೂಕಿಗೆ ಬಂದ್ರೆ ಜಗಳೂರು ತಾಲೂಕಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಉದ್ಗಟ್ಟ ಮತ್ತೆ ಬಿಸ್ತುಹಳ್ಳಿ, ಬಿದ್ರಿಕೆರೆ ಮತ್ತೆ ಬಿದ್ರಿಕೆರೆ ಗೊಲ್ರಟ್ಟಿಯಲ್ಲಿ ಮಾಡಿದ್ದಾರೆ. ಚಿತ್ರದುರ್ಗ ತಾಲೂಕಲ್ಲಿ ಬಂದ್ರೆ ತರಬೇತಿ ಮಾಡಿದ್ವಿ ಮುಸಂಡಿ ಹಾಳಲ್ಲಿ. ಅಲ್ಲಿ ಏನು ಅಂದ್ರೆ 6 ದಿನದ ತರಬೇತಿ ಮಾಡಿದ್ವಿ, ಆದ ಜನರಲ್ EDP ಅಂತ ಹೇಳಿದ್ರೆ ಸಾಮಾನ್ಯ ಕೃಷಿ ತರಬೇತಿ ಹೇಳಿ. ಆ ತರಬೇತಿಯಲ್ಲಿ ಎಲ್ಲದನ್ನು ಅವ್ರಿಗೆ ಮಾಹಿತಿ ಕೊಟ್ಟಾಗ ಕೆಲವರೆಲ್ಲ ಬೇರೆ ಬೇರೆನೆ ಆಯ್ಕೆ ಮಾಡ್ಕೊಂಡ್ರು. ಒಬ್ರು ಹೈನುಗಾರಿಕೆ ಆಯ್ಕೆ ಮಾಡ್ಕೊಂಡ್ರು, ಕೆಲವರು ಬೇರೆ ಅದು ಸ್ವ ಉದ್ಯೋಗದ ಬಗ್ಗೆ ಮಾತ್ರ ಮಾಹಿತಿ ಕೊಟ್ಟಿದ್ದು, ಏನ್ ಬಿಸ್ನೆಸ್ ಮಾಡಬಹುದು, ಎಲ್ಲಾ ತರ ಬಿಸ್ನೆಸ್ ಮಾಡ್ಲಿಕ್ಕೆ ನಾವ್ ಹೇಗಿರ್ಬೇಕು ಅಂತ ಹೇಳ್ಬಿಟ್ಟು ಸ್ವ ಉದ್ಯೋಗದ ಮಾಹಿತಿ ಕೊಟ್ಟಾಗ ಅವ್ರು ಬೇರೆ ಬೇರೆ ಆಯ್ಕೆ ಮಾಡ್ಕೊಂಡು ಇವತ್ತು ಒಳ್ಳೆ ದುಡಿಮೆ ಮಾಡ್ತಾ ಇದಾರೆ ಸರ್. ಈ ತರ ಮುಸಂಡಿ ಹಾಳಲ್ ಮಾಡಿದ್ವಿ, ಮತ್ತೆ ಹಿರೇಗುಂಟೂರು ಹಳ್ಳಿಯಲ್ಲಿ ನಾವು ಜೂಟ್ ಬ್ಯಾಗ್ ತಯಾರಿಕೆ ಅಂತ ಹೇಳಿ ತರಬೇತಿ ಮಾಡಿದ್ವಿ. ಅದರಲ್ಲೂ ಕೂಡ ಕೆಲವರೆಲ್ಲ ಬ್ಯಾಗ್ಗಳನ್ನ ತಯಾರಿಸಿ ಅವರು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲ, ಸಾಕಷ್ಟು ತರಬೇತಿಗಳನ್ನ ಮಾಡ್ತಾ ಇದ್ವಿ. ಮತ್ತೆ ಸೀಬಾರದಲ್ಲಿ ಅಗರಬತ್ತಿ ತಯಾರಿಕೆ ಅಂತ ಹೇಳಿ ತರಬೇತಿ ಪ್ರಾರಂಭ ಮಾಡಿದ್ವಿ. ಹೌದು, ಅದು ಕೂಡ ಇವತ್ತು ಅವ್ರಿಗೆ ಮನೇಲೆ ಕುತ್ಕೊಂಡು ಆ ಉದ್ಯೋಗನ ಮಾಡಿಕೊಂಡು ಸ್ವ ಉದ್ಯೋಗ ಆರಂಭಿಸ್ಕೊಂಡು ಅವ್ರು ತಮ್ಮ ಜೀವನನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಈ ತರ ನಾವು ಹಳ್ಳಿ ಹಳ್ಳಿಗೂ ಹೋಗಿ ಕೊಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಗೆ ಬಂದರೂ ಕೂಡ ತರಬೇತಿಗಳನ್ನ ಕೊಡ್ತೇವೆ.
0: ಈಗ ಸಾಕಷ್ಟೇ ಅಲ್ಪ ಸ್ವಲ್ಪ ಓದಿಕೊಂಡಂತಹ ಯುವಕರು ಬೆಂಗಳೂರು ನಗರಗಳಿಗೆ ವಲಸೆ ಹೋಗುವಂತದನ್ನ ನೋಡಿದೀವಿ. ಅಂದ್ರೆ ಅದನ್ನ ತಪ್ಪಿಸಲು ಅವ್ರಿಗೆ ಏನಾದ್ರೂ ಅವಕಾಶ ಇದೆಯಾ ನಿಮ್ಮ ಒಂದು ರೂಟ್ ಸೈಡ್ ಸಂಸ್ಥೆಯಲ್ಲಿ ಸ್ವ ಉದ್ಯೋಗದ ಬಗ್ಗೆ ಏನಾದರೂ ತರಬೇತಿ ಕೊಡುವಂತದ್ದು?
1: ಸರ್, ನಮ್ಮ ರುಡ್ಸೆಟ್ ಸಂಸ್ಥೆಯಲ್ಲಿ ಬರೀ ಮಹಿಳೆಯರಿಗೆ ಅಷ್ಟೇ ತರಬೇತಿ ಇಲ್ಲ, ಇಲ್ಲಿ ಅಂದ್ರೆ ಯುವಕರಿಗೂ ಕೂಡ ನಮ್ಮಲ್ಲಿ ತರಬೇತಿ ಇದೆ. ಅವರೇನು 5ನೇ ಕ್ಲಾಸು ಅಥವಾ 6ನೇ ಕ್ಲಾಸು ಅಥವಾ 10th ಅಥವಾ UC ಏನೇ ಎಜುಕೇಶನ್ ಆಗಿದ್ರು ಕೂಡ ಅವ್ರು ಬಂದು ನಮ್ಮಲ್ಲಿ ತರಬೇತಿ ಪಡ್ಕೋಬಹುದು. ಅಂದ್ರೆ ಅವರಿಗೆ ಓದ್ಲಿಕ್ಕೆ ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಬಂದ್ರೆ ಸಾಕು ಅಷ್ಟೇನೆ. ಅವ್ರಿಗೆ ಈಗ ಗಂಡ್ಮಕ್ಳಿಗೆ ಅಂತಂದ್ರೆ ಈಗ ಕೃಷಿ ವಲಯದಲ್ಲಿ ಹೇಳಿದ್ವಲ್ಲ, ಹೈನುಗಾರಿಕೆ, ಎರೆಹುಳು ಗೊಬ್ಬರ ತಯಾರಿಕೆ, ಕುರಿ ಸಾಕಾಣಿಕೆ, ಅಣಬೆ ಬೇಸಾಯ, ಕೃಷಿ ಉದ್ಯಮಿ, ಈ ತರ ತರಬೇತಿಗಳಿದೆ. ಆ ತರಬೇತಿಗಳನ್ನ ಮಾಡ್ಕೊಂಡು ಅವ್ರಿಗೂ ಹೊಲ ಮನೆ ಕೆಲಸ ಮಾಡ್ಕೊಂಡು ಇದನ್ನು ಕೂಡ ಮಾಡ್ಕೊಂಡು ಹೋಗ್ಬಹುದು. ಜೊತೆಗೆ ಅವ್ರಿಗೆ ಗೊಂಬೆ ತಯಾರಿಕೆ ತರಬೇತಿ ಮಾಡ್ಕೋಬಹುದು, ಎಂಬ್ರಾಯ್ಡ್ರಿ ಕೂಡ ಮಾಡ್ಕೋಬಹುದು ಸರ್. ಈ ಗಂಡ್ಮಕ್ಳು ಅವರು ಕೂಡ ಮಾಡ್ಕೋಬಹುದು. ಫೋಟೋಗ್ರಫಿ, ವಿಡಿಯೋಗ್ರಫಿ ಇದೆ, ಮೋಟರ್ ರಿವೈಂಡಿಂಗ್ ಮತ್ತೆ ಪಂಪ್ ಸೆಟ್ ರಿಪೇರಿ ತರಬೇತಿ ಇದೆ, ಟಿವಿ ರಿಪೇರಿ ಇದೆ, ಮೊಬೈಲ್ ರಿಪೇರಿ ಇದೆ, ದ್ವಿಚಕ್ರ ವಾಹನ ರಿಪೇರಿ ಇದೆ, ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಇದೆ, ಕಂಪ್ಯೂಟರ್ DTP ತರಬೇತಿ ಇದೆ, ಕಂಪ್ಯೂಟರ್ ಅಕೌಂಟಿಂಗ್ ತರಬೇತಿ ಇದೆ, ಪ್ಲಂಬಿಂಗ್ ಮತ್ತು ಸ್ಯಾನಿಟರಿ ವರ್ಕ್ ಅಂದ್ರೆ ಅದನ್ನ ಕೆಲಸ ಕಲಿಸುವಂತ ತರಬೇತಿ ಇದೆ, ಮತ್ತೆ ಸಣ್ಣ ಉದ್ಯಮಗಳ ನಿರ್ವಹಣೆ ಅಂದ್ರೆ ಯಾವ್ದಾದ್ರು ಒಂದು ಶಾಪ್ಗಳು ಎಂತದಾದ್ರೂ ಆಗಿರ್ಬೋದು, ಅಂಗಡಿಗಳನ್ನ ಮಾಲೀಕರಾಗಿ ನಾವು ಹೇಗೆ ಅದನ್ನ ಉದ್ಯೋಗ ಮಾಡಬಹುದು ಅನ್ನೋದಕ್ಕೂ ಒಂದು ತರಬೇತಿ ಇದೆ ಸರ್. ಈ ತರ ಪುರುಷರಿಗೆ ಕೂಡ ತರಬೇತಿಗಳನ್ನ ನಾವು ಪ್ರಾರಂಭಿಸಿದ್ದೇವೆ ಸರ್.
0: ಸಾಕಷ್ಟು ಜನ ಯುವಕರು ಮುಂದೆ ಬಂದಿದ್ದ
1: ಸರ್. ನಮ್ಮ ಸಂಸ್ಥೆ ಅಂದ್ರೆ ಚಿತ್ರದುರ್ಗದ ರುಡ್ಸೆಟ್ ಸಂಸ್ಥೆ ಇಲ್ಲಿವರೆಗೂ ಅಂದಾಜು ಯುವಕ ಯುವತಿಯರಿಗೆ 40,000 ಜನಕ್ಕೆ ನಾವು ಇಲ್ಲಿವರೆಗೂ ತರಬೇತಿಗಳನ್ನ ಕೊಟ್ಟಿದ್ದೇವೆ. ಅದರಲ್ಲಿ 30,000 ಜನ ಇವತ್ತು ಸ್ವ ಉದ್ಯೋಗ ಮಾಡಿಕೊಂಡು ಒಳ್ಳೆ ಹಂತದಲ್ಲಿದ್ದಾರೆ ಸರ್.
0: ಅಂದ್ರೆ ಒಳ್ಳೆಯ ಒಂದು ಬದುಕನ್ನ ಕಟ್ಟಿಕೊಂಡಿದ್ದಾರೆ
1: ಸರ್. ಹೌದು ಸರ್.
0: ಅಂದ್ರೆ ಸಾಕಷ್ಟು ಈಗ ಜಮೀನು ಇಲ್ಲದ ಒಬ್ಬ ರೈತರ ಮಕ್ಕಳಿಗೆ ಆಗಿರ್ಬೋದು, ರೈತರ ಮನೆಯಲ್ಲಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ಸಾಕಷ್ಟು ಇದು ಒಳ್ಳೆಯ ಒಂದು ಆದಾಯವನ್ನು ತಂದ್ಕೊಡುತ್ತಲ್ವಾ ಈ ತರ ತರಬೇತಿ ಪಡ್ಕೊಂಡು ಸಹ ಉದ್ಯೋಗ ಮಾಡಿದ್ರೆ?
1: ಸರ್, ನಮ್ಮ ರುಡ್ಸೆಟ್ ಸಂಸ್ಥೆಗಳಲ್ಲಿ ತರಬೇತಿ ಪಡ್ಕೊಂಡ್ರೆ ಅವ್ರಿಗೆ ಬರೀ ತರಬೇತಿ ಕೊಡೋದೊಂದೇ ಅಲ್ಲ, ಅವ್ರ ಮುಂದೆ ನಾವು ಸ್ವ ಉದ್ಯೋಗ ಮಾಡ್ತೀವಿ, ನಮ್ಮಲ್ಲಿ ಹಣಕಾಸು ಏನು ಇಲ್ಲ, ಅವ್ರು ಕೂಡ ನೆರವು ಕೂಡ ಕೊಡ್ತೇವೆ ನಾವು. ಬ್ಯಾಂಕ್ಗಳಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ

0: ಅಂದ್ರೆ ಆ ಮ್ಯಾನೇಜರ್ಗಳ ಮೂಲಕ ಅವ್ರಿಗೂ ಹೇಳಿ ಇವ್ರಿಗೆ ಒಂದು ರೆಕಮೆಂಡೇಷನ್ ಲೆಟರ್ ಕೊಟ್ಬಿಟ್ಟು ಇವ್ರಿಗೆ ಸಾಲ ಕೊಡಿ ಅಂತ ಹೇಳಿ ಸಾಲ ಕೊಡಿಸಿ, ಸಾಲ ಕೊಡಿಸಿದಲ್ದೇನೆ ಇವರಿಗೆ ಉದ್ಯೋಗ ಅಂದ್ರೆ ಉದ್ಯಮದ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದು ಅಂಗಡಿ ಮಾಡ್ಬೇಕು ಅಂತ ಇರ್ತಾರೆ, ಆ ಅಂಗಡಿ ಮಾಡಿ ಅದು ಮಟೀರಿಯಲ್ ಎಲ್ಲಿ ಸಿಗುತ್ತೆ, ಅದೇ ಹೇಗೆ ನಾವು ನಿರ್ವಹಣೆ ಮಾಡ್ಬೇಕು, ಫಸ್ಟ್ ಎಷ್ಟು ನಾವು ಬಂಡವಾಳ ಹಾಕಬೇಕು, ನಂತರ ಹೇಗೆ ಬಂಡವಾಳ ಹಾಕಬೇಕು, ಎಲ್ಲಿ ಅಂಗಡಿ ಮಾಡಬೇಕು, ಈ ತರ ಎಲ್ಲ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ ಸರ್. ಜೊತೆಗೆ ಹಣಕಾಸಿನ ನೆರವಿನ ಜೊತೆಗೆ ಇಲಾಖೆಗಳಲ್ಲಿ ಸಿಗುವಂತ ಸೌಲಭ್ಯಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತೇವೆ ಸರ್. ನಾವು
1: ಈಗ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಇದರಲ್ಲಿ ಏನು ನಮಗೆ ಸೌಲಭ್ಯ ಇದೆ ಅದನ್ನು ನೀವು ಕೊಡ್ತೀರಾ?
0: ಹೌದು ಸರ್.
1: ಜೊತೆಗೆ ಈಗ ಹತ್ತಿರದ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯವನ್ನು ಕೊಡಿಸ್ತಾ ಇದ್ದೀರಾ, ಅಂದ್ರೆ ಸಾಲ ಸೌಲಭ್ಯವನ್ನ ಕೊಡಿಸಬೇಕು ಅಂದ್ರೆ ಅಲ್ಲಿ ಏನಾದರೂ ಅವರಿಗೆ ದಾಖಲೆಗಳು ಕೊಡಬೇಕಾಗುತ್ತಾ? ಏನ್ ನಿಮ್ಮ ಒಂದು ತರಬೇತಿ ಏನ್ ಪಡ್ಕೊಂಡಿರ್ತಾರ, ಅದರ ಒಂದು ಸರ್ಟಿಫಿಕೇಟ್ ಅಂತ ನಾವ್ ಏನ್ ಹೇಳ್ತೀವಿ, ಆ ಆಧಾರದ ಮೇಲೆ ನೀವು ಸಾಲ ಕೊಡಿಸ್ತೀರಾ?
0: ಸರ್, ಸರ್ಟಿಫಿಕೇಟ್ ಅವ್ರ ಕೌಶಲ್ಯ ಕಲ್ತಿದ್ದಾರೆ ಅನ್ನೋದಕ್ಕೊಂದು ಪ್ರೂಫ್
1: ಅಷ್ಟೇ.
0: ಈಗ ಬ್ಯಾಂಕ್ ಅಲ್ಲಿ ಕೊಡುವ ದಾಖಲೆಗಳನ್ನ ಕಂಪಲ್ಸರಿ ಕೊಡ್ಲೇಬೇಕಾಗುತ್ತೆ ಸರ್. ಈಗ ಕೆಲವರದು ಸಿಬಿಲ್ ಬರಲ್ಲ, ಅಂತವ್ರದ್ದು ನಾವೇನು ಮಾಡಕ್ಕಾಗಲ್ಲ ಆ ಸಿಬಿಲ್ ಬರ್ಲಿಕ್ಕೆ.
1: ಅಲ್ಲ, ಈಗ ಜಮೀನು ಇರಬೇಕು, ಪ್ರಾಣಿ ಕೊಡಬೇಕು, ಈ ತರ ಇಲ್ಲ.
0: ಆ ತರ ಇಲ್ಲ ಸರ್, ಆ ತರ ಇಲ್ಲ. ಜಮೀನು ಮೇಲೆ ಸಾಲ ಕೊಡಿಸಲ್ಲ ನಾವು. ಅವ್ರು ಕೌಶಲ್ಯ ಕಲ್ತಿದ್ದಾರೆ, ಈ ತರ ಅಂಗಡಿ ಮಾಡ್ತಾ ಇದ್ದಾರೆ, ಈ ತರ ಉದ್ಯೋಗ ಪ್ರಾರಂಭಿಸ್ತಾ ಇದ್ದಾರೆ, ಇವ್ರಿಗೆ ಇಷ್ಟು ಅಂದ್ರೆ ತುಂಬಾ ಜಾಸ್ತಿ ಕೊಡಿಸಲ್ಲ ಸರ್. ನಾವು ಲಕ್ಷದ ಒಳಗಡೆ ನಾವು ತರಬೇತಿ ತಗೊಂಡಿರೋರಿಗೆ ಸಾಲನ ಕೊಡಿಸ್ತೇವೆ. ಅದನ್ನ ಚೆನ್ನಾಗಿ ಕಟ್ಕೊಂಡು ಹೋಗ್ಲಿಕ್ಕೆ ನಾವು ಮಾಹಿತಿ ಕೊಟ್ಟಿರ್ತೇವೆ. ತರಬೇತಿಯಲ್ಲಿ ಅದೊಂದು ಪಾಠವಾಗಿ ನಾವು ಅವ್ರಿಗೆ ಹೇಳಿರ್ತೇವೆ. ಹಾಗಾಗಿ ಅವ್ರಿಗೆ 1 ಲಕ್ಷದ ಒಳಗಡೆ ಮಾತ್ರ ಸಾಲ ಸೌಲಭ್ಯ ಕೊಡಿಸ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಸರ್.
1: ಈಗ 1 ಲಕ್ಷ ರೂಪಾಯಿ ಅವರಿಗೆ ಆರ್ಥಿಕವಾಗಿ ಸಹಾಯ ನೀವು ಬ್ಯಾಂಕ್ ನಲ್ಲಿ ಕೊಡಿಸಿದ್ರೆ ಅಂದ್ರೆ ಸಾಲದ ರೂಪದಲ್ಲಿ ಈಗ 2 ಸಿಗ್ಬಹುದು, ಒಂದ್ 15 ಕುರಿಮರಿಗಳನ್ನು ತಂದು ಸಾಕಾಣಿಕೆ ಮಾಡಬಹುದು, ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡಬಹುದು, ಎಲ್ಲೇ ಒಂದ್ ಕಡೆ ಜೀವನ ಕಟ್ಟಿಕೊಳ್ಳಲಿಕ್ಕೆ ಒಳ್ಳೆ ಅವಕಾಶ ಇದೆಯಲ್ವಾ?
0: ಹೌದು ಸರ್, ನಾವು ತರಬೇತಿ ಅವಧಿಯಲ್ಲಿ ಯೋಜನಾ ವರದಿ ಅಂತ ಹೇಳ್ಬಿಟ್ಟು ನಾವು ಒಂದು ಮಾಡಿಸ್ತೀವಿ ಸರ್. ಅದು ಒಂದು ಸೆಷನ್ ಇರುತ್ತೆ. ಆ ಸೆಷನ್ ಅಲ್ಲಿ ಯೋಜನಾ ವರದಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ತರಬೇತಿ ಬಂದಾಗ ಆ ತರಬೇತಿ ತಗೊಂಡಿರ್ತಾರಲ್ಲ, ಆ ಕೌಶಲ್ಯ ಬಗ್ಗೆನೆ ಮಾಹಿತಿ ಕೊಟ್ಟಿರ್ತೀವಿ. ಅದಕ್ಕೆ ಅಂಗಡಿ ಪ್ರಾರಂಭಿಸಬೇಕು ಅಂತ ಅಂದಾಗ ಅಥವಾ ಸ್ವ ಉದ್ಯೋಗ ಪ್ರಾರಂಭಿಸಬೇಕು ಅಂದಾಗ ಅದಕ್ಕೆ ಎಷ್ಟು ವೆಚ್ಚ ಆಗುತ್ತೆ, ಬಂಡವಾಳ ಎಷ್ಟು ಬೇಕಾಗುತ್ತೆ, ಅದರಲ್ಲಿ ಎಷ್ಟು ಅರ್ನಿಂಗ್ ಮಾಡಬಹುದು, ಎಷ್ಟು ಅದರಲ್ಲಿ ಖರ್ಚು ತೆಗಿಬೇಕು, ಅದರಲ್ಲಿ ಎಷ್ಟು ಉಳಿತಾಯ ಆಗುತ್ತೆ, ಆ ಉಳಿತಾಯದಲ್ಲಿ ಬ್ಯಾಂಕ್ ಸಾಲವನ್ನು ಹೇಗೆ ತೀರಿಸಬೇಕು, ಈ ತರ ಎಲ್ಲ ಮಾಹಿತಿಗಳನ್ನ ಹಂತ ಹಂತವಾಗಿ ಕೊಡ್ತಾ ಬರ್ತೇವೆ ಸರ್.
1: ಅಂದ್ರೆ ಪ್ರತಿ ತಿಂಗಳು ಅಂತ ಹೇಳಿ ಅವ್ರು ಉಳಿತಾಯ ಮಾಡಿ ಆ ಒಂದು ಹಣವನ್ನ ಈಗ ಬ್ಯಾಂಕಿಗೆ ಪುನರಾವರ್ತನೆಯಾಗಿ ಸಾಲದ ರೂಪದಲ್ಲಿ ಕಟ್ಟಬೇಕಾಗುತ್ತೆ.
0: ಹೌದು ಸರ್.
1: ಅಣಬೆ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದ್ರ, ಈಗ ನಮ್ಮದು ಭಾಗದಲ್ಲಿ ಅಣಬೆ ಕೃಷಿ ಬಗ್ಗೆ ತರಬೇತಿ ತಗೊಂಡವರ ನಿಮ್ಮ ರೂಟ್ಸೆಟ್ ಸಂಸ್ಥೆಯಲ್ಲಿ ಯಾವ ರೀತಿ ಅಣಬೆ ಕೃಷಿ ಮಾಡಿಕೊಂಡಿದ್ದಾರೆ, ಯಾವ ರೀತಿ ಆರ್ಥಿಕವಾಗಿ ಅವರು ಒಂದ್ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿ ಇದ್ದಾರೆ ಅಂತ ಹೇಳ್ತೀರಾ?
0: ಸರ್, ಅಣಬೆ ಕೃಷಿ ತರಬೇತಿ ತಗೊಂಡಿರೋದು ಇದು ಬರೀ 12 ದಿನ ತರಬೇತಿ ಅಷ್ಟೇನೆ. ನಾವು ಅವರು ಊರಲ್ಲೇ ಹೋಗಿ ಒಂದು 35 ಜನ ಸೇರಿದ್ರು ಅಂದ್ರೆ ಅಲ್ಲೇ ಹೋಗಿ ತರಬೇತಿ ಕೊಡ್ತೇವೆ, ಇಲ್ಲ ನಮ್ಮಲ್ಲೇ ಬಂದ್ರು ನಾವು ತರಬೇತಿ ಕೊಡ್ತೇವೆ. ಇದು ಹೇಗೆ ಅಂದ್ರೆ ತರಬೇತಿ ಅವಧಿ ಮುಗಿದ ಮೇಲೆ ಸರ್ ಇದರಲ್ಲಿ ತುಂಬಾ ಬಂಡವಾಳ ಬೇಕಾಗಲ್ಲ ಅಣಬೆ ಕೃಷಿಗೆ. ಇದರಿಂದ 10,000 ರೂಪಾಯಿ ಸಾಕು, ಒಂದು ಚಿಕ್ಕ ಶೆಡ್ ಬೇಕಾಗುತ್ತೆ ಅಷ್ಟೇನೆ, ಅಥವಾ ಒಂದು ಚಿಕ್ಕದಾಗಿ ಕತ್ತಲೆ ಇರುವಂತಹ ರೂಮ್ ಬೇಕಾಗುತ್ತೆ ಅಷ್ಟೇ. ಮನೇಲೆ ಮಾಡಬಹುದು ಸರ್. ಇದು ಈಗ ನಾವು ಹೇಗೆ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡ್ತೀವಲ್ಲ ಅದ್ರ ಜೊತೆಗೆ ಇದನ್ನು ಕೂಡ ಮಾಡ್ಕೋಬಹುದು. ಇದು ಹೇಗೆ ಅಂದ್ರೆ ಬೀಜಗಳು ಸಿಗುತ್ತೆ, ಅದನ್ನ ತಂದ್ಬಿಟ್ಟು ಬ್ಯಾಗ್ಗಳಿರುತ್ತೆ ಸರ್, ಹುಲ್ಲಿರುತ್ತೆ, ಮನೇಲೆ ಸಿಗುವಂತ ಹುಲ್ಲಿರುತ್ತೆ, ಆ ಹುಲ್ಲನ್ನ ಮತ್ತೆ ಆ ಮನೇಲೆ ಇರುವಂತ ಬೀಜಗಳನ್ನ ಹಾಕ್ಬಿಟ್ಟು ಬೆಳೆಯುವಂತದ್ದು ಸರ್. ಇದಕ್ಕೆ ಜಾಸ್ತಿ ಖರ್ಚು ಕೂಡ ಬರೋದಿಲ್ಲ, ಬಂಡವಾಳನು ಕಡಿಮೆ ಬರುತ್ತೆ, ಆದ್ರೆ ಇದರಲ್ಲಿ ಲಾಭ ಜಾಸ್ತಿ ಇರುತ್ತೆ ಸರ್. ನಮ್ಮ ಡಿ ಮೆದಕೇರಿಪುರದಲ್ಲಿ ನಮ್ಮ ಮಹಿಳೆಯರಿಗೆ ಒಂದು ತರಬೇತಿ ಕೊಟ್ಟಿದೀವಿ, ಅಲ್ಲಿ ಕೂಡ ಒಂದ್ ಸಂಘ ಮಾಡ್ಕೊಂಡು 10 ಜನದ ಕನಸು ಮಶ್ರೂಮ್ ಬೆಳೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ಸಂಘ ಮಾಡ್ಕೊಂಡಿದ್ದಾರೆ. 10 ಜನ ಅವರು ಸೇರ್ಕೊಂಡು ಚಿಕ್ಕದಾಗಿ ಮಾಡಿದ್ದಾರೆ ಸರ್. ಈಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್. ಅಲ್ಲೆಲ್ಲ ಮೈಂದೆಲ್ಲ ಸಿಬ್ಬಂದಿಗಳೆಲ್ಲ ಬರ್ತಾರೆ ಸರ್, ಅವರೆಲ್ಲ ತುಂಬಾ ಚೆನ್ನಾಗಿ ತಗೊಂಡೋಗ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. ದಿನ
1: ಅವರು ಮಾರಾಟ ಮಾಡ್ಲಿಕ್ಕೆ ಏನು ತೊಂದರೆ
0: ಇಲ್ಲ ಸರ್. ಇದು ಮಶ್ರೂಮ್ ತುಂಬಾ ಡಿಮಾಂಡ್ ಇರುವಂತ ಪ್ರಾಡಕ್ಟ್ ಸರ್. ಅಂದ್ರೆ ಪ್ರಾಡಕ್ಟ್ ಅನ್ನಕ್ಕಿಂತ ನಮ್ಗೆ ಬೆಳೆ, ತರಕಾರಿ ಹೋಲಿಸ್ಕೊಂಡ್ರೆ ಇದು ಉತ್ತಮ ಬೆಳೆ.
1: ಅಣಬೆಯನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರಲ್ವಾ?
0: ಹೌದು ಸರ್.
1: ಜೇನು ಕೃಷಿಗೆ ಏನಾದರೂ ತರಬೇತಿ ಕೊಡಿಸ್ತಾ ಇದ್ದೀರಾ
0: ಸರ್? ಜೇನು ಕೃಷಿ ಸದ್ಯ ನಮ್ಮ ಚಿತ್ರದುರ್ಗ ರುಟ್ಸೆಟ್ ಸಂಸ್ಥೆಯಲ್ಲಿ ಕೊಡಿಸ್ತಾ ಇಲ್ಲ, ಬಟ್ ನಮ್ಮ ಕೃಷಿ ಉದ್ಯಮ ತರಬೇತಿಯಲ್ಲಿ ಅದು ಒಂದು ಒಂದು ದಿನ ಒಂದು ಸೆಷನ್ ಮಾಡವೆ. ಅದು ಕೂಡ ಅಷ್ಟೇ, ನಮ್ಮಲ್ಲಿ ತರಬೇತಿ ತಗೊಂಡೋಗಿರೋರು ಜೇನು ಪೆಟ್ಟಿಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಮಾಹಿತಿ ಕೊಟ್ಟಿರ್ತೇವೆ. ಆ ಜೇನು ಪೆಟ್ಟಿಗೆ ತಗೊಂಡ್ ಬಂದು ಅದನ್ನ ಅವರ ತೋಟಗಳಲ್ಲಿ ಹೊಲಗಳಲ್ಲಿ ಇಟ್ಕೊಂಡು ಅದನ್ನು ಕೃಷಿನೂ ಮಾಡ್ತಾ ಇದ್ದಾರೆ, ಅದರಿಂದನೂ ಒಳ್ಳೆ ಆದಾಯ ತಗೊಂಡ್ಬರ್ತಾ ಇದ್ದಾರೆ ಸರ್.
1: ಈಗ ಉತ್ಪಾದಕ ವಲಯ ಅಂತ ಹೇಳಿದ್ರಿ, ಇದರಲ್ಲಿ ಏನೇನು ಕಾರ್ಯಕ್ರಮಗಳು ಬರ್ತಾವೆ?
0: ಉತ್ಪಾದಕ ವಲಯದಲ್ಲಿ ಫಾಸ್ಟ್ ಫುಡ್ ಸ್ಟಾಲ್ ಉದ್ಯಮಿಯ ಒಂದಿದೆ ಸರ್ ತರಬೇತಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಈಗ ಹಳ್ಳಿಗಳಲ್ಲಿ ಚಿಕ್ಕ ಪುಟ್ಟ ಹಳ್ಳಿಗಳಲ್ಲಿ ಏನೂ ಸಿಗೋದಿಲ್ಲ ಸರ್ ಫಾಸ್ಟ್ ಫುಡ್ ಅಂದ್ರೆ, ಅಂತವ್ರು ಬಂದು ಇಲ್ಲಿ ನಮ್ಮಲ್ಲಿ ತರಬೇತಿ ತಗೋಬಹುದು. ಈಗ ಯಾರೋ ಒಬ್ರು ಬೇಕರಿನ ಸ್ಟಾರ್ಟ್ ಮಾಡ್ಬೇಕು ಅಂತಾರೆ, ಅವರು ಕೂಡ ಬಂದು ಬ್ರೆಡ್ ಬನ್ನು

0: ಚಿಕ್ಕ ಪುಟ್ಟ ಫಾಸ್ಟ್ ಫುಡ್, ಬಿಸ್ಕೆಟ್ಸ್, ಪಪ್ಸ್ ಈ ತರ ಎಲ್ಲ ಮಾಡೋದು ಹೇಳ್ಕೊಡ್ತೀವಿ. ಜೊತೆಗೆ ಕಾಂಡಿಮೆಂಟ್ಸ್, ಚಕ್ಲಿ, ಕೋಡ್ಬೆಳೆ, ನಿಪ್ಪಟ್, ಮಸಾಲಾ ಶೇಂಗಾ ಆತರ ಎಲ್ಲ ಬರುತ್ತೆ ಸರ್, ಅದನ್ನೆಲ್ಲ ನಾವು ಹೇಳ್ಕೊಡ್ತಾ ಹೋಗ್ತೀವಿ. ಈಗ ಇದಕ್ಕೂ ಕೂಡ ತುಂಬಾ ಡಿಮಾಂಡ್ ಇರುವಂತ ಉದ್ಯೋಗ ಸರ್ ಇದು, ಫಾಸ್ಟ್ ಫುಡ್ ತಯಾರಿಕೆ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ತರಬೇತಿ ಕೊಂಡಿರೋರು ಮನೆಯಲ್ಲೇನೆ ತಯಾರಿ ಮಾಡಿ ಇವರು ಹೊರಗಡೆ ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ತುಂಬಾ ಚೆನ್ನಾಗಿದೆ ಸರ್, ಇದು ಕೂಡ ಒಳ್ಳೆ ಆದಾಯ ತರುವಂತಹ ಒಂದು ಉದ್ಯೋಗ ಇದು.
1: ಈಗ ಫಾಸ್ಟ್ ಫುಡ್ ಅಂತಂದ್ರೆ ಈಗ ಸಾಕಷ್ಟು ನಾವು ನೋಡಿದ್ದೇವೆ ಸಿರಿಧಾನ್ಯಗಳಲ್ಲಿ ಮಾಡುವಂತದ್ನ, ಆ ನಿಟ್ಟಿನಲ್ಲಿ ಏನಾದ್ರೂ ಮಾಹಿತಿ ಕೊಡ್ತಾ ಇದೀರಾ?
0: ಹೌದು ಸರ್, ಲಾಸ್ಟ್ ದಸರಾ ಹಬ್ಬ ಟೈಮಲ್ಲಿ ನಾವೊಂದು ತರಬೇತಿ ಮಾಡ್ತಾ ಇದ್ವಿ. ಅದೇ ಟೈಮಲ್ಲಿ ನಮ್ಗೆ ಮುರುಘಾ ಮಠದಲ್ಲಿ ಶರಣ ಸಂಸ್ಕೃತಿ ಮೇಳ ಇತ್ತು. ಆ ಟೈಮಲ್ಲಿ ನಮ್ಗೊಂದು ಆಫರ್ ಬಂತು, ಸಿರಿಧಾನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಡುಗೆ ತಯಾರಿಕೆ ಕಾಂಪಿಟೇಷನ್ ಅರೇಂಜ್ ಮಾಡಿದ್ರು. ನಮ್ಮ ಇನ್ನಿಸ್ನೆಲ್ಲ ಕರ್ಕೊಂಡು ಹೋದ್ವಿ, ಒಂದು ದಿನ ಮುಂಚಿತವಾಗಿ ತಿಳಿಸಿದ್ರು ಸರ್. ಅದರಲ್ಲಿ ನಾವು ಉಂಡೆ, ಸಿರಿಧಾನ್ಯದ ಉಂಡೆ ಮಾಡಿದ್ವಿ, ಸಿರಿಧಾನ್ಯದಲ್ಲಿ ಚಕ್ಲಿ ಮತ್ತೆ ಕೋಡ್ಬೆಳೆ ಮತ್ತೆ ಜೊತೆಗೆ ನಿಪ್ಪಟ್ಟು, ಈ ತರ ನಾವು ಒಂದು 5 ಆಹಾರಗಳನ್ನ ತಯಾರಿಕೆ ಮಾಡ್ಕೊಂಡು ತಗೊಂಡೋದ್ವಿ ಸರ್. ತುಂಬಾ ಖುಷಿ ಪಟ್ರು ಸರ್ ಎಲ್ಲರೂ, ಶರಣ ಸಂಸ್ಕೃತಿ ಮೇಳಕ್ ಬಂದಿರೋರೆಲ್ಲ. ತುಂಬಾ ಚೆನ್ನಾಗಿ ಈ ಸಿರಿಧಾನ್ಯದಲ್ಲಿ ಇಷ್ಟೆಲ್ಲ ಮಾಡ್ಬೋದಾ ಅಂತೇಳಿ ತಗೊಂಡೋಗಿದ ಒಂದು ವಸ್ತುಗಳು ಎಲ್ಲ ಖಾಲಿ ಆಯ್ತು ಸರ್. ಅವತ್ತೆಲ್ಲರೂ ತುಂಬಾ ಖುಷಿ ಪಟ್ಟು ತಿಂದ್ರು. ಆ ಸಿರಿಧಾನ್ಯದ ಬಗ್ಗೆನೂ ನಾವು ತರಬೇತಿಗಳನ್ನ ಕೊಡ್ತೀವಿ ಸರ್, ಫಾಸ್ಟ್ ಫುಡ್ ಅಲ್ಲೇನೆ ಅದು ಒಂದು ದಿನ ಸೆಷನ್ ಇದೆ ಸರ್ ನಮ್ಗೆ.
1: ಅಂದ್ರೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳಿಗೆ ಸಾಕಷ್ಟು ಒತ್ತನ್ನು ಕೊಡಬೇಕು ಅಂದ್ರೆ ನಿಮ್ಮ ಒಂದು ತರಬೇತಿಯಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಸಹ ಕೊಡ್ತಾ ಇದ್ದೀರಾ?
0: ಹೌದು ಸರ್.
1: ಈಗ ಇನ್ನೊಂದು, ನೀವು ಸೇವಾ ವಲಯ ಅಂತ ಹೇಳಿ, ಈ ಸೇವಾ ವಲಯದಲ್ಲಿ ಏನ್ ತರಬೇತಿ ಕೊಡ್ತಾ ಇದ್ದೀರಾ? ಅದರಲ್ಲಿ ಯಾವ ರೀತಿ ಅವರು ಸಹ ಉದ್ಯೋಗವನ್ನ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ?
0: ಸೇವಾ ವಲಯದಲ್ಲಿ ಸರ್ ಇದು ಜಾಸ್ತಿ ಬ್ಯೂಟಿ ಪಾರ್ಲರ್ ಅಂತ ತರಬೇತಿ ಬರ ಸರ್. ಈಗೆಲ್ಲ ತುಂಬಾ ಡಿಮಾಂಡ್ ಇದೆ ಸರ್ ಇದಕ್ಕೂ. ಬ್ಯೂಟಿ ಪಾರ್ಲರ್ ಅಂತಂದ್ರೆ ನಾವು ಮನೇಲೆ ಮಾಡ್ಕೋತೀವಿ, ನಾವು ಮನೇಲೇ ಇದ್ಕೊಂಡು ಎಲ್ಲ ಕೆಲಸ ಮಾಡ್ತೀವಿ. ಹಳ್ಳಿ ಹಳ್ಳಿಯಲ್ಲೂ ತುಂಬಾ ಡಿಮಾಂಡ್ ಇದೆ ಸರ್. ಈಗ ಮದ್ವೆ ಚೆನ್ನಾಯ್ತು, ಚಿಕ್ಕ ಪುಟ್ಟ ಫಂಕ್ಷನ್ ಆಯ್ತು ಅಂತಾರೆ, ಬ್ಯೂಟಿ ಪಾರ್ಲರ್ ಹೋಗ್ತಾರೆ ಸರ್ ಜನ. ಹಾಗಾಗಿ ಇದು ಕೂಡ ತುಂಬಾ ಡಿಮಾಂಡ್ ಇರೋಂತ ತರಬೇತಿ ಇದು. ಇದನ್ನ ತರಬೇತಿ ತಗೊಂಡು ಸ್ವ ಉದ್ಯೋಗ ಮಾಡೋದ್ರಲ್ಲಿ ಏನ್ ಕಷ್ಟ ಇಲ್ಲ ಸರ್. ಎಲ್ಲರೂ ಬರ್ತಾರೆ ಸರ್, ಹಳ್ಳಿಯಿಂದ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಇದು ಒಳ್ಳೆ ಉದ್ಯೋಗ ಹೆಣ್ಮಕ್ಳಿಗೆ. ಈಗ ಮನೇಲೇನೆ ಮಾಡೋದು, ಇದೇನ್ ಶಾಪ್ ಮಾಡ್ಬೇಕು ಅಂತಾನೆ ಇಲ್ಲ, ಮನೇಲೆ ಕೂಡ ಮಾಡ್ಕೋಬಹುದು. ಇದು ಕೂಡ 35 ದಿನ ತರಬೇತಿ ಕೊಟ್ಬಿಟ್ಟು ಇವರಿಗೆ ನೆಕ್ಸ್ಟ್ ಆರ್ಥಿಕ ನೆರವು ಕೊಡ್ತೇವೆ. ಜೊತೆಗೆ ಅವ್ರು ಶಾಪ್ ಮಾಡ್ತೀವಿ ಅಂತಂದ್ರೆ ಶಾಪಿಗೂ ಕೂಡ ಹೆಲ್ಪ್ ಮಾಡ್ತೇವೆ ಸರ್ ನಾವು. ಸೇವಾ ವಲಯದಲ್ಲಿ ಹೆಣ್ಮಕ್ಳಿಗೆ ಅದೊಂದು ಇದೆ ಸರ್. ಮತ್ತೆ ಜೂಟ್ ಬ್ಯಾಗ್ ತಯಾರಿಕೆ, ಬ್ಯಾಗ್ಗಳ ತಯಾರಿಕೆ.
1: ಅಂದ್ರೆ ಬ್ಯಾಗ್ಗಳು ಅಂತಂದ್ರೆ ಯಾವ್ದ್ರಲ್ಲಿ ಅವ್ರು ತಯಾರು ಮಾಡ್ಬೇಕಾಗುತ್ತೆ
0: ಸರ್? ಬಟ್ಟೆಲೂ ಮಾಡಬಹುದು. ಈ ಬಾಳೆ ನಾರ್ ಬರುತ್ತೆ ಸರ್, ಅದ್ರದೊಂದು ಬಟ್ಟೆ ಸಿಗುತ್ತೆ ಸರ್ ನಮ್ಗೆ. ಅದೆಲ್ಲ ಬೆಂಗಳೂರಲ್ಲೆಲ್ಲ ತರಿಸ್ತೀವಿ, ಅಲ್ಲಿಂದ ತರಿಸ್ಬಿಟ್ಟು ಅದರಲ್ಲಿ ಬ್ಯಾಗ್ಗಳನ್ನು ಮಾಡುವಂತದ್ದು. ಈಗ ಪ್ಲಾಸ್ಟಿಕ್ ಮುಕ್ತ ನಗರಗಳು ಅಂತ ಹೇಳಿ ಮಾಡ್ತಾ
1: ಇದ್ದಾರೆ.
0: ಈ ಕಾನ್ಸೆಪ್ಟ್ ಇಂದ ನಾವು ಈ ತರಬೇತಿಗಳನ್ನ ಹಮ್ಮಿಕೊಂಡಿದ್ದೀವಿ ಸರ್. ಇದರಲ್ಲಿ ಪರ್ಸ್ ಹೇಳ್ಕೊಡ್ತಾರೆ, ತರಕಾರಿ ಬ್ಯಾಗ್ ಹೇಳ್ಕೊಡ್ತಾರೆ, ಮತ್ತೆ ಲಗೇಜ್ ತಗೊಂಡೋಗ್ಲಿಕ್ಕೆ ಬ್ಯಾಗ್ ಹೇಳ್ಕೊಡ್ತಾರೆ, ಜೊತೆಗೆ ಕ್ರಾಸ್ ಬ್ಯಾಗ್ ಅಂತ ಬರುತ್ತೆ ಸರ್ ಅದೇ ಹೇಳ್ಕೊಡ್ತಾರೆ. ಇದರಲ್ಲಿ ಫೈಲ್ ಅಂತ ಇದೆ ಸರ್, ಫೈಲ್ ಹೇಳ್ಕೊಡ್ತಾರೆ, ಮತ್ತೆ ಗೋಡೆಗೆ ನೇತಾಕುವಂತ ಒಂದು ಪರ್ಸ್ ಹೇಳ್ಕೊಡ್ತಾರೆ ಸರ್. ಈ ತರ ಎಲ್ಲ ಸಾಕಷ್ಟು ಒಂದು 20 ತರ ಬ್ಯಾಗ್ಗಳನ್ನ ಹೇಳ್ಕೊಡ್ತಾರೆ ಸರ್.
1: ಅವರಿಗೆ ಸಾಕಷ್ಟು ದಿನ ತರಬೇತಿ ಕೊಡಬೇಕಾಗುತ್ತಲ್ಲ?
0: ಹೌದು ಸರ್, 14 ದಿನ ತರಬೇತಿ ಸರ್.
1: ಈಗ 14 ದಿನದಲ್ಲೇ ಎಲ್ಲ ಕಲ್ತ್ಕೊಂಡ್ ಬಿಡ್ತಾರ?
0: ಕಲಿತಾರೆ ಸರ್, ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ತರಬೇತಿ ಇರುತ್ತೆ. ಹಾಗಾಗಿ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದು ಕಲ್ತ್ಕೊಂಡು ಹೋಗ್ತಾರೆ ಸರ್.
1: ಅಂದ್ರೆ ಹೆಚ್ಚಾಗಿ ಈ ಒಂದು ತರಬೇತಿಯಲ್ಲಿ ಭಾಗವಹಿಸುವುದು ಗ್ರಾಮೀಣ ಒಂದು ಮಟ್ಟದ ಜನರು ಅಥವಾ ನಗರಗಳಲ್ಲಿ ಬರುವಂತ ಜನಗಳು ಭಾಗವಹಿಸ್ತಾರ
0: ಸರ್? ನಮ್ಮಲ್ಲಿ 70% ಜನರು ಗ್ರಾಮೀಣ ಭಾಗದಿಂದ ಬರ್ತಾರೆ, 30% ಜನರು ನಗರಗಳಿಂದ ಬರ್ತಾರೆ.
1: ಈಗ ಬ್ಯೂಟಿ ಪಾರ್ಲರ್ ಅಂದ್ರೆ ಇದೆಲ್ಲ ಗ್ರಾಮೀಣ ಮಟ್ಟದಲ್ಲಿ ಕಲ್ತ್ಕೊಂಡ್ರೆ ಅವ್ರಿಗೆ ಹೆಂಗ್ ಅಲ್ಲಿ ಉದ್ಯೋಗ ಮಾಡಕ್ಕಾಗುತ್ತೆ ಗ್ರಾಮೀಣ ಮಟ್ಟದಲ್ಲಿ?
0: ಸರ್, ನಗರ ಮಟ್ಟಕ್ಕಿಂತ ಗ್ರಾಮೀಣ ಮಟ್ಟದಲ್ಲಿ ಚೆನ್ನಾಗಿ ನಡೆಯುತ್ತೆ ಸರ್ ಬ್ಯೂಟಿ ಪಾರ್ಲರ್. ಈಗೆಲ್ಲ ಹಳ್ಳಿ ಹಳ್ಳಿಗಳನ್ನು ತುಂಬಾ ಬ್ಯೂಟಿ ಬಗ್ಗೆ ತುಂಬಾ ಅನಿಸ್ ಇದೆ ಸರ್, ಹಾಗಾಗಿ ಹಳ್ಳಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ ಸರ್.
1: ಈಗ ಇನ್ನೊಂದು ಹೇಳಿದ್ರೆ ನೀವು ಅಭಿವೃದ್ಧಿ ವಲಯ ಅಂತ ಹೇಳಿದ್ರೆ ಅಭಿವೃದ್ಧಿ ವಲಯದಲ್ಲಿ ಏನೇನ್ ತರಬೇತಿಗಳನ್ನ ಕೊಡಿಸ್ತಾ ಇದ್ರೆ ಸ್ವಹ ಉದ್ಯೋಗವನ್ನ ಮಾಡ್ಲಿಕ್ಕೆ ಅವಕಾಶ?
0: ಸರ್, ಈ ಅಭಿವೃದ್ಧಿ ವಲಯದಲ್ಲಿ ಏನಾಗುತ್ತೆ ಅಂದ್ರೆ ಈಗಾಗಲೇ ನಮ್ಮಲ್ಲಿ ತರಬೇತಿ ತಗೊಂಡೋಗಿರ್ತಾರೆ, ಅವ್ರಿಗೆ ಇನ್ನೇನು ಹೆಚ್ಚಿನ ಕೌಶಲ್ಯ ಬೇಕಾಗಿರುತ್ತೆ. ಈಗೆಲ್ಲ ಒಂದ್ ಸ್ವಲ್ಪ AI ಟೆಕ್ನಾಲಜಿ ಬಂದಿದೆ, ಆತರ ಅವ್ರು ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಹೊಸ ಹೊಸ ಕೌಶಲ್ಯಗಳ ಕಲಿಬೇಕಲ್ಲ ಸರ್. ಅಂತವ್ರಿಗೆ ನಾವು ವರ್ಷಕ್ಕೆ ಒಂದು ಕೌಶಲ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ತರಬೇತಿ ಕೊಡುವಂತವ್ರನ್ನ ಕರೆಸ್ಬಿಟ್ಟು ಅವ್ರಿಗೆ ಹೆಚ್ಚಿನ ಕೌಶಲ್ಯ ತರಬೇತಿಗಳನ್ನ ಕೊಡಿಸ್ತೇವೆ. ಈಗ ಉದಾಹರಣೆ, ಮೋಟರ್ ವೈಂಡಿಂಗ್ ಮತ್ತೆ ಪಂಪ್ ಸೆಟ್ ರಿಪೇರಿ ಮಾಡಿರ್ತೇವೆ, ಅವರಿಗೆ ಸೋಲಾರ್ ಬಗ್ಗೆ ಮಾಹಿತಿ ಇರಲ್ಲ, ಹಾಗಾಗಿ ಅವ್ರನ್ನ ಕರೆಸ್ಬಿಟ್ಟು ಸೋಲಾರ್ ಬಗ್ಗೆ ಮಾಹಿತಿ ಕೊಡ್ತೇವೆ. ಮತ್ತೆ UPS ಸಿಸ್ಟಮ್, ಅದನ್ನ ಹೇಗೆ ಅಳವಡಿಸೋದು, ಅದನ್ನ ಹೇಗೆ ಮೇಂಟೈನ್ ಮಾಡೋದು, ರಿಪೇರಿ ಹೇಗೆ, ಈ ತರ ಮಾಹಿತಿ ಕೊಡ್ತೇವೆ ಸರ್. ಈಗ ಟೈಲರಿಂಗ್ ಮಾಡ್ಕೊಂಡು ಹೋಗಿರ್ತಾರೆ ಸರ್, ಅಂತವ್ರಿಗೆ ಏನಾಗುತ್ತೆ, ಹೆಚ್ಚು ಡಿಸೈನ್ಗಳು ಗೊತ್ತಿರಲ್ಲ ಸರ್ ಅವ್ರಿಗೆ, ಅವ್ರನ್ನ ಕರೆಸಿ ಹೆಚ್ಚು ಡಿಸೈನ್ ಹೊಸ ಹೊಸ ಡಿಸೈನ್ ಅನ್ನ ಹೇಳ್ಕೊಡ್ತೇವೆ. ಈಗ ಬ್ಯೂಟಿ ಪಾರ್ಲರು ಅಷ್ಟೇ ಸರ್, ಬ್ಯೂಟಿ ಪಾರ್ಲರ್ ಬೇಸಿಕ್ ಕಲ್ತ್ಕೊಂಡು ಹೋಗಿರ್ತಾರೆ, ಈಗ ತಿಂಗಳಿಗೆ ಒಂದು ಹೊಸ ಮೇಕಪ್ ಬರುತ್ತೆ ಸರ್, ಅಂತವ್ರಿಗೆ ಕರೆಸ್ಬಿಟ್ಟು

0: ಹೊಸ ಹೊಸ ಹೇರ್ ಸ್ಟೈಲ್ಸು, ಹೊಸ ಹೊಸ ಫೇಶಿಯಲ್ಸ್, ಹೊಸ ಹೊಸ ಮೇಕಪ್ ಬಗ್ಗೆ ನಾವು ಅವ್ರಿಗೆ ಮಾಹಿತಿ ಕೊಡ್ತೇವೆ ಸರ್. ಇದು ಅಭಿವೃದ್ಧಿ ವಲಯ ಸರ್.
1: ಈಗ 4 ವಲಯಗಳಲ್ಲಿ ಸಾಕಷ್ಟು ತರಬೇತಿಯನ್ನ ಕೊಡ್ತಾ ಇದ್ದೀರಾ, ಸಹ ಉದ್ಯೋಗವನ್ನ ಯಾವ ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ. ಈಗ ವರ್ಷದ ಎಲ್ಲಾ ಕಾಲದಲ್ಲೂ ಇರುತ್ತಾ ತರಬೇತಿ ಅನ್ನುವಂಥದ್ದು?
0: ಎಲ್ಲಾ ಕಾಲದಲ್ಲೂ ಎಲ್ಲಾ ತಿಂಗಳಲ್ಲೂ ಇರುತ್ತೆ ಸರ್ ತರಬೇತಿ. ನಮ್ಗೆ ಒಂದು ವಾರ್ಷಿಕ ವರದಿ ಅಂತ ಮಾಡ್ತೇವೆ ಸರ್. ಅದರಲ್ಲಿ ನಾವು ಇಷ್ಟಿಷ್ಟು ತರಬೇತಿಗಳನ್ನ ಇಷ್ಟಿಷ್ಟು ನಮ್ಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಸರ್ ಮಾಡಿ ಅಂತ ಹೇಳ್ಬಿಟ್ಟು. ವರ್ಷಕ್ಕೆ ನಾವು 1,500 ಜನಕ್ಕೆ ನಾವು ತರಬೇತಿಗಳನ್ನ ಕೊಡ್ತಾ ಬರ್ತೇವೆ. ಪ್ರತಿಯೊಂದು ತರಬೇತಿ ಬಗ್ಗೆನೂ ನಾವು ಮೊದಲನೇ ಏಪ್ರಿಲ್ ತಿಂಗಳು ಅಲ್ಲಿ ನಾವು ಮಾಹಿತಿ ಕೊಡ್ತೇವೆ ಸರ್, ಈ ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ತರಬೇತಿಯನ್ನ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಒಂದು ವರದಿನ ರೆಡಿ ಮಾಡಿರ್ತೀವಿ ಸರ್. ಆ ವರದಿ ಪ್ರಕಾರನೇ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಈಗ ರಜೆ ಇರೋದ್ರಿಂದ ಅಂದ್ರೆ ಈಗ ಬೇಸಿಗೆ ರಜೆ ಇದೆ, ಹೆಣ್ಮಕ್ಳಿಗೆ ಒಳ್ಳೆ ಅವರು ಬಂದು ತಿಥಿ ತಗೊಳ್ಳಿ, ಮಕ್ಳೆಲ್ಲ ಇರ್ತಾರೆ ಅವರೆಲ್ಲ ರಜದಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಅಂತಾನೆ ಈಗ ಬ್ಯೂಟಿ ಪಾರ್ಲರ್ ಒಂದು ಎಂಬ್ರಾಯ್ಡ್ರಿ ತರಬೇತಿನ ನಡೆಸ್ತಾ ಇದ್ದಾವೆ ಸರ್. ಈಗಾಗಲೇ ಒಂದು 10 ಆಗಿದೆ ಸರ್ 2 ತರಬೇತಿ ಮಾಡ್ತಾ ಇದ್ದು. ಈಗ ಮತ್ತೆ ಮುಂದಿನ ತಿಂಗಳಲ್ಲಿ ಇನ್ನೊಂದು ಬ್ಯೂಟಿ ಪಾರ್ಲರ್ ಜೊತೆಗೆ ಇನ್ನೊಂದು ಟೈಲರಿಂಗ್ ತರಬೇತಿ. ಪರ್ಟಿಕ್ಯುಲರ್ ಆಗಿ ಈಗ ಮನೆಯಲ್ಲಿ ಇರುವಂತಹ ಗೃಹಿಣಿಯರಿಗೆ ಒಳ್ಳೆ ಅವ್ರಿಗೆ ಒಂದು ಉದ್ಯೋಗ ಮಾಡ್ಲಿಕ್ಕೆ ಸಹಾಯ ಆಗ್ಲಿ ಹೇಳಿ ಅವ್ರಿಗೆ ಹಮ್ಮಿಕೊಂಡಿದ್ದೀವಿ ಸರ್. ಈ 2 ತಿಂಗಳು ಒಂದ್ ಸ್ವಲ್ಪ ಹೆಣ್ಮಕ್ಳಿಗೆ ಮೀಸಲು ಕೊಟ್ಟಿದ್ದೀವಿ ಸರ್. ನಂತರ ಜೂನ್ ಅಥವಾ ಜುಲೈ ಆ ಟೈಮಲ್ಲಿ ಗಂಡ್ ಮಕ್ಳಿಗೆ ಒಂದ್ ಸ್ವಲ್ಪ ಆದ್ಯತೆ ಕೊಟ್ಬಿಟ್ಟು ಮೋಟಾರ್ ರಿವೈಂಡಿಂಗ್, ಟಿವಿ ಲೈರಿ, ಮತ್ತೆ ದ್ವಿಚಕ್ರ ವಾಹನ ರಿಪೇರಿ, ಫೋಟೋಗ್ರಫಿ, ಕಂಪ್ಯೂಟರ್ ಹಾರ್ಡ್ವೇರ್, ಕಂಪ್ಯೂಟರ್ ಡಿಟಿಪಿ ಈ ತರ ತರಬೇತಿಗಳನ್ನ ಮಾಡ್ತಾ ಹೋಗ್ತೇವೆ ಸರ್.
1: ಈಗ ತರಬೇತಿಗೆ ಬರುವಂತವರಿಗೆ ಅಂದ್ರೆ ಅಲ್ಲಿ ಏನು ಅರ್ಹತೆಗಳು ಇರಬೇಕು ಅಂತೀರಾ
0: ಸರ್? ನಮ್ಮ ರೂಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿ ತಗೋಬೇಕಾದ್ರೆ ಮೊದಲನೇದಾಗಿ ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಬಂದ್ರೆ ಸಾಕು ಸರ್. ಅವರು ಅನಕ್ಷರಸ್ಥರಾದ್ರೂ ಪರವಾಗಿಲ್ಲ, ಅವರೊಂದು ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇದ್ರೆ ಸಾಕು. ಜೊತೆಗೆ 18 ವರ್ಷ ತುಂಬಿರಬೇಕು, 50 ವರ್ಷದೊಳಗಿರಬೇಕು ಸರ್ ಅವರ ವಯಸ್ಸು. ಜೊತೆಗೆ ಅವರು ನಾವು ಕೆಲಸ ಮಾಡ್ತೇವೆ ಅಂದ್ರೆ ಸ್ವ ಉದ್ಯೋಗ ಮಾಡ್ತೇವೆ ಅನ್ನೋ ಒಂದು ಹಂಬಲ ಇರಬೇಕು ಅವ್ರಿಗೆ, ಆಸಕ್ತಿ ಇರಬೇಕು. ಅಂತವ್ರಿಗೆ ನಾವು ಮೊದಲ ಆದ್ಯತೆಗಳನ್ನ ಕೊಡ್ತೇವೆ ಸರ್. ಗ್ರಾಮೀಣ ಭಾಗದ ಜನರು BPL ರೇಷನ್ ಕಾರ್ಡ್ ಇರೋರ್ಗೆ ಆದ್ಯತೆ ಅದು 70% ಅಷ್ಟೇನೆ. ಇನ್ನು 30% ಏನಿದೆ ಅವ್ರಿಗೆಲ್ಲ ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ನಡೆದೋಗುತ್ತೆ. ಮೊದಲ ಆದ್ಯತೆ ನಾವು ಗ್ರಾಮೀಣ ಭಾಗದ BPL ಜನರಿಗೆ ಮಾತ್ರ.
1: ಒಳ್ಳೇದು ಮಂಜುಳಾ ಅವರೇ, ಇಲ್ಲೇ ತನಕ ಈ ಒಂದು ರೂಟ್ಸೆಟ್ ಸಂಸ್ಥೆ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಸಹ ಉದ್ಯೋಗ ತರಬೇತಿ ಸಂಸ್ಥೆ ಅನ್ನುವಂಥದ್ದು, ಸಹ ಉದ್ಯೋಗದ ಬಗ್ಗೆ ತರಬೇತಿಗಳನ್ನು ಕೊಟ್ಟು ಸಾಕಷ್ಟು ಗ್ರಾಮೀಣ ಜನರ ಒಂದು ಆರ್ಥಿಕ ಮಟ್ಟವನ್ನು ಹೆಚ್ಚಲಿಕ್ಕೆ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ವಿಚಾರಗಳನ್ನು ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೂ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು UM ಮರುಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್
1: ಮನ್ ಕಿ ಬಾತ್ ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
0: ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ
3: ಮನ್ ಕಿ ಬಾತ್.

0: ಕೇಳಿರಿ ಕೇಳಿರಿ, ಮಕ್ಕಳೇ ಮುದುಕರೇ ಮತ್ತು ಯುವಕರೇ, ನೂರಕ್ಕೆ ನೂರು ನಿಜ. ಕೇವಲ ಹಣ ಕಳುಹಿಸಲು ಕ್ಯೂ ಆರ್ ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
1: RBI ಹೇಳುತ್ತೆ, ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.

ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 12:30.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೆ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ FM ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:00 ಕೇಳಿ.

0: ಹಲೋ, ಒಂದ್ ಸೆಕೆಂಡ್.
1: ಹಲೋ
0: ಹಲೋ.
1: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
1: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
1: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
1: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
2: ನಿಂದು ಯಾವಾಗಲೂ ಇದ್ದದ್ದೆ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಹಸಿವೆ ಇಲ್ಲ.
3: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
4: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
5: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
6: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
7: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
8: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ

0: ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಬೆಂಚಿ.
1: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಇವತ್ತು ಅಪೆಂಡಿಕ್ಸ್ನ ಕುರಿತು ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಅಪೆಂಡಿಕ್ಸ್ ಅಂದ್ರೇನು, ಅದು ಯಾಕೆ ಬರ್ತದೆ, ಅದಕ್ಕೇನು ಕಾರಣ ಮತ್ತು ಅದಕ್ಕೇನು ಪರಿಹಾರ ಇದೆ ಅನ್ನೋದನ್ನು ಕುರಿತು ಮಾಹಿತಿಯನ್ನು ಕೊಡಲಿಕ್ಕೆ ವೈದ್ಯರು ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
2: ನಮಸ್ಕಾರ
1: ಸರ್. ಈಗ ಅಪೆಂಡಿಕ್ಸ್ ಅನ್ನುವಂಥ ಕಾಯಿಲೆ ಸಾಮಾನ್ಯವಾಗಿ ತುಂಬಾ ಜನಗಳಿಗೆ ಗೊತ್ತಿದೆ. ಈ ಒಂದು ಅಪೆಂಡಿಕ್ಸ್ ಅನ್ನುವಂಥ ಶಬ್ದ ಕೇಳಿದ್ದೇವೆ, ಆದರೆ ಅಪೆಂಡಿಕ್ಸ್ ಅಂದ್ರೆ ನಿಮ್ಮ ವೈದ್ಯಕೀಯ ಭಾಷೆಯಲ್ಲಿ ಏನು ಅಂತ?
2: ಇದು ನೋಡಿ, ಅಪೆಂಡಿಕ್ಸ್ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ. ಯಾರಿಗೆ ಅದರದ್ದು ಲಕ್ಷಣಗಳು ಬರುತ್ತೆ ಅವ್ರಿಗಷ್ಟೇ ನಾವು ಟ್ರೀಟ್ಮೆಂಟ್ ಕೊಡೋದು, ಆಪರೇಷನ್ ಮಾಡೋದು ಮಾಡ್ತೀವಿ. ಇದು ಅಪೆಂಡಿಕ್ಸ್ ಎಲ್ಲಿರುತ್ತೆ ಹೊಟ್ಟೆಯಲ್ಲಿ ಅಂತಂದ್ರೆ, ಕೆಳಗಡೆ ಬಲಭಾಗದಲ್ಲಿ ಇರುತ್ತೆ. ಈ ಸಣ್ಣ ಕರಳು ಮತ್ತು ದೊಡ್ಡ ಕರಳು, ಐಲಿಯಂ ಜಜನಮ್ ಅಂತಾರೆ, ಈಲಿಯಂ ಮತ್ತೆ ಸೀಕಲ್ ಜಂಕ್ಷನ್, ದೊಡ್ಡ ಕರಳು ಸ್ಟಾರ್ಟಿಂಗ್ ಹತ್ರ ಅಪೆಂಡಿಕ್ಸ್ ಡೆವಲಪ್ ಆಗುತ್ತೆ. ಈ ಅಪೆಂಡಿಕ್ಸ್ ಏನು ಫಂಕ್ಷನ್ ಇಲ್ಲ. ನಾವು ಇಂಗ್ಲಿಷ್ ಅಲ್ಲಿ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ವೆಸ್ಟಿಜಿಯಲ್ ಆರ್ಗನ್ ಅಂತೀವಿ. ಇಟ್ ಈಸ್ ಗುಡ್ ಫಾರ್ ನಥಿಂಗ್ ಆರ್ಗನ್. ಇವಾಗ ಇದು ಪ್ರಾಬ್ಲಮ್ ಕೊಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಇದ್ರ ಬಗ್ಗೆ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡೋದು. ಯೂಶ್ವಲಿ ಇದು ಯಾವಾಗ ಆಗುತ್ತೆ ಅಂತಂದ್ರೆ, ಇವಾಗ ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಡೈಜೆಷನ್ ಹೊಟ್ಟೆಯಲ್ಲಿ ಆಗತ್ತೆ. ಹೊಟ್ಟೆಯಲ್ಲಿ ಆದ್ಮೇಲೆ ಸಣ್ಣ ಕರಳಲ್ಲಿ ಎಲ್ಲ ಫೀಕಲ್ ಮ್ಯಾಟರ್, ಸಂಡಸ್ ಇಂಥದೆಲ್ಲ ಪದಾರ್ಥ ಇದೆಲ್ಲಗಳು ಇದು ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಪಾಸ್ ಆಗುತ್ತೆ. ಇದ್ರದ್ದು ಓಪನಿಂಗ್ ಇರುತ್ತೆ ದೊಡ್ಡ ಕರಳಲ್ಲಿ, ಆ ಓಪನಿಂಗ್ ಅಲ್ಲಿ ಸಾವಕಾಶ ಇದು ಫೀಕಲ್ ಮ್ಯಾಟರ್ ಹೋಗಿ ಸ್ಟಕ್ ಹಾಕೋತ್ ಹೋದ್ರೆ ಬ್ಲಾಕ್ ಆಗ್ಬಿಡುತ್ತೆ. ಬ್ಲಾಕ್ ಆದ ತಕ್ಷಣ ಅಲ್ಲಿ ಇನ್ಫ್ಲಮೇಷನ್, ರೋಗಿ ಇದ್ರದ್ದು ಇನ್ಫ್ಲಮೇಷನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಬ್ಲಾಕ್ ಆಗ್ಬಿಡುತ್ತೆ ಅಪೆಂಡಿಕ್ಸ್. ಲೂಮೆನ್ ಬ್ಲಾಕ್ ಆಗ್ಬಿಡುತ್ತೆ, ಲೂಮೆನ್ ಅಂದ್ರೆ ಅದ್ರ ಓಪನಿಂಗ್. ಬ್ಲಾಕ್ ಆದ ತಕ್ಷಣ ಅಲ್ಲಿ ಅಪೆಂಡಿಸೈಟಿಸ್ ಅಂತ ನಾವು ಸ್ಟಾರ್ಟ್ ಮಾಡ್ತೇವೆ. ಒಂದು ಇನ್ನೊಂದು ಏನಪ್ಪಾ ಅಂತಂದ್ರೆ, ಒಂದು ಸ್ಟಡಿ ವಿಚಾರಣೆ ಇದೆ ಬಹಳ ಸರ್ಜನ್ಸ್, ಸೀನಿಯರ್ ಸರ್ಜನ್ಸ್ ಆಗಲಿ ಎಕ್ಸ್ಪೀರಿಯನ್ಸ್ ಸರ್ಜನ್ಸ್ ಆಗಲಿ, ಇನ್ನೊಂದು ಏನಿದೆ ಇದು ಎಲ್ಲೂ ಪ್ರೂವ್ ಆಗಿಲ್ಲ. ಬಟ್ ಇದು ಒಂದು ಸ್ಟಡಿ ಇದೆ. ಸ್ಟಡಿಯಲ್ಲಿ ಏನಿದೆ ಅಂದರೆ, ಯಾರು ನಾನ್ ವೆಜಿಟೇರಿಯನ್ ಹೆಚ್ಚಾಗಿ ತಿಂತಾರೆ ಅವರಿಗೆ ಇದ್ರ ಲಕ್ಷಣಗಳು ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತವೆ ಅಂತ. ಅಂದ್ರೆ ಇದರ ಅರ್ಥ ವೆಜಿಟೇರಿಯನ್ ತಿನ್ನೋರಿಗೆ ಆಗಲ್ಲ ಅಂತಲ್ಲ, ವೆಜಿಟೇರಿಯನ್ ತಿನ್ನೋನಿಗೂ ಆಗುತ್ತೆ ಇಲ್ಲಂತಿಲ್ಲ, ಸ್ಟಡಿ ಮಾಡಿದ್ದಾರೆ. ಅದು ಇನ್ನೂ ಪ್ರೂವ್ ಆಗಿ ಪೇಪರ್ ಪ್ರೆಸೆಂಟ್ ಆಗಿಲ್ಲ, ಬಟ್ ಸ್ಟಡಿ ಆಗಿದೆ. ಆಮೇಲೆ ನಾನು ಇವಾಗ 17-18 ವರ್ಷ ಆಯ್ತು, ಒಂದ್ 10,000 ಮೇಲೆ ಅಪೆಂಡಿಕ್ಸ್ ಮಾಡಿದ್ದೀನಿ ನಾನು. ಸೊ ಅದರಲ್ಲೂ ನಾನು ನೋಡ್ತಾ ಇದ್ದೀನಿ 1:15 ರೇಷಿಯೋ, ಅಂದ್ರೆ ಒಂದ್ 15 ಪೇಷಂಟ್ ಬಂದ್ರೆ ಅದರಲ್ಲಿ ನಾನ್ ವೆಜ್ ತಿನ್ನೋರು 15 ಜನ ಅಂದ್ರೆ ಒಬ್ಬರಿಗೆ ಗ್ಯಾರಂಟಿ ಇರುತ್ತೆ.
1: ಸರ್, ಅಪೆಂಡಿಕ್ಸ್ ಅನ್ನ ಕೆಲಸ ಏನು ಮತ್ತು ಅದು ಏನು ತೊಂದರೆ ಕೊಡ್ತದಂತ?
2: ಸರ್, ಅಪೆಂಡಿಕ್ಸ್ ಕೆಲಸ ಏನು ಇಲ್ಲ. ಯಾಕೆ ನಾನು ಮೊದಲು ಹೇಳಿದೆ, ವೆಸ್ಟಿಜಿಯಲ್ ಆರ್ಗನ್, ಅದ್ರದ್ದೇನು ಕೆಲಸ ಇಲ್ಲ. ಅದು ಸೀಕಲ್ ಎಂಡ್ಗೆ ಇಲಿಯೋ ಸೀಕಲ್ ಜಂಕ್ಷನ್ ಅಂತ ಸ್ಟಾರ್ಟ್, ಇಲಿಯಂ ಅಂದ್ರೆ ಸಣ್ಣ ಕರಳು, ಸೀಕಲ್ ಅಂದ್ರೆ ದೊಡ್ಡ ಕರಳು, ಜಂಕ್ಷನ್ ಹತ್ರ ಸ್ಟಾರ್ಟ್ ಆಗುತ್ತೆ. ಅದ್ರದ್ದೇನು
1: ಕೆಲಸ ಇಲ್ಲ.
2: ಅದೇನು ತೊಂದರೆ ಕೊಡುತ್ತೆ ಅಂದ್ರೆ, ಒಂದ್ಸರ್ತಿ ಅದಕ್ಕೆ ರೋಗ ಸ್ಟಾರ್ಟ್ ಆದ ತಕ್ಷಣ ನಾನು ಎರಡು ರೋಗ ಹೇಳಿದೆ. ಒಂದು ಡೈಟರಿ ಫ್ಯಾಕ್ಟರ್, ಊಟ ಸರಿಯಾಗಿ ಮಾಡಿಲ್ಲ ಅದ್ರದ್ದು, ನಾನ್ ವೆಜಿಟೇರಿಯನ್ ಆಗ್ಲಿ, ಆಮೇಲೆ ಮೋಷನ್ಸ್ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ, ಮೋಷನ್ ಸರಿಯಾಗಿ ಆಗಲ್ಲ, ಅದು ಬ್ಲಾಕ್ ಆಗಿತ್ತೆ. ಅವಾಗ ಅದು ಇನ್ಫ್ಲಮೇಷನ್ ಆಗಿ ರೈಟ್ ಸೈಡ್ ಇಂದ ಸಣ್ಣ ಹುಡುಗರಲ್ಲಿ ಸ್ಟಾರ್ಟಿಂಗ್ ಸೆಂಟರ್ ಇಂದ ಅಂಬಲಿಕಸ್ ಅಂತೀವಿ, ಹೊಕ್ಕಳ ಏನಂತೀವಿ, ಅಲ್ಲಿಂದ ಶುರು ಆಗತ್ತೆ ಬೇನೆ, ಶುರು ಆಗಿ ರೈಟ್ ಸೈಡ್ ಸ್ಪ್ರೆಡ್ ಆಗತ್ತೆ. ರೈಟ್ ಸೈಡ್ ಹೊಟ್ಟೆ ಬಲಭಾಗದಲ್ಲಿ ಬ್ಯಾನಿ ಸ್ಟಾರ್ಟ್ ಆಗುತ್ತೆ. ಬ್ಯಾನಿ ಸಿವಿಯರ್ ಬ್ಯಾನಿ ಆದ್ರೆ ಅದಕ್ಕೆ ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತೀವಿ, ವಾಮಿಟಿಂಗ್ ಶುರು ಆಗತ್ತೆ. ಆಮೇಲೆ ಅದು ಇದು ಒಂಥರ, ಇದು ಅಕ್ಯೂಟ್ ಅಪೆಂಡಿಸೈಟಿಸ್. ಇದನ್ನ ಹೆಂಗ್ ಮಾಡ್ಬೇಕು, ಟ್ಯಾಕಲ್ ಹೆಂಗ್ ಮಾಡ್ಬೇಕು ನಾ ಹೇಳ್ತೀನಿ. ಇದ್ರದ್ದೇ ಇನ್ನೊಂದು ರೂಪ ರೀಕರೆಂಟ್ ಅಂತಾರೆ. ರೀಕರೆಂಟ್ ಅಂತ ಅಪೆಂಡಿಸೈಟಿಸ್ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ. ಒಬ್ರೊಬ್ರಿಗೆ ಮೈಲ್ಡ್ ಪೇನ್ ಸ್ಟಾರ್ಟ್ ಆಗುತ್ತೆ, ಮೈಲ್ಡ್ ಪೇನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಇಮಿಡಿಯೇಟ್ಲಿ ನೋಡ್ರಿ ಸರ್ ಇದಾಗ್ಯದ ಅಂತಂದ್ರೆ ನಾವು ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗು ಎಲ್ಲ ಮಾಡಿಸ್ತೀವಿ. ಅದರಲ್ಲಿ ನಾವು ನೋಡೋದೇನಂತಂದ್ರೆ ಟೋಟಲ್ ಕೌಂಟ್ ಅಂತ ಬರುತ್ತೆ, ಬ್ಲಡ್ ಟೋಟಲ್ ಕೌಂಟ್ 4,000-10,000 ವರೆಗೂ ನಾವು ನಾರ್ಮಲ್ ಅಂತ ಇಟ್ಕೋತೀವಿ. ಅದ್ರಲ್ಲಿ 10,000 ಜಾಸ್ತಿ ಬಂತು ಅದನ್ನು ಮತ್ತೆ ಅಪೆಂಡಿಕ್ಸ್ ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಅದು ಎರಡು ಕೋರಿಲೇಟ್ ಮಾಡ್ತೀವಿ. ಸೊ ಅವನಿಗೆ ಅಡ್ಮಿಟ್ ಮಾಡಿ ಒಂದ್ ಎರಡು ದಿವಸ ಅಥವಾ 3 ದಿವಸ ಇಂಜೆಕ್ಷನ್ಸ್ ಹಾಕಿದ್ರೆ ಅವನಿಗೆ ಆರಾಮಾಯ್ತು ಅಂದ್ರೆ ಡಿಸ್ಚಾರ್ಜ್ ಮಾಡ್ಬಿಡ್ತೀವಿ. ಅವ್ನಿಗೆ ಹೇಳ್ತೀವಿ, ನೋಡಪ್ಪ ಇನ್ನೊಂದ್ಸರ್ತಿ ಬಂದ್ರೆ ಆಪರೇಷನ್ ಮಾಡಬೇಕು ಅಂತ. ಒಂದೊಂದ್ಸರ್ತಿ ಅವ್ರ ಪೇಷಂಟ್ ಅವರು ಆಗ್ಲಿ ನೋಡೋಣ ಬಿಡ್ರಿ ಸರ್ ಸ್ವಲ್ಪ ಇದೆಯಲ್ಲ ಬ್ಯಾನಿ ಅಂತಾರೆ, ಅಡ್ವೈಸ್ ಮಾಡಿರ್ತೀವಿ, ಹೋಗ್ತಾರೆ. ಇದು ಮತ್ತೆ ಬಂತಂದ್ರೆ ಮತ್ತೆ ಸೇಮ್ ರಿಪೀಟ್ ಮಾಡಿ ಸೇಮ್ ಸ್ಕ್ಯಾನ್.

0: ಮಾಡಿ ಸೇಮ್ ನಿಖರ ಆಗ್ತಾ ಇರುತ್ತೆ. ಸೊ ಇಮಿಡಿಯೇಟ್ಲಿ ಅವನ್ ನೆಕ್ಸ್ಟ್ ಸೆಕೆಂಡ್ ಅಟ್ಯಾಕ್ ಥರ್ಡ್ ಅಟ್ಯಾಕ್ ವೇಟ್ ಮಾಡೋದಿಲ್ಲ, ಆಪರೇಷನ್
1: ಮಾಡಲೇಬೇಕು.
0: ಅಕ್ಯೂಟ್ ಅಪೆಂಡಿಸೈಟಿಸ್ ಅಲ್ಲಿ ವೇಟ್ ಮಾಡೋದಿಲ್ಲ, ಇಮಿಡಿಯೇಟ್ಲಿ ಆಪರೇಷನ್ ಮಾಡೋದೇ ಒಳ್ಳೇದು.
1: ಆಲ್ರೆಡಿ ಅದು ಜಾಸ್ತಿ ಆಗಿರುತ್ತೆ,
0: ಜಾಸ್ತಿ ಆಗಿರುತ್ತೆ.
1: ಓಕೆ ಸರ್, ಈಗ ಯಾರಲ್ಲಿ ಇದು ಜಾಸ್ತಿಯಾಗಿ ಕಂಡು ಬರ್ತದೆ ಅಂತ?
0: ಯೂಶಲಿ ಹುಡುಗರು ಏಜ್ ಗ್ರೂಪ್ ಆಫ್ 20-25 ಎರಡು ವರ್ಷ ಆದ್ಮೇಲೆ 25-30 ವರ್ಷ ತನಕ ಯಾರಿಗಾದ್ರೂ ಬರ್ಬೋದು, ಎರಡು ವರ್ಷ ಆದ್ಮೇಲೆ ಬರ್ಬೋದು. ಇದು ಫೋರ್ ಗಟ್ ಮಿಡ್ ಗಟ್ ಹೈಂಡ್ ಗಟ್ ಅಂತ ಡೆವಲಪ್ಮೆಂಟಲ್ ಟೈಮ್ ಅಲ್ಲಿ ಇವು ಮೂರು ಅಂಶ ಇರುತ್ತೆ ಬಾಡಿಯಲ್ಲಿ. ಇದು ಮಿಡ್ ಗಟ್ ಇಂದ ಸ್ಟಾರ್ಟ್ ಆಗತ್ತೆ, ನಡುವಿಂದ ಫೋರ್ ಗಟ್ ಮಿಡ್ ಗಟ್ ಹೈಂಡ್ ಗಟ್, ಮಿಡ್ ಗಟ್ ಇಂದ ಸ್ಟಾರ್ಟ್ ಆಗತ್ತೆ ಅಪೆಂಡಿಕ್ಸ್ ಡೆವಲಪ್ಮೆಂಟ್. ಸೊ ಪೇನ್ ಸ್ಟಾರ್ಟ್ ಆಗದೆ ಸ್ಟಾರ್ಟಿಂಗ್
1: ನಡುವಿಂದ
0: ಸ್ಪ್ರೆಡ್ ಆಗತ್ತೆ.
1: ಸರ್, ಏನ್ ಕಾರಣ ಇದು ಮುಖ್ಯವಾಗಿ ಅಂತ?
0: ಸಣ್ಣಷ್ಟು ಸಣ್ಣ ಏಜ್ ಅಂತಂದ್ರೆ ನಾನು 5.5 ವರ್ಷ ಹುಡುಗ ಅಪೆಂಡಿಸೈಟಿಸ್ ಆಪರೇಷನ್ ಮಾಡಿದ್ದೀನಿ.
1: ಇದು ಯಾರನ್ನು ಬಿಡ್ತಾ ಇಲ್ಲ, ಮಕ್ಕಳನ್ನು ಬಿಡ್ತಾ ಇಲ್ಲ.
0: 66 ಇಯರ್ ಓಲ್ಡ್ ಮನುಷ್ಯಗೂ ಅಪೆಂಡಿಕ್ಸ್ ಆಪರೇಷನ್ ಮಾಡಿದ್ದೀನಿ.
1: ಸರ್, ಯಾವ ಕಾರಣಕ್ಕೆ ಇದು ಆಗುತ್ತೆ ಅಂತ?
0: ಇದಕ್ಕೆ ಒಂದು ಪರ್ಟಿಕ್ಯುಲರ್ ಕಾರಣ ಇಲ್ಲ ಸರ್. ಇದು ಅಪೆಂಡಿಸೈಟಿಸ್
1: ಅಂದ್ರೆ ಕೆಲವೊಂದು ರೋಗಗಳು ಆಹಾರದಿಂದ ಬರ್ತದೆ, ಕೆಲವೊಂದು ಜೀವನಶೈಲಿಯಿಂದ ಬರ್ತದೆ.
0: ನಮ್ದು ಸ್ಟಡಿಯಲ್ಲಿ ಏನಿದೆ, ಸ್ವಲ್ಪ ಸ್ಪೈಸಿ ಫುಡ್ ಆಮೇಲೆ ನಾನ್ ವೆಜಿಟೇರಿಯನ್ ಮಾಂಸಕ್ಕ ಇದು ತಿಂದ್ರೆ ಆಗಬಹುದು ಅಂತ ನಮ್ದೊಂದು ಸ್ಟಡಿ ತೋರಿಸ್ತಾ ಇದೆ.
1: ಇರ್ರೆಗ್ಯುಲರ್ ಮಸಾಲ ಪದಾರ್ಥಗಳು ಹೆಚ್ಚು ತಿನ್ನೋದ್ರ
0: ಇರ್ರೆಗ್ಯುಲರ್ ಬೌಲ್ ಹ್ಯಾಬಿಟ್ಸ್.
1: ಮಕ್ಕಳಲ್ಲಿ ಮಕ್ಕಳು ಏನು ಮಸಾಲ ಪದಾರ್ಥಗಳು ತಿಂದೇ ಇಲ್ದಿದ್ರು ಕೂಡ ಮಕ್ಕಳಲ್ಲಿ ಅಪೆಂಡಿಕ್ಸ್
0: ಬರುತ್ತೆ. ಅದು ಡೆವಲಪ್ಮೆಂಟಲ್ ಏರಿಯಾದಲ್ಲಿ ಸ್ವಲ್ಪ ಏನಾದ್ರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ಕಳ್ಳಿಗೆ ಅಂತಂದ್ರೆ ಡೆವಲಪ್ ಆಗ್ತಾ ಇರುತ್ತೆ. ಎಲ್ಲ ಬಾಡಿಯಲ್ಲಿ ಎಲ್ಲ ಪಾರ್ಟ್ ಡೆವಲಪ್ ಆಗುತ್ತೆ, ಇಂಟೆಸ್ಟೈನ್ ಡೆವಲಪ್ ಆಗುತ್ತೆ, ಕೂದ್ಲ, ತಲೆ, ಕೈ, ಕಾಲು, ಬೆರಳು ಎಲ್ಲ ಡೆವಲಪ್ ಆಗ್ತಾ ಇರುತ್ತೆ ಬಾಡಿಯಲ್ಲಿ. ಆ ಟೈಮಲ್ಲಿ ಏನಾದ್ರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೆ ಸಣ್ಣ ಹುಡುಗರಲ್ಲಿ ಅಕ್ಯೂಟೇ ಆಗ್ಬಿಡುತ್ತೆ, ಡೈರೆಕ್ಟ್ ಅಕ್ಯೂಟೇ ಆಗ್ಬಿಡುತ್ತೆ. ಸಣ್ಣ ಹುಡುಗರಲ್ಲಿ ವೇಟ್ ಮಾಡೋದು ಸರಿಯಲ್ಲ,
1: ಸರಿಯಲ್ಲ.
0: ಯಾಕಂದ್ರೆ ಅದು ಬ್ಯಾನ್ ಏನಿಲ್ಲ, ಇಂಜೆಕ್ಷನ್ಸ್ ಕೊಟ್ಟು ನೋವು ಕಡಿಮೆ ಆಗ್ಬಹುದು, ಬಟ್ ದ ಡಿಸೀಸ್ ಪ್ರೋಸೆಸ್ ಏನಿದೆ ಒಳಗಡೆ ಅದು ಸ್ಟಾಪ್ ಆಗಲ್ಲ. ಈಗ ನಾವು ಅದನ್ನ ಇಂಜೆಕ್ಷನ್ ಕೊಟ್ಟು ಆಂಟಿಬಯೋಟಿಕ್ ಕೊಟ್ಟು ಪೇನ್ ಕಿಲ್ಲರ್ ಕೊಟ್ರೆ ಒಂದು ಬಿಳಿ ಬಣ್ಣಕ್ಕೆ ಬಿಳಿ ಕೂದಲಿಕ್ಕೆ ಕರಿ ಬಣ್ಣ ಹಚ್ಚದಂಗ
1: ಆಗುತ್ತೆ.
0: ಇಟ್ ಇಸ್ ವೆರಿ ಡೇಂಜರಸ್.
1: ಅದನ್ನ ಪರಿಪೂರ್ಣವಾಗಿ
0: ಆಪರೇಷನ್ ಮಾಡಿ ಅದನ್ನ ಪೂರ್ಣ ತೆಗಿಲೇಬೇಕು.
1: ಈ ಅಪೆಂಡಿಕ್ಸ್ ಲಕ್ಷಣಗಳು ಹೇಗೆ
0: ಲಕ್ಷಣಗಳು ಹೇಳ್ತೀನಿ ಸರ್. ಅವನಿಗೆ ಅಪೆಂಡಿಕ್ಸ್ ಆಗೋನಿಗೆ ಫಸ್ಟ್ ಏನಾಗುತ್ತೆ, ಅವನಿಗೆ ಡಿಸ್ಕಂಫರ್ಟ್ ಅಂತ ಆಗತ್ತೆ ಹೊಟ್ಟೆಯಲ್ಲಿ, ಒಂಥರ ಡಿಸ್ಕಂಫರ್ಟ್ ಆಗತ್ತೆ, ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಬರೋದು, ರೈಟ್ ಬಲಭಾಗಕ್ಕೆ ಕೆಳಗಡೆ ಪೇನ್
1: ಬರೋದು,
0: ಪೇನ್, ಗ್ರಿಪ್ಪಿಂಗ್ ಪೇನ್, ಶೂಟಿಂಗ್ ಪೇನ್, ಹಿಂಗೆಲ್ಲ ಇರ್ತಾವ ಪೇನ್, ಡಿಫ್ರೆಂಟ್ ಪೇನ್. ಸೊ ಅವಾಗ ಅವನು ನಮ್ಮ ಹತ್ರ ಬಂದ್ರೆ ನಾವು ಪಾಲ್ಪೇಷನ್ ಅಂತ ನಾವು ಮುಟ್ಟಿ ನೋಡ್ತೀವಿ ಅವನು ಹೊಟ್ಟೆಗೆ, ಅಬ್ಡಮನ್ ಅಂತೀವಿ. ಅಲ್ಲಿ ರೈಟ್ ಸೈಡ್ ಅವನಿಗೆ ಹಿಂಗ್ ಮುಟ್ಟಿದ್ರೆ ಅವನಿಗೆ ಪೇನ್ ಅಂತ, ನಾವು ಮುಟ್ಟಿದ್ರೆ ಪೇನ್ ಅಂತ, ಅದು ಟೆಂಡರ್ನೆಸ್ ಅಂತೀವಿ ಅದಕ್ಕೆ, ಅದೊಂದು ಡಯಾಗ್ನೋಸಿಸ್ ಆಗತ್ತೆ. ಒಂದು ರಿಬೌನ್ ಟೆಂಡರ್ನೆಸ್ ಅಂತೀವಿ, ಲೆಫ್ಟ್ ಸೈಡ್ ಒತ್ತಿದ್ರೆ ಪೇನ್ ಆಗತ್ತೆ ಅವನಿಗೆ, ರಿಬೌನ್ ಟೆಂಡರ್ನೆಸ್. ಅದು ಟೆಂಡರ್ನೆಸ್ ಯಾಕಂದ್ರೆ ಅದು ಪೆರಿಟೋನಿಯಂ ಅಂತ ಒಂದು ಲೇಯರ್ ಇರ್ತದೆ ಅಬ್ಡಮನ್ ಅಲ್ಲಿ, ಅದರಿಂದ ಅಕ್ಕಡೆವರೆಗೂ ಸ್ಪ್ರೆಡ್ ಆಗಿರ್ತಾವ. ಸೊ ಇದೊಂದು ಲಕ್ಷಣ. ಅಲ್ಟಿಮೇಟ್ಲಿ ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್
1: ಅದರ ಮೂಲಕನೇ ಕಂಡುಹಿಡಿಯಲಿಕ್ಕೆ
0: 100% ಗ್ಯಾರಂಟಿ.
1: ಇದರಲ್ಲಿ ಎಷ್ಟು ವಿಧಗಳಿದೆ ಸರ್?
0: ಇದರಲ್ಲಿ ಎರಡು ನಮೂನೆ ಇದೆ, ಒಂದು ಅಕ್ಯೂಟ್, ಒಂದು ರೀಕರೆಂಟ್. ಅಕ್ಯೂಟ್ ಅಂದ್ರೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಕ್ಯೂಟ್ ಅಂದ್ರೆ. ರಿಕರೆಂಟ್ ಅಥವಾ ಕ್ರಾನಿಕ್ ಅಂದ್ರೆ ಬರೋದು ಹೋಗೋದು, ಸ್ವಲ್ಪ ಬರೋದು ಹೋಗೋದು, ಸ್ವಲ್ಪ ಬರೋದು ಹೋಗೋದು ಆಗುತ್ತೆ.
1: ಅಂದ್ರೆ ಇದರಲ್ಲಿ ಯಾವುದು ತುಂಬಾ
0: ಅಕ್ಯೂಟ್ ಇಸ್ ಡೇಂಜರಸ್? ಇದು ರೀಕರೆಂಟ್ ಅಕ್ಯೂಟ್ ಕನ್ವರ್ಟ್ ಆಗ್ಬಹುದು, ಬಟ್ ಅಕ್ಯೂಟ್ ವೇಟ್ ಮಾಡೋದು
1: ತಪ್ಪು,
0: ಮಾಡೋದು ಆಪರೇಷನ್.
1: ಅದು ಅಕ್ಯೂಟ್ ಆಯ್ತು ಅಂತಂದ್ರೆ ಕಂಪಲ್ಸರಿ ಆಪರೇಷನ್,
0: ಸರ್ಜರಿನೇ ಅಡ್ವೈಸ್ ಮಾಡಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್ಜರಿನೇ ಅಡ್ವೈಸ್ ಮಾಡಬೇಕು.
1: ಸರ್, ಈಗ ಅಪೆಂಡಿಕ್ಸ್ ಅನ್ನ ಕಂಡಿಡ್ಲಿಕ್ಕೆ ಈಗ ಸಾಕಷ್ಟು ಸಾಧನಗಳು ಬಂದು, ಹೇಗೆ ಕಂಡಿಡ್ಲಾಗ್ತದೆ ಅಂತ
0: ಮೊದ್ಲೇನು ಹೇಳ್ತೀನಿ ನೋಡಿ. ಇವಾಗ ಸ್ಕ್ಯಾನಿಂಗ್ ಇರಲಿಲ್ಲ,
1: ಹೌದು,
0: ಅವಾಗ ಡಾಕ್ಟರ್ಸ್ ತಮ್ಮ ನಾಲೆಡ್ಜ್, ತಮ್ಮದು ಹ್ಯಾಂಡ್ ಸ್ಕಿಲ್ ಅದರಿಂದ ಕಂಡುಹಿಡಿತಿದ್ರು. ಇನ್ನೊಂದು ಪ್ರಾಬ್ಲಮ್ ಏನ್ ಬರುತ್ತೆ ಆ ಏರಿಯಾದಲ್ಲಿ, ರೈಟ್ ಇಲಿಯಾಕ್ ಫೋಸಾ ಅಂತೀವಿ ನಾವು, ಬಲಭಾಗ ಕೆಳಗಡೆ ಹೊಟ್ಟೆ ಕೆಳಗಡೆ ಬಲಭಾಗ ರೈಟ್ ಇಲಿಯಾಕ್ ಫೋಸಾ ಅಂತೀವಿ, ಅದ್ರ ಹಿಂದ್ಗಡೆನೆ ರೈಟ್ ಕಿಡ್ನಿ ಬರುತ್ತೆ. ಕಿಡ್ನಿಯಲ್ಲಿ ಹರಳಿದ್ರು
1: ಹೊಟ್ಟೆ ನೋವು
0: ಪೇನ್ ಹಿಂದ್ಗಡೆಯಿಂದ ಮುಂದ್ಗಡೆ ಬರುತ್ತೆ. ಹಿಂದ್ಗಡೆ ಇರುತ್ತೆ ಕಿಡ್ನಿ, ಸ್ವಲ್ಪ ಅಪೆಂಡಿಕ್ಸ್ ಹೊಟ್ಟೆಯಿಂದ ಸ್ವಲ್ಪ ಹಿಂದ್ಗಡೆ ಇರುತ್ತೆ. ಸೊ ಆ ಪೇನ್ ಬರುತ್ತೆ. ಸೊ ಅವಾಗ ನಾವ್ ಏನ್ ಮಾಡ್ತೀವಿ, ಹಿಂಗ ಪಾಲ್ಪೇಷನ್ ಮುಟ್ಕೊಂಡು ಮುಟ್ಕೊಂಡು ಕಿಡ್ನಿ ಏರಿಯಾಗೂ ಹೋಗ್ತೀವಿ. ಆ ಕಿಡ್ನಿ ಏರಿಯಾಗ ಒತ್ತು ಒತ್ತಿ ನೋಡ್ತೀವಿ, ಅಲ್ಲಿ ಪೇನ್ ಇತ್ತು, ಅಲ್ಲಿ ಟೆಂಡರ್ನೆಸ್ ಇತ್ತು, ಮತ್ತೆ ಇಲ್ಲಿ ಎದುರುಗಡೆನೂ ಟೆಂಡರ್ನೆಸ್ ಇತ್ತು ಅಂದ್ರೆ ನಾವು ಅಪೆಂಡಿಕ್ಸು ಕಿಡ್ನಿ ಸ್ಟೋನು ಎರಡಕ್ಕೂ ಕನ್ಫ್ಯೂಷನ್ ಆಗುತ್ತೆ. ಸ್ಕ್ಯಾನಿಂಗ್ ಇನ್ವೆಂಟ್ ಆದ್ಮೇಲೆ, ಸ್ಕ್ಯಾನಿಂಗ್ ಬಂದ್ಮೇಲೆ ಏನೂ ತೊಂದರೆ ಇಲ್ಲ, ಕ್ಲಿಯರ್ ಕಟ್ ತೋರಿಸ್ಬಿಡುತ್ತೆ ಕಿಡ್ನಿ ಸ್ಟೋನ್ ಇದೆಯಾ ಅಪೆಂಡಿಕ್ಸ್ ಇದೆಯಾ. ಸ್ಕ್ಯಾನಿಂಗ್ ಮಾಡುವಾಗ ಒಂದು ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು, ಪೇಷಂಟ್ ಇನ್ ಬ್ಲಾಡರ್ ಕಿಡ್ನಿ ಯೂರಿನರಿ ಬ್ಲಾಡರ್ ಫುಲ್ ಮಾಡಿ ಕಾಲ್ ಮಾಡಿ ಮಾಡಲಾರ್ದೆ ಸ್ಕ್ಯಾನಿಂಗ್ ಮಾಡಿಸಿದರೆ ಎರಡು ಕಿಡ್ನಿಯಲ್ಲಿ ಯೂರಿನ್ ಪ್ರೊಡ್ಯೂಸ್ ಆಗೋದು, ಬ್ಲಾಡರ್ ಫುಲ್ ಆಗೋದು ಎಲ್ಲ ಕಾಣಿಸುತ್ತೆ, ಸಪ್ರೇಟ್ ಕಾಣಿಸುತ್ತೆ, ಕರಡು ಅಪೆಂಡಿಕ್ಸ್ ಸಪ್ರೇಟ್. ಹೆಂಗಸರಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ಅದು ರೈಟ್ ಓವರಿ ಲೆಫ್ಟ್ ಓವರಿ ಅಂತ ಇರುತ್ತೆ ಅಂಡಾಶಯಗಳು ಹೆಣ್ಮಕ್ಳಿಗೆ. ಆ ಅಂಡಾಶಯದಲ್ಲೂ ಏನಾದರೂ

0: ನೀರಿಂದು ಗಡ್ಡೆ ಅಥವಾ ಏನಾದರೂ ರಕ್ತದ ಗಡ್ಡೆ ಡೆವಲಪ್ ಆದರೆ ಓರಿಯನ್ ಸಿಸ್ಟ್ ಅಂತಾರೆ, ಚಾಕ್ಲೇಟ್ ಓರಿಯನ್ ಸಿಸ್ಟ್, ಹೆಮಟೋಸಿಲ್ ಒಳಗಡೆ ಬ್ಲಡ್ ಇದ್ರೆ, ಅಥವಾ ಸಿಂಪಲ್ ಓರಿಯನ್ ಸಿಸ್ಟ್ ಒಳಗಡೆ ನೀರಿದ್ರೆ, ಅವು ಏನಾದರೂ ತಿರುಗಿದ್ರೆ, ಟ್ವಿಸ್ಟ್ ಆಗಿದ್ರೆ, ಅವನು ರೈಟ್ ಇಲ್ಯಾಕ್ ಫೋರ್ಸ್ ಕಡೆ ಪೇನ್ ತೋರಿಸುತ್ತೆ, ಅವಾಗ್ನು ಕನ್ಫ್ಯೂಷನ್ ಆಗತ್ತೆ. ಸೊ ಅವಾಗ ಓಲ್ಡನ್ ಡೇಸ್ ಅಲ್ಲಿ ಸರ್ಜನ್ಸ್ ಏನ್ ಮಾಡ್ತಾ ಇದ್ರು, ಇದೇನ್ ಮ್ಯಾಕ್ಬರ್ನಿಸ್ ಪಾಯಿಂಟ್ ಅಂತೇನೆ ನಾವು ಪೇನ್ ತೋರಿಸ್ತೀವಿ ಅಪೆಂಡಿಕ್ಸ್ದು, ಈ ಕಡೆ ಹೊಕ್ಕಳಿಂದ 2.5 ಸೆಂಟಿಮೀಟರ್ ದೂರ, ಈ ಕಡೆ ನಮ್ ಸ್ಪೈನ್ ಅಂತ ಬರುತ್ತೆ ಒಂದ್ ಎಲುಬು, ಅಲ್ಲಿಂದ 1.3 ಸೆಂಟರ್, ಅದು ನಡುವಿನ ಪಾರ್ಟ್ ಮ್ಯಾಕ್ಬರ್ನಿಸ್ ಅಂತೀವಿ, ಅಲ್ಲೇ ಕೊಯ್ತೀವಿ, ಇನ್ಸಿಷನ್ ತಗೋತೀವಿ. ಬಟ್ ಅವಾಗಿನ ಸರ್ಜನ್ಸ್ ಏನ್ ಮಾಡ್ತಿದ್ರು, ಲೋವರ್ ಮಿಡ್ ಲೈನ್ ಇನ್ಸಿಷನ್ ಅಂದ್ರೆ ಕೆಳಗಡೆ, ಸ್ವಲ್ಪ ಕೆಳಗಡೆ ತಗೋತಿದ್ರು ಇನ್ಸಿಷನ್, ಯಾಕಂದ್ರೆ ಅದು ಓವರಿನ್, ಹೆಣ್ಮಕ್ಳಲ್ಲಿ ಆ ಓವರಿನೂ ಕಾಣಬೇಕು, ಅಪೆಂಡಿಕ್ಸು ಕಾಣಬೇಕು, ಎರಡೂ ಕಾಣಬೇಕು ಅಂತ ಎರಡು ಚೆಕ್ ಮಾಡ್ತಿದ್ರು ಅವಾಗ ಹೆಣ್ಮಕ್ಳಿಗೆ ಮೋಸ್ಟ್ ಆಫ್ ದ ಸರ್ಜನ್ಸ್. ಲ್ಯಾಪ್ರೋಸ್ಕೋಪಿ ಅಂತೇನು ಬಂತು, ಲ್ಯಾಪ್ರೋಸ್ಕೋಪಿ ಅಪೆಂಡಿಸೆಕ್ಟಮಿ ಅಂತೇನು ಇನ್ವೆಂಟ್ ಆಯ್ತು. ಸ್ಟಾರ್ಟಿಂಗ್ ನಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ರಾಯಚೂರಲ್ಲಿ, 2000 ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ರಾಯಚೂರು. ಲ್ಯಾಪ್ರೋಸ್ಕೋಪಿ ಬಂದ ತಕ್ಷಣ ತುಂಬಾ ಪೇಷಂಟ್ 1.5 ಡಲ್ ಮನೆ ಕಳಿಸ್ಬಿಡ್ತು. ಲ್ಯಾಪ್ರೋಸ್ಕೋಪಿ ಅಡ್ವಾಂಟೇಜ್ ಏನಂದ್ರೆ, ಕಂಪ್ಲೀಟ್ ಅಪೆಂಡಿಕ್ಸ್ ಏರಿಯಾ, ಸಣ್ಣ ಕರಡು, ದೊಡ್ಡ ಕರಡು, ಎಲ್ಲ ಪ್ರತಿಯೊಂದು ವಿಜುವಲೈಸ್ ಆಗುತ್ತೆ,
1: ಎಲ್ಲ ಕಾಣಿಸುತ್ತೆ,
0: ಎಲ್ಲ ಕರಡು, ಲಿವರ್, ಎಲ್ಲ ಗಾಲ್ ಬ್ಲಾಡರ್, ದೊಡ್ಡ ಕರಡು, ಸಣ್ಣ ಕರಡು, ಎಲ್ಲ ಕಾಣಿಸುತ್ತೆ. ಈಗ ಹೆಣ್ಮಕ್ಳಲ್ಲಿ ನಾವು ಓರಿನೂ ಚೆಕ್ ಮಾಡಬಹುದು, ಅದೇ ಸಣ್ಣ ತೂತ್ ಅಲ್ಲಿ ಒಂದ್ ಕ್ಯಾಮ್ರಾ ಪೋರ್ಟ್ ಅಂತ ಹೊಕ್ಕಳಲ್ಲಿ ಒಂದ್ ಹಾಕ್ತಿವಿ, 10 mm ಪೋರ್ಟ್ ಇಷ್ಟಿಕ್ಕದು, 2.5 mm ಪೋರ್ಟ್ ಒಂದು ಎಡಭಾಗಕ್ಕೆ, ಒಂದ್ ಬಲಭಾಗಕ್ಕೆ, ಇವಕ್ ವಾಕಿಂಗ್ ಪೋರ್ಟ್ಸ್ ಅಂತೀವಿ. ಇವೆರಡು ಹಾಕಿದ ತಕ್ಷಣ ಒಳಗಡೆ ಗ್ಯಾಸ್ ಬಿಡ್ತೀವಿ, ಕಾರ್ಬನ್ ಮೊನಾಕ್ಸೈಡ್ CO2 ಅಂತ, ಅದರಿಂದ ಸ್ವಲ್ಪ ಅಪ್ಡೌನ್ ದೊಡ್ಡದಾಗತ್ತೆ. ಸೊ ಅದರಿಂದ ನಾವು ನೋಡ್ಕೋತ ಹೋದ್ರೆ, ಟ್ರೇಸ್ ಮಾಡ್ಕೋತ ಹೋದ್ರೆ, ನಮ್ಗೆ ಅಪೆಂಡಿಕ್ಸ್ ಸಿಗುತ್ತೆ, ಓವರಿನೂ ಕಾಣಿಸುತ್ತೆ, ಯೂಟ್ರಸ್ ಕಾಣಿಸುತ್ತೆ.
1: ಏನ್ ತೊಂದರೆಗಳಾಗ್ತದೆ,
0: ಏನಾಗುತ್ತೆ ಅಂದ್ರೆ, ಫಸ್ಟ್ ಅಕ್ಯೂಟ್ ಅಲ್ಲಿ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಆಪರೇಷನ್ ಮಾಡಿಸ್ಲಿಲ್ಲ ಅಂದ್ರೆ, ಅದು ಅಪೆಂಡಿಕ್ಸ್ ರಪ್ಚರ್ ಆಗ್ಬಹುದು, ಒಡಿಬಹುದು, ಒಳಗಿನ ಪಸ್ ಎಲ್ಲ ಹೊರಗೆ ಬರ್ಬೋದು, ಪರ್ಫೊರೇಷನ್ ಅಂತ ತೂತ್ ಬಿಡ್ಬೋದು, ಅಪೆಂಡಿಕ್ಸ್ ಅಲ್ಲಿ ತೂತ್ ಬಿದ್ದು ಪರ್ಫೊರೇಷನ್ ಆಗ್ಬಹುದು. ಒಂದು ಇನ್ನೊಂದು, ಇದು ಕಂಟ್ರೋಲ್ ಒಳ್ಳೆ ದೊಡ್ಡ ಆಂಟಿಬಯೋಟಿಕ್ ಹಾಕಿ ಅದನ್ನ ಮುಚ್ಚಿಡ್ಲಿಕ್ಕೆ ಹೋದ್ರೆ ಅದು ಒಂಥರ ಒಂದು ಮಾಸ್ ಆಗತ್ತೆ. ಆ ಗಡ್ಡೆ ಅಂದ್ರೆ ಎದ್ರ ಗಡ್ಡೆ, ಅದು ಅಪೆಂಡಿಕ್ಸ್ ಗಡ್ಡೆ ಪ್ಲಸ್ ಅದು ಸಣ್ಣ ಕರಳು ದೊಡ್ಡ ಕರಳು ಕೂಡ ಅದ್ರ ಪಕ್ಕಕ್ಕೆಲ್ಲ ಸೇರ್ಕೊಂಡ್ ಬಿಡುತ್ತೆ ಅದರಲ್ಲಿ. ಆಮೇಲೆ ಮೊಮೆಂಟಮ್ ಅಂತ ಒಂದಿರುತ್ತೆ, ಒಂದ್ ಲೇಯರ್ ಇರುತ್ತೆ, ಒಂದ್ ಪದರ್ ಇರುತ್ತೆ, ಅದು ಸದ್ಯಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡ್ ಬಿಡುತ್ತೆ. ಇದೆಲ್ಲ ಸೇರ್ಕೊಂಡು ಒಂದ್ ಗಡ್ಡೆ ಆಗ್ಬಿಡುತ್ತೆ. ಗಡ್ಡೆ ಆದಾಗ ಮಾತ್ರ ಬಹಳ ಕಷ್ಟ, ಬಹಳ ಕಷ್ಟ ಆಪರೇಷನ್ ಮಾಡೋದು. ಈ ಗಡ್ಡೆ ಆದಾಗ ನಾವು ನೋಡಿದಾಗ ಏನದ, ಅದನ್ನ ಹಾರ್ಸ್ನೆಸ್ ಸಿರಮ್ಸ್ ರಜೀಮ್ ಅಂತ ಪ್ಲಾನ್ ಮಾಡ್ತೀವಿ. 6 ವಾರ ಪೇಷಂಟ್ಗೆ ಆಂಟಿಬಯೋಟಿಕ್ ಕೊಡ್ತೀವಿ, ಇಂಜೆಕ್ಷನ್ಸ್ ಕೊಡ್ತೀವಿ, ಗ್ಲುಕೋಸ್ ಕೊಡ್ತೀವಿ. 6 ವಾರ ವೇಟ್ ಮಾಡ್ಬೇಕು, ನಡು ಒಂದೆರಡು ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಬ್ಲಡ್ ಟೆಸ್ಟ್ ಮಾಡಿ ನೋಡ್ಬೇಕು. ಲಾಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಪೂರ ಗಡ್ಡೆ ಎಲ್ಲ ಇದಾಗಿದೆ, ಎಲ್ಲ ಕರಗೋಗಿದೆ, ಬರೀ ಅಪೆಂಡಿಕ್ಸ್ ಇದೆ ಅಂದಾಗ ಲ್ಯಾಪ್ರೋಸ್ಕೋಪಿ ಅಪೆಂಡಿಕ್ಸ್ ಮಾಡಬಹುದು.
1: ಅಂದ್ರೆ ಗಡ್ಡೆ ಆಯ್ತು ಅಂತಂದ್ರೆ ತುಂಬಾ ಕಷ್ಟ,
0: ತುಂಬಾ ಕಷ್ಟ, ಯಾರಾದ್ರೂ ಇರಲಿ ತುಂಬಾ ಕಷ್ಟ, ಅದು ಬಿಡಿಸಕ್ಕೆ ಆಗಲ್ಲ. ತೂತು ಬಿದ್ದ ಅಪೆಂಡಿಕ್ಸ್ಗೆ ಅಪೆಂಡಿಕ್ಯುಲರ್ ಆಬ್ಸಿಸ್ ಅಂತ ಏನು ಪಸ್ ಏನಾಗಿರ್ತಾವ, ಅವಕ್ಕೆ ಇಮಿಡಿಯೇಟ್ಲಿ ಆಪರೇಷನ್
1: ಮಾಡ್ಬಿಡೋದು.
0: ಮಾಡಿ ಒಂದು ಹೊಟ್ಟೆಲಿ ಒಂದು ಪೈಪ್ ಇಟ್ಟು ಡ್ರೈನ್ ಅಂತಾರೆ, ಡ್ರೈನ್ ಇಟ್ಟು ಹೊರಗೆ ಬರ್ಬೋದು. ನಾನು ಅಬ್ಸರ್ವ್ ಮಾಡಬಹುದು ಆ ಪೈಪ್ ಡ್ರೈನ್ ಏನು ಬಂದಿಲ್ಲ ಅಂತಂದ್ರೆ ಡ್ರೈನ್ ತೆಗಿಬಹುದು, ಡಿಸ್ಚಾರ್ಜ್ ಮಾಡಬಹುದು.
1: ಒಂದ್ ವೇಳೆ ಆಪರೇಷನ್ ಮಾಡ್ತಿದ್ರೆ ಪ್ರಾಣಕ್ಕೆ ಕುತ್ತು ಬರ್ತಕ್ಕಂಥದ್ದು ಇದೇನಾ
0: ಸರ್? ಪ್ರಾಣಕ್ಕೆ ಸ್ಲೋ ಆಗಿ ಬಂದ್ಬಿಡತ್ತೆ ಸರ್, ಅದು ಇಮಿಡಿಯೇಟ್ಲಿ ಬರಲ್ಲ, ಪ್ರಾಣಕ್ಕೆ ಸ್ಲೋ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಕಾಂಪ್ಲಿಕೇಶನ್ಸ್, ಗ್ಯಾಂಗ್ರೀನ್ ಆಗೋದು, ಸುಟ್ಟೋಗೋದು ಅಪೆಂಡಿಕ್ಸ್ ಒಳಗಡೆ ಗ್ಯಾಂಗ್ರೀನ್ ಆದ್ರೆ ಕೊಳತೋಗೋದು, ಪೇಷಂಟ್ ಸೀರಿಯಸ್ ಆಗೋದು, ಸೆಪ್ಟಿಸಿಮಿಯಾ ಅಂತಾರೆ, ಟಾಕ್ಸಿಮಿಯಾ ಅಂತಾರೆ, ಇವೆಲ್ಲ ಕಾಂಪ್ಲಿಕೇಶನ್ಸ್ ಅಲ್ಲಿ ಹೋದ ಅಂತಂದ್ರೆ ಅವ್ನು ವೆಂಟಿಲೇಟರ್
1: ಹೋಗ್ಬೇಕಾಗುತ್ತೆ.
0: ಆಮೇಲೆ ಅವನಿಗೆ ಚೆಸ್ಟ್ ಕಾಂಪ್ಲಿಕೇಶನ್ಸ್ ERDS ಇಂತ ಸ್ಟಾರ್ಟ್ ಆಗಿಬಿಡ್ತಾವ್ ಈ ಇನ್ಫೆಕ್ಷನ್ ಪಸ್ ಇಂದ. ಸೊ ಅದರಿಂದ ವೆಂಟಿಲೇಟರ್ಗೆ ಹೋಗ್ತಾನೆ. ಆಮೇಲೆ ಅಲ್ಟಿಮೇಟ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ, ಬಾಡಿ ಒಳಗೆ ಪ್ರಾಬ್ಲಮ್ ಇದ್ದಿದ್ದನ್ನು ಹೊರಗೆ ತೆಗೆದ್ರೆ ಬಾಡಿ ರಿಲ್ಯಾಕ್ಸ್
1: ಆಗ್ತಾನೆ.
0: ಬಾಡಿ ಒಳಗಡೆಯಿಂದ ನಾವು ಪ್ರಾಬ್ಲಮ್ ಹೊರಗೆ ತೆಗ್ದಿಲ್ಲ, ಅದನ್ನ ನಾವು ಎಷ್ಟಾದ್ರೂ ಮುಚ್ಕೊಳಕ್ ಹೋಗ್ತೀವಿ, ಅದು ದಟ್ ಇಸ್ ನಾಟ್ ಕರೆಕ್ಟ್.
1: ಸರ್, ಈಗ ಅಪೆಂಡಿಕ್ಸ್ಗೆ ಸಂಬಂಧಪಟ್ಟಂತೆ ಏನೇನು ಟ್ರೀಟ್ಮೆಂಟ್ ಇರುತ್ತೆ? ಈಗ ಅಡ್ವಾನ್ಸ್ ಆಗಿ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ, ಅದು ಹೇಗೆ ಆಪರೇಷನ್ ಮಾಡ್ತಾರೆ?
0: ಚಿಕಿತ್ಸೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸಾಧನೆಗಳು, ಅಪೆಂಡಿಕ್ಸ್ ಅಂತ ನಾವು ಏನಂತ ಪ್ಲಾನ್ ಮಾಡಬಹುದು, ಲ್ಯಾಪ್ರೋಸ್ಕೋಪಿ
1: ಮಾಡಬೇಕು,
0: ಓಪನ್ ಕಟ್ ಮಾಡಿ ಯಾವಾಗ ಮಾಡಬೇಕು. ಸಾಧನೆಗಳು ಅಂದ್ರೆ ನಾವು ಬ್ಲಡ್ ಇನ್ವೆಸ್ಟಿಗೇಷನ್ಸ್, ರೂಟೀನ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್, HIV, HBCG, ಯೂರಿನ್, ಎಕ್ಸ್ರೇ, ಚೆಸ್ಟ್, ಅಲ್ಟ್ರಾಸೌಂಡ್, ಇವು ಬೇಸಿಕ್. ಕಿಡ್ನಿದ್ ಯೂರಿಯಾ ಕ್ರಿಯೇಟಿನ್ ಮಾಡಲೇಬೇಕು, ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಲೇಬೇಕು, ಇವು ಬೇಸಿಕ್. ಸರ್ಜಿಕಲ್ ಪ್ರೊಫೈಲ್ ಅಂತಾರೆ ಇದಕ್ಕೆ. ಸೊ ಶುಗರು ಟೆಸ್ಟ್ ಮಾಡ್ಬೇಕು, ಅದರಲ್ಲಿ ರೂಟೀನ್, ಇವೆಲ್ಲ ರೂಟೀನ್. ಪ್ಲಸ್ ಇವಾಗ ಪೇಷಂಟ್ಗೆ ಮಾಸ್ ಆಗಿತ್ತು, ಪೇಷಂಟ್ಗೆ ಅಪೆಂಡಿಸೈಟಿಸ್ ಆಗಿ ಅಲ್ಲಿ ಒಳಗಡೆ ಪರ್ಫೊರೇಟ್ ಆಗಿ ಪಸ್ ಲೀಕ್ ಆಗಿದೆ ಅಂತ ಅಲ್ಟ್ರಾಸೌಂಡ್ ಅಲ್ಲಿ ಕೊಟ್ರೆ, ಇವು ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು. ನಾವು ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕು ಅವಾಗ, ಸಿಟಿ ಸ್ಕ್ಯಾನ್, ಅದಕ್ಕೆ CECT ಅಂತಾರೆ, ಓರಲ್ ಕಾಂಟ್ರಾಸ್ಟ್ ಅಂತ ಬರುತ್ತೆ ಔಷಧ. ಪೇಷಂಟ್ಗೆ ರಾತ್ರಿ ಎಲ್ಲ ಖಾಲಿ ಹೊಟ್ಟೆ ಇಟ್ಟು ಬೆಳಗ್ಗೆ ಅದು ನೀರು ಕುಡಿಸ್ತೀವಿ, ಅದು
1: ಔಷಧ ಹಾಕಿ
0: ಒಂದು ಒಂದು ಇಂಜೆಕ್ಷನ್ ಕೊಡ್ತೀವಿ ಡೈ. ಅದು ಎಲ್ಲೆಲ್ಲಿ ಹೋಗುತ್ತೆ ಅದು ಡೈ, ಅಲ್ಲಿ ಒಂದು 6

0: ಅವರ್ಸ್ ಏಟ್ ಅವರ್ಸ್ ತನಕ ಅದನ್ನು ಎಲ್ಲ ಹೋಗುವವರೆಗೂ ವೇಟ್ ಮಾಡ್ತೀವಿ, ಫಿಲಮ್ಸ್ ತಕ್ಕೊಳ್ಳಲ್ಲ. ಆಮೇಲೆ ಫಿಲಮ್ಸ್ ತಕ್ಕೊಳ್ತೀವಿ, ಅದೆಲ್ಲಿ ರೀಚ್ ಆಗಿದೆ, ಎಲ್ಲಿ ಲೀಕ್ ಆಗ್ತಾ ಇದೆ, ಎಲ್ಲಿ ಲೀಕ್ ಆಗ್ತಾ ಇದೆ.
1: ಓಹೋ, ಅಂದ್ರೆ ಎಲ್ಲಿ ತೊಂದರೆ ಆಗೋದು ಕಾಣಿಸುತ್ತೆ,
0: ಕಾಣಿಸುತ್ತೆ ಕ್ಲಿಯರ್ ಕಟ್ ಕಾಣಿಸುತ್ತೆ. ಅಪೆಂಡಿಕ್ಸ್ ಎಷ್ಟು ಉಳಿದಿದೆ, ಎಷ್ಟು ಹರಿದಿದೆ,
1: ಎಷ್ಟು ಹರಿದಿದೆ,
0: ಏನಾಗಿದೆ, ಎಲ್ಲಿ ಯಾವ ಪಾರ್ಟ್ ಹರಿದಿದೆ,
1: ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ.
0: ಅವಾಗ
1: ಮುಂದೆ ಏನ್ ಮಾಡ್ಬೇಕಂತ,
0: ಅವಾಗ ಏನಿದೆ ಸರ್, ಅವಾಗ ಮುಂದೆ ಏನ್ ಮಾಡ್ಬೇಕು, ಈ ಟೈಮಲ್ಲಿ ಅಪೆಂಡಿಕ್ಸ್ ಪರ್ಫೋರೇಟ್ ಆದಾಗ, ಆಮೇಲೆ ಅಪೆಂಡಿಕ್ಸ್ ಮಾಸ್ ಗಂಟಾದಾಗ ಲ್ಯಾಪ್ರೋಸ್ಕೋಪಿ ಮಾಡೋದು ಸ್ವಲ್ಪ ವಿಚಾರ ಮಾಡಿ ಮಾಡಬೇಕು. ಸ್ಪೆಷಲಿ ಮಾಸ್ ಗಂಟಿದ್ದಾಗ ಲ್ಯಾಪ್ರೋಸ್ಕೋಪಿ ಅಪೆಂಡಿಕ್ಸ್ ಅಡ್ವೈಸ್ ಮಾಡೋದಿಲ್ಲ ಆಸ್ ಎ ಸೀನಿಯರ್ ಸರ್ಜನ್. ಐ ಡೋಂಟ್ ಅಡ್ವೈಸ್, ವೇಟ್ ಅಂತ ಹೇಳ್ತೀನಿ, ವೇಟ್ ಅಂಡ್ ವಾಚ್. ಆಮೇಲೆ ಪರ್ಫೋರೇಟೆಡ್ ಆಮೇಲೆ ಸೀಲ್ಡ್ ಅಪೆಂಡಿಕ್ಸ್ ಹಿಂಗೆಲ್ಲ ಬರ್ತಾವ, ಅವೆಲ್ಲ ಕರಡೋಗಿ ಒಂದ್ ಕಡೆ ಪೆರಿಟೋನಿಯನ್ ವಾಲ್ ಅಂತ ಅಲ್ಲೋಗಿ ಅಂಟ್ಕೊಂಡ್ ಬಿಟ್ಟಿರ್ತಾವ. ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ಬಿಡಿಸಿ ಅಪೆಂಡಿಕ್ಸ್
1: ತಕೋಬಹುದು,
0: ಇಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೆ ಸೀದಾ ಕೊಯ್ದು ಆಪರೇಷನ್ ಮಾಡಿ ಅಪೆಂಡಿಕ್ಸ್ ತೆಗೆದು ಸ್ಟಿಚಸ್ ಹಾಕ್ಬೇಕು. ಇದು ಲ್ಯಾಪ್ರೋಸ್ಕೋಪಿ ಯಾವಾಗ ಮಾಡಬೇಕು, ಓಪನ್ ಯಾವಾಗ ಮಾಡಬೇಕು, ಇದು ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ.
1: ಅಪೆಂಡಿಕ್ಸ್ ಅಂತ ಕಾಯಿಲೆಗಳು ಮನುಷ್ಯರಿಗೆ ಬರಬಾರದು, ಒಂದು ಆರೋಗ್ಯ ಚೆನ್ನಾಗಿರಬೇಕು, ಹೊಟ್ಟೆಯ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಏನ್ ಮಾಡಬೇಕು?
0: ಮೆಡಿಟೇಷನ್, ಯೋಗ. ಯೋಗ ಮಾಡೋದು ಒಳ್ಳೇದು,
1: ಒಳ್ಳೇದು.
0: ಬಟ್ ಏನಿದೆ ಸರ್, ಅಪೆಂಡಿಕ್ಸ್ ಲಕ್ಕದು. ಇಟ್ ಹ್ಯಾಪನ್ಸ್, ಇಟ್ ಡಸಂಟ್ ಹ್ಯಾಪನ್ಸ್. ಇವರು ಇಷ್ಟು ಹೆಲ್ದಿ ಇರ್ತಾರೆ, ಅವ್ರಿಗೂ ಅಪೆಂಡಿಕ್ಸ್
1: ಆಗಿರ್ತದೆ.
0: ಈಗ ಜಿಮ್ ಇಂದ ಹೋಗಿ ಬಂದ್ರೆ ಹುಡುಗರು 17-18 ವರ್ಷ ಹುಡುಗರು ಕರ್ಕೊಂಡು ಬರ್ತಾರ, ಏನ್ ಸರ್ ಅವ್ನು ಜಿಮ್ಗೆ ಹೋಗ್ತಾನ, ಫಿಟ್ ಸ್ಟಡಿ ಇದ್ದಾನೆ, ಹಂಗಿದಾನೆ, ಅವನಿಗೆ ಅಪೆಂಡಿಕ್ಸ್. ಸೊ ಇಟ್ ಈಸ್, ಅದ ಹೇಳ್ತಾ ಇದ್ದಿಲ್ಲ ಪ್ರತ್ಯೇಕ ಕಾರಣ ಅಂತ ಇಲ್ಲ, ಅಪೆಂಡಿಕ್ಸ್ ಆಗ್ಬೇಕಂತ ಪ್ರತ್ಯೇಕ ಕಾರಣ ಇಲ್ಲ. ನಿಮ್ ಸ್ವಾಸ್ಥ್ಯ ನೀವು ಚೆನ್ನಾಗಿ ಹೆಂಗ್ ಇಟ್ಕೋಬೇಕಂತಂದ್ರೆ ಬೆಸ್ಟ್ ಈಸ್ ವಾಕಿಂಗ್, ಸೈಕ್ಲಿಂಗ್. ಈಗ ನಮ್ ಡಾಕ್ಟರ್ಸ್ ಎಲ್ಲ ಸೈಕ್ಲಿಂಗ್ ತುಂಬಾ ಜನ
1: ಹೋಗ್ತಾರೆ,
0: ತುಂಬಾ ಜನ ಸೈಕ್ಲಿಂಗ್ ಜಾಗಿಂಗ್ ಎಲ್ಲ ಮಾಡ್ತಾ ಇದೆ. ಸ್ವಲ್ಪ ಜನ ಡಾಕ್ಟರ್ಸ್ ಜಿಮ್ ಜಾಯ್ನ್ ಆಗಿದ್ದಾರೆ, ಸ್ವಲ್ಪ ಜನ ಯೋಗ ಜಾಯ್ನ್ ಆಗಿದ್ದಾರೆ. ಎಲ್ಲರಿಗಿಂತ ಬೆಸ್ಟ್ ಅಂದ್ರೆ ಯೋಗ. ಯೋಗ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಒಂದು ಹೊಸ ಬ್ಯಾನಿ ಬಂದಿದೆ ಇಂಡಿಯಾದಲ್ಲಿ. ಇದೆಲ್ಲ ಜಂಕ್ ಫುಡ್ ತಿಂದು ತಿಂದು ತಿಂದು ಅದರಿಂದ ಈ ಅಪೆಂಡಿಸೈಟಿಸ್ ಆಗ್ತದೆ ಅಂತ ಇವಾಗ ಒಂದು ಸ್ಟಡಿ ಬಂದಿದೆ. ಸೊ ಇದಕ್ಕೆಲ್ಲ ಬೆಸ್ಟ್ ಅಂತಂದ್ರೆ ಯೋಗ ಮಾಡೋದು ಒಳ್ಳೇದು.
1: ಒಳ್ಳೇದು ಸರ್. ಊಟದ ವಿಷಯಕ್ಕೆ ಬಂದಾಗ, ಈ ಅಪೆಂಡಿಕ್ಸ್ ಬರಬಾರದು ಅಂತಂದಾಗ ಯಾವ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡು?
0: ನಮ್ಮ ಸ್ಟಡಿ ಪ್ರಕಾರ ನಾನ್ ವೆಜಿಟೇರಿಯನ್ ಒಂದು ಸ್ವಲ್ಪ ಜಾಸ್ತಿ ತಿನ್ನೋರಿಗೆ ಇದು
1: ಬರಬಹುದು.
0: ಡ್ರಿಂಕ್ಸ್ ಯಾರು ಆಲ್ಕೋಹಾಲ್, ಎಕ್ಸಸ್ ಆಲ್ಕೋಹಾಲ್ ಯಾರು ತಗೋತಾರೆ ಅವರಿಗೆ ಲಿವರ್ ಸಿರೋಸಿಸ್ ಅಂತ ಆಗತ್ತೆ, ಪೋರ್ಟಲ್ ಹೈಪರ್ ಟೆನ್ಷನ್ ಅಂತ ಆಗುತ್ತೆ. ಅದರಿಂದ ರಕ್ತದ ನಳಿ ಎಲ್ಲ ಇಲ್ಲಿ ಗಂಟಲದಲ್ಲಿ ವೇನ್ಸ್ ಅಂತ ಇರುತ್ತೋ, ವೈರಸಸ್ ಅಂತ
1: ನರಗಳು,
0: ನರಗಳು ಅವು ಒಡಿತಾವ.
1: ಓಕೆ,
0: ಯಾರು ನೀವು ಕೇಳಿರ್ಬೇಕು, ಯಾರು ಅವ್ನು ಕುಡಿತಿದ್ದ ನೋಡ್ರಿ, ಅವನು ವಾಂತಿ ಮಾಡ್ಕೊಂಡು ರಕ್ತ ವಾಂತಿ ಮಾಡಿ ಕಾರ್ಕೊಂಡು ಸತ್ತ ಅಂತ.

0: ಹೌದು ಹೌದು
1: ಸೊ ಅದು ಏನಿದೆಯಲ್ಲ ಅದು ವೇರಿಸಿಸ್ ಅಂತ ಆಗುತ್ತೆ, ಕೆಳಗಡೆ ಸಂಡಾಸ್ ಜಾಗಕ್ಕೂ ಆಗ್ಬೋದು ಇಲ್ಲಿನೂ ಆಗ್ಬೋದು. ಸೊ ಇದನ್ನೇನಿದೆ ಸ್ಟಾರ್ಟಿಂಗು ಬ್ಯಾಂಡಿಂಗ್ ಅಂತ ಮಾಡ್ತಾರೆ, ಆ ವೇರಿಸಿಸ್ ಆ ವೇನ್ಸಿನ ಎಂಡೋಸ್ಕೋಪಿ ಮಾಡಿ ಅಲ್ಲೇ ಬ್ಯಾಂಡ್ಸ್ ಹಾಕ್ಬಿಡ್ತೀವಿ. ಸೊ ಅದು ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್ ಸ್ಟಾಪ್ ಆಗ್ಬಿಡುತ್ತೆ, ಬ್ಲೀಡಿಂಗ್ ಸ್ಟಾಪ್ ಆಗ್ಬಿಡುತ್ತೆ.
0: ಕೆಳಗಡೆ ಆಯ್ತು ಅಂತಂದ್ರೆ
1: ಕೆಳಗಡೆನು ಬ್ಯಾಂಡಿಂಗ್ ಮಾಡಬಹುದು,
0: ಅಲ್ಲಿ ಕೂಡ
1: ಬ್ಯಾಂಡಿಂಗ್ ಮಾಡಬಹುದು ವ್ಯಾರಿಸಿಸ್ಗೆ, ಕೊಲೊನೋಸ್ಕೋಪಿ ಮಾಡಿ ಬ್ಯಾಂಡಿಂಗ್ ಮಾಡ್ತಾರೆ.
0: ಓಕೆ ಸರ್, ಒಳ್ಳೆಯ ಮಾಹಿತಿಯನ್ನು ಕೊಟ್ರಿ. ಅಪೆಂಡಿಕ್ಸ್ ಅಂದ್ರೆ ಏನು, ಅದು ಏನು ಕೆಲಸ ಮಾಡ್ತದೆ, ಬಂದರೆ ಏನು ತೊಂದರೆ ಆಗ್ತದೆ, ಮತ್ತು ಅದಕ್ಕೇನು ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ಕುರಿತು, ಜೊತೆಗೆ ಯಾವ ಥರ ಜೀವನ ಶೈಲಿಯನ್ನು ಇಟ್ಕೊಂಡ್ರೆ ಒಳ್ಳೆಯದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ, ನಮ್ಮ ಆಕಾಶವಾಣಿಗೆ ಬಂದು ಅಪೆಂಡಿಕ್ಸ್ಗೆ ಕಾರಣ ಮತ್ತು ಪರಿಹಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನಮ್ಮ ಕೇಳುಗರಿಗೆ ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
2: ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ, ನೆರವು ಬಿ ನರಸಿಂಹಲು. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್.
1: ಮನ್ ಕಿ ಬಾತ್ ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ಮನ್ ಕಿ ಬಾತ್ ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ. ಮನ್ ಕಿ ಬಾತ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಪ್ರಗತಿಪಥ ಕಾರ್ಯಕ್ರಮ. ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ, ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಶಿಕ್ಷಣ, ಈ ಕುರಿತು ಚರ್ಚೆ.
2: ಏನು ಶಾಂತಕ್ಕ, ಯಾಕ ಬಾಳ ಆರಾಮಿಲ್ಲೇನು? ಎಷ್ಟು ಕುಂಟ್ಕೋತ್ ನಡ್ಲಿಕತ್ತಿದಿ, ಕೆಮ್ಮಿಸ್ಲಾಗತ್ತದ, ಏನ್ ಸುದ್ದಿ? ದವಾಖಾನಿಗಾರಿ ಹೋಗಿ ತೋರಿಸ್ಬೇಕಿಲ್ಲ?
3: ಯಾರು ಸಿದ್ದು? ಏನು?
2: ಹ್ಞೂ, ನಕ್ಕ ಮತ್ತೆ
3: ಯಾಕೋ ಭಾಳ ದಿನಕ್ಕೆ ಬಂದೆಲ್ಲೋ ನಮ್ಮ ಕಡೆ.
2: ಹಾಂ, ಮತ್ತೆ ಈ ಕಡೆ ಹೊಂಟಿದ್ದೆ, ಕೆಲಸ ಇತ್ತು. ಮತ್ತೆ ನೋಡಿದೆ ನಾ ನಿನಗೆ, ಏನು ಹಿಂಗಾಗೈತಿ? ದವಾಖಾನಿಗೆ ಹೋಗಿ ತೋರಿಸ್ಬೇಕಿಲ್ಲ? ಮತ್ತೆ
3: ಬಾ, ಒಳಗೆ ಬಾ ಅಪ್ಪ, ಮೊದಲು ಒಳಗೆ ಬಾ. ಏನು ಹೇಳ್ಯೋ ಸಿದ್ದು, ಈಗ 8 ದಿವಸ ಆಯ್ತಪ್ಪ ಈ ಕೆಮ್ಮು ನಿಂದ್ರೋಲ್ದು. ಹಾಂ, ಕೈಯ ಕಾಲ ಎಲ್ಲ ಹಿಡ್ದಾವು. ಇದು ಬಟ್ಟೊಂದಿಟ್ಟು ಜಬ್ಕೊಂಡಿನಿ. ಆ ಹೊಲಕ್ಕೆ ಹೋದಾಗ ಹೊಟ್ಟೆ ಏನು, ಮನ್ಯಾಗ ಔಷಧ ಮಾಡಿದೆ, ಉಪಚಾರ ಮಾಡಿದೆ, ಹೊಟ್ಟೆ ಕಮ್ಮಿನೇ ಆಗೋಲ್ದು ಸಿದ್ದು.
2: ಮುಂದೆ ದವಾಖಾನಿಗೆ ಹೋಗಿ ತೋರಿಸ್ಬೇಕಿಲ್ಲ ಶಾಂತಕ್ಕ?

0: ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಏನ್ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಪೋರ್ಟಲ್ ಬಳಸಿ ನೀವು ಅರ್ಹತೆ ಅಥವಾ ನೋಂದಾಯಿತ ಆಸ್ಪತ್ರೆಗಳ ವಿವರವನ್ನ ಇಲ್ಲಿ ಪರಿಶೀಲನೆ ಕೂಡ ಮಾಡಬಹುದಾಗ್ತದೆ.
1: ಅಂದಂಗ್ರಿ ಸರ್ಪಂಚ್ರ, ಇತ್ತಿತ್ತಲಾಗಿ ಇವು ವೈದ್ಯಕೀಯ ಸೇವೆಗಳು ಹೆಚ್ಚಾಗ್ಯಾವ ನೋಡ್ರಿ, ಹಾಸ್ಪಿಟಲ್ ಅದೆಲ್ಲ ಹೆಚ್ಚಾಗ್ಯಾವ ಕಾಣ್ತದ.
0: ವೈದ್ಯಕೀಯ ಸೇವೆಗಳು ಹೆಚ್ಚಾಗ್ಯಾವು, ವೈದ್ಯಕೀಯ ಕಾಲೇಜುಗಳು ಹೆಚ್ಚಾಗ್ಯಾವು, ಮತ್ತು ಈಗ ಸಾಕಷ್ಟು ಜನ ಡಾಕ್ಟರ್ ಓದ್ಲಿಕ್ಕತ್ತಾರ ನಮ್ಮ ದೇಶದಾಗ. ಇತ್ತೀಚೆಗೆ ಮೊದಲೆಲ್ಲ ನಮ್ಮ ಓಣ್ಯಾಗ ಒಬ್ರು ಇಬ್ರು ಡಾಕ್ಟರ್ ಹೋಗ್ತಿದ್ರು, ಈಗ ಪ್ರತಿ ಓಣಿಯೊಳಗೆ 10-20 ಜನ ಡಾಕ್ಟ್ರಿಗೆ ಹೋದ್ರು ನೋಡ್ತೀವಿ ನಾವು. ನೋಡ್ತಿರಲಿಲ್ಲ ಇಲ್ಲೇ ನಮ್ಮ ಊರಾಗ ಎಷ್ಟು ಜನ ಹೋಗ್ಯಾರ.
1: ಅದೇ ರೀ ಶಾಂತಕ, ಮೊನ್ನೆ ನಮ್ಮ ಹಳೆ ಒಬ್ಬ ಹೇಳಕತ್ತಿದ್ದ, ಇಷ್ಟು ರ್ಯಾಂಕ್ ನಾಗ ನನಗೆ ಮೊದಲಾದ್ರೆ ಸೀಟ ಸಿಗ್ತಿದ್ದಿಲ್ಲ, ಈಗ ಸೀಟ್ ಹೆಚ್ಚಾಗ್ಯಾವ, ಅದರಿಂದಾಗಿ ನನಗೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ ನೋಡು ಅಂತ ಹೇಳ್ತಿದ್ದ.
0: ಹೌದು, ಈಗ ಸೀಟ್ ಹೆಚ್ಚಾದ ಕಾರಣ ಸಾಕಷ್ಟು ಜನ ವೈದ್ಯಕೀಯ ಓದಾಕತ್ತಾರೆ. ವಿಶೇಷವಾಗಿ ಹೇಳ್ತೀನಿ ಕೇಳ್ರಿಲ್ಲಿ, 2014 ರಿಂದ ಆಗಸ್ಟ್ 2020 ತನಕ ಮೊದಲ ವೈದ್ಯಕೀಯ ಕಾಲೇಜುಗಳು ಎಷ್ಟಿದ್ವು ಅಂದ್ರೆ ನಮ್ಮ ದೇಶದಾಗ 387 ಇದ್ದು, ಈಗ ಅಕ್ಕಳು ಸಂಖ್ಯೆ ಎಷ್ಟಾಗಿ ಅಂದ್ರೆ 780 ಅದ.
1: ಅಂದ್ರೆ ಹೆಚ್ಚು ಕಡಿಮೆ ಡಬಲ್ ಆದಂಗೆ.
0: ಹೆಚ್ಚು ಕಡಿಮೆ. ಮತ್ತು ಸ್ನಾತಕ ಅಂದರೆ ಯು ಜಿ ಸೀಟ್ಗಳು, ಅವು ಸಂಖ್ಯೆ 51,348 ಇತ್ತು, ಈಗ 115,900 ಕೇರ್ಯದ.

0: ಕೋಟಿಗೂ ಹೆಚ್ಚು ಡೋಸ್ಗಳನ್ನು ವಿತರಣೆ ಮಾಡಿ ಅತ್ಯಂತ ವೇಗವಾಗಿ ಈ ಬೃಹತ್ ಲಸಿಕಾ ಕಾರ್ಯಕ್ರಮವನ್ನು ಸರ್ಕಾರ ನಡೆಸಿಕೊಡ್ತು ನೋಡ್ರಿ.
1: ಇದೊಂದು ನಮ್ಮ ದೇಶದ ಹೆಮ್ಮೆ ಜಗತ್ತಿಗೆ.
2: ಭಾರಿ ಭಾರಿ ಚಲೋ ಮಾಡ್ಯಾರ್ರಿ.
1: ಅಂದಂಗ ಶಾಂತಕ್ಕ ನಿಮ್ದು ಆಯುಷ್ಮಾನ್ ಕಾರ್ಡ್ ಐತೆ ಇಲ್ಲ ಮತ್ತ?
2: ಏ ಐತ್ರಿ ಸರ್ಪಂಚರ ಐತ್ರಿ, ಸಿದ್ದು ಹೇಳ್ದಾರ್ರಿ, ಎಲ್ಲ ಮಾಡಿಸಿ ಇಟ್ಟಿನ್ರಿ. ಕರೆ ಅದ್ರದ್ದು ಉಪಯೋಗ ಹೆಂಗ್ ತಗೋಬೇಕು ಗೊತ್ತಿದ್ದಿದ್ದಿಲ್ರಿ. ಎಲ್ಲ ಎಲ್ಲ ಚಂದಂಗೆ ಬಿಡಿಸಿ ಬಿಡಿಸಿ ಹೇಳಿದ್ರು ನೋಡ್ರಿ. ಈಗ ತಗೊಂಡ್ ಕಿಶಿಂದ ಹೋತೀನ್ರಿ, ನಾನು ದವಾಖಾನಿಗೆ ಹೋತೀನ್ರಿ.
1: ಅಲ್ಲ ಸಿದ್ದನ ಕಡೆ ಮಾತ್ರ ಆಯುಷ್ಮಾನ್ ಕಾರ್ಡ್ ಐತೆ, ಯಾಕಂದ್ರ ನೋಡಿ ನಿಮ್ಮ ಭಾಷೆ ಶಾನೆ ಅದಾನ ಇಂತವೆಲ್ಲ ಏನ ಯೋಜನೆಗಳು ಬರ್ತಾವ ಎಲ್ಲ ಮಾಡಿಸಿಟ್ಬಿಟ್ಟಿರ್ತಾನ.
2: ಹೌದು ಹೌದ್ರಿ, ಈಗ ನಮ್ಗ ಏನಾರ ಒಂದಿಟ್ಟು ಆರಾಮ್ ತಪ್ಪು ಯಾವುದೋ ಒಂದು ತಿಳಿಲಿಲ್ಲ ಅಂದ್ರ ಸಿದ್ದುನೇ ಬಂದು ಹೇಳ್ತಾನ್ರಿ ನಮಗ್ರಿ.
1: ಆಯ್ತಪ್ಪ ಸಿದ್ದು, ಹಂಗಂದ್ರ ಹೋ ಬರ್ರಿ ಹಾಸ್ಪಿಟಲ್ಕ, ನಾನು ಹೋಗ್ತೀನಿ, ಟೈಮ್ ಆತದ.
2: ನಮಸ್ಕಾರ.
1: ನಮಸ್ಕಾರ ನಮಸ್ಕಾರ. ಇದುವರೆಗೆ ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಶಿಕ್ಷಣ ಈ ಕುರಿತು ಚರ್ಚೆಯನ್ನ ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು ರೇವನಸಿದ್ದ ಚಾಂದಕವಟೆ, ಭಾರತೀ ಸುನುಗಾರ್ ಹಾಗೂ ಮಹಾಂತೇಶ್ ಕೋತಿನ್. ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಶ್ನೆ ಪತ್ರಿಕೆ ಸೂರ್ಯದೇವ್ ವಿರುದ್ದ ಸರ್ಕಾರ ಕಠಿಣ ಕ್ರಮ, ಯುವ ಪೀಳಿಗೆಯ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ಸಂಬಂಧ ಸಿಜೆಪಿ ನಿಯೋಗದೊಂದಿಗೆ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ. ಅಸ್ಸಾಂ ಗುಜರಾತ್ನಲ್ಲಿ ಭಾರಿ ಮಳೆ, ಸುರಕ್ಷಿತ ಸ್ಥಳಕ್ಕೆ ಬಾಧಿತ ಜನರ ಸ್ಥಳಾಂತರ. ಉಕ್ರೇನ್ ಮೇಲೆ ಮುಂದುವರಿದ ರಷ್ಯಾ ದಾಳಿ, 15 ಜನರ ಸಾವು, 100ಕ್ಕೂ ಹೆಚ್ಚು ಜನರಿಗೆ ಗಾಯ. ಹಾಗೂ ಹರಾರಿಯಲ್ಲಿ ಇಂದು ಭಾರತ ಜಿಂಬಾಬ್ವೆ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ, ಸರಣಿ ಜಯದ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ. ವಾರ್ತೆಗಳ ವಿವರ: ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವವರ ವಿರುದ್ದ ಸರ್ಕಾರ ತೆಗೆದುಕೊಳ್ಳಲಿರುವ ಕಠಿಣ ಕ್ರಮಗಳಿಗೆ ದೇಶದ ಯುವ ಪೀಳಿಗೆ ತೋರಿರುವ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. 2ನೇ ವಿಡಿಯೋ ಸಂದೇಶದಲ್ಲಿ ಈ ಕುರಿತು ಮಾತನಾಡಿರುವ ಅವರು, ಯುವಕರ ಅಭಿಪ್ರಾಯಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯನ್ನು ಸಂಪೂರ್ಣ ಪಾರದರ್ಶಕವಾಗಿ ಮುಂದುವರಿಸುವಲ್ಲಿ ಯುವಜನತೆಯ ನಿರಂತರ ಸಂವಾದ ಅಗತ್ಯ ಎಂದು ಅವರು ಒತ್ತಿ ಹೇಳಿದ್ದಾರೆ. ತಡರಾತ್ರಿ ಹಂಚಿಕೊಂಡ ವಿಡಿಯೋ ಮೂಲಕ ಯುವ ಸಮುದಾಯದೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಲು ಸಾಧ್ಯವಾಯಿತು ಎಂದು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ಬೇಡಿಕೆಗಳು ಮತ್ತು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಕುರಿತು ಸರ್ಕಾರ ಇಂದು ಸಿಜೆಪಿ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ. ಇದಕ್ಕೂ ಮುನ್ನ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ನಿನ್ನೆ ದೆಹಲಿಯಲ್ಲಿ ಸಿಜೆಪಿ ನಿಯೋಗದೊಂದಿಗೆ ಚರ್ಚಿಸಿದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಡ್ಡಾ ಅವರು, ಸಭೆಯಲ್ಲಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳ ಬಗ್ಗೆ ಸಿಜೆಪಿ ಬೇಡಿಕೆಗಳನ್ನು ತಾಳ್ಮೆಯಿಂದ ಆಲಿಸಿದ್ದೇವೆ ಎಂದು ಹೇಳಿದರು. ಸಿಜೆಪಿ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದ್ದಾರೆ ಎಂದು ನಡ್ಡಾ ಹೇಳಿದರು. ಲಡಾಖ್ನ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ದ ಸ್ಮಾರಕವು 27ನೇ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆಗೆ ಸಂಪೂರ್ಣ ಸಜ್ಜಾಗಿದೆ. ಆಪರೇಷನ್ ವಿಜಯ್ನಲ್ಲಿ ಭಾರತದ ಐತಿಹಾಸಿಕ ವಿಜಯವನ್ನು ಸ್ಮರಿಸುವ ಈ 2 ದಿನಗಳ ಕಾರ್ಯಕ್ರಮ ಇಂದಿನಿಂದ ಆರಂಭವಾಗಲಿದ್ದು, 1999ರ ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರ ಶೌರ್ಯ ಮತ್ತು ಉನ್ನತ ತ್ಯಾಗಕ್ಕೆ ಗೌರವ ಸಲ್ಲಿಸಲಾಗುತ್ತದೆ. ಇಂದಿನ ಕಾರ್ಯಕ್ರಮಗಳಲ್ಲಿ ಲಾಮೋಚೆನ್ ವ್ಯೂ ಪಾಯಿಂಟ್ನಲ್ಲಿ ಯುದ್ದ ಸ್ಮರಣ, ವಿಶ್ವನಾಥನ್ ಕ್ರೀಡಾಂಗಣದಲ್ಲಿ ಸಂಸ್ಕೃತಿ ಕಾರ್ಯಕ್ರಮ, ವಿಜಯ್ ಭೋಜ್ ಹಾಗೂ ಕಾರ್ಗಿಲ್ ಯುದ್ದ ಸ್ಮಾರಕದಲ್ಲಿ ಶೌರ್ಯ ಸಂಧ್ಯಾ ಕಾರ್ಯಕ್ರಮಗಳು ನಡೆಯಲಿವೆ. ನಾಳೆ ನಡೆಯಲಿರುವ ಶ್ರದ್ದಾಂಜಲಿ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್

0: ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದೇವಶಯನಿ ಆಷಾಢ ಏಕಾದಶಿ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭೆಯ ಅಧ್ಯಕ್ಷ ಓಂ ಬಿರ್ಲಾ, ಭಕ್ತಿ, ತಪಸ್ಸು, ಆತ್ಮಸಂಯಮ ಮತ್ತು ಸಮರ್ಪಣೆಯ ಈ ಪವಿತ್ರ ಹಬ್ಬವು ಆತ್ಮಾವಲೋಕನ, ಸೇವೆ ಹಾಗೂ ಸತ್ಕಾರ್ಯಗಳ ಮಾರ್ಗದಲ್ಲಿ ಮುನ್ನಡೆಯಲು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಭಗವಾನ್ ಮಹಾವಿಷ್ಣುವಿನ ಆಶೀರ್ವಾದದಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಸುಖ, ಸಮೃದ್ಧಿ, ಉತ್ತಮ ಆರೋಗ್ಯ, ಶಾಂತಿ ಮತ್ತು ನವಚೈತನ್ಯ ನೆಲೆಸಲಿ ಎಂದು ಹಾರೈಸಿದ್ದಾರೆ. ಆಧುನಿಕ, ಪಾರದರ್ಶಕ ಮತ್ತು ಅಂತಾರಾಷ್ಟೀಯವಾಗಿ ಹೊಂದಾಣಿಕೆಯಾಗುವ ಕಾನೂನು ವಾತಾವರಣವನ್ನು ಸೃಷ್ಟಿಸುವ ಭಾರತದ ಅಚಲ ಬದ್ಧತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಅಂತಾರಾಷ್ಟೀಯ ವ್ಯಾಪಾರ ಕಾನೂನು ಕುರಿತ ವಿಶ್ವಸಂಸ್ಥೆ ಆಯೋಗದ 60ನೇ ವಾರ್ಷಿಕೋತ್ಸವದ ಅಂತಾರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಒಳಗೊಳ್ಳುವಿಕೆ, ಒಮ್ಮತ ಮತ್ತು ವೈವಿಧ್ಯಮಯ ಕಾನೂನು ಸಂಪ್ರದಾಯಗಳಿಗೆ ಗೌರವದ ತತ್ವಗಳನ್ನು ಸಂರಕ್ಷಿಸುವಾಗ ಉದಯೋನ್ಮುಖ ವಾಸ್ತವಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಆಯೋಗವು ನಿರಂತರವಾಗಿ ಪ್ರದರ್ಶಿಸಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಸ್ಸಾಂನಲ್ಲಿ ಭಾರಿ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಸುಮಾರು 1.15 ಲಕ್ಷಕ್ಕೂ ಹೆಚ್ಚು ಜನರು ಪರಿಹಾರ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಶಿವಸಾಗರ್, ಚರೈಡಿಯೋ ಮತ್ತು ಜೋರ್ಹತ್ ಜಿಲ್ಲೆಗಳಲ್ಲಿ ಹೆಚ್ಚು ಜನರು ಬಾಧಿತರಾಗಿದ್ದಾರೆ. ಚರೈಡಿಯೋದಲ್ಲಿ 7, ಶಿವಸಾಗರ್ನಲ್ಲಿ 6 ಮತ್ತು ಜೋರ್ಹತ್ನಲ್ಲಿ 1 ಸೇರಿದಂತೆ 14 ಪ್ರವಾಹ ಸಂಬಂಧಿತ ಸಾವುಗಳು ದಾಖಲಾಗಿವೆ. ಇತ್ತೀಚಿನ ಸಾವು ನೋವಿನೊಂದಿಗೆ ಅಸ್ಸಾಂನಲ್ಲಿ ಒಟ್ಟಾರೆ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 61ಕ್ಕೆ ಏರಿದೆ. ಪ್ರಮುಖ ನದಿಗಳಾದ ಡಿಖೌ, ಡಿಸಾಂಗ್ ಮತ್ತು ಧನ್ಸಿರಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಮೇಲ್ಭಾಗದ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಉಲ್ಬಣಗೊಳಿಸಿದೆ. ಸಂತ್ರಸ್ತ ಪ್ರದೇಶಗಳಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರೆದಿವೆ. ಈ ಮಧ್ಯೆ ಗುಜರಾತ್ನಲ್ಲಿ ಭಾರಿ ಮಳೆ ಹಿನ್ನೆಲೆ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಸಮರೋಪಾದಿಯಲ್ಲಿ ನಡೆಸಲಾಗುತ್ತಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದ 265 ತಾಲೂಕುಗಳಲ್ಲಿ ಮಳೆಯಾಗಿದ್ದು 5 ಸಾವನ್ನು ರಾಜ್ಯ ಪರಿಹಾರ ಆಯುಕ್ತರು ದೃಢಪಡಿಸಿದ್ದಾರೆ. ಕೊಂಕಣ, ಗೋವಾ, ಮಧ್ಯ ಮಹಾರಾಷ್ಟ್ರ, ಒಡಿಶಾ ಮತ್ತು ರಾಜಸ್ಥಾನದಲ್ಲಿ ಇಂದು ಭಾರಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಚಂಡೀಗಢ, ದೆಹಲಿ, ಹರಿಯಾಣ, ಪಶ್ಚಿಮ ಬಂಗಾಳ, ಕರಾವಳಿ ಕರ್ನಾಟಕ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕರ್ನಾಟಕದ ಒಳನಾಡು, ರಾಯಲಸೀಮಾ, ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದಾಗಿ 6 ದಿನಗಳ ಕಾಲ ಸ್ಥಗಿತಗೊಂಡಿದ್ದ ವಾರ್ಷಿಕ ಅಮರನಾಥ ಯಾತ್ರೆಯನ್ನು ಇಂದು ಪುನರಾರಂಭಗೊಳಿಸಲಾಗಿದೆ. ಬಾಲ್ಟಾಲ್ ಮತ್ತು ಪಹಲ್ಗಾಮ್ ಎರಡೂ ಮಾರ್ಗಗಳಿಂದ ಯಾತ್ರೆಯನ್ನು ಪುನರಾರಂಭಿಸಲಾಗಿದೆ ಎಂದು ಕಾಶ್ಮೀರ ವಿಭಾಗೀಯ ಆಯುಕ್ತ ಅನ್ಶುಲ್ ಗರ್ಗ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಸುರಕ್ಷಿತ ತೀರ್ಥಯಾತ್ರೆಗಾಗಿ ಆಡಳಿತವು ಹೊರಡಿಸಿದ ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಯಾತ್ರಿಗಳಿಗೆ ಸೂಚಿಸಲಾಗಿದೆ. ಏತನ್ಮಧ್ಯೆ 6,269 ಯಾತ್ರಾರ್ಥಿಗಳ ಹೊಸ ತಂಡ ಇಂದು ಬೆಳಿಗ್ಗೆ ಜಮ್ಮುವಿನ ಭಗವತಿ ನಗರ ಯಾತ್ರಿ ನಿವಾಸದಿಂದ ಹೊರಟಿದೆ. ಉಕ್ರೇನ್ನಾದ್ಯಂತ ರಷ್ಯಾದ ದಾಳಿಯಲ್ಲಿ ಕನಿಷ್ಠ 15 ಜನರು ಮೃತಪಟ್ಟಿದ್ದಾರೆ ಮತ್ತು ಡ್ರೋನ್ ತಂತ್ರಜ್ಞಾನವನ್ನು ಪ್ರದರ್ಶಿಸುವ ಕೀವ್ ಬಳಿಯ ಪ್ರದೇಶದ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯಲ್ಲಿ ಸುಮಾರು 100 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ನ ರಕ್ಷಣಾ ವಲಯದ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದರು. ಪೂರ್ವ ನಗರವಾದ ಸ್ಲೋವಿಯಾನ್ಸ್ಕ್ ಮೇಲೆ ರಷ್ಯಾದ ಗ್ಲೈಡ್ ಬಾಂಬ್ ದಾಳಿಯಲ್ಲಿ 5 ಜನರು ಮೃತಪಟ್ಟಿದ್ದರು. ಆದರೆ ಉತ್ತರ

0: ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಕೃಷಿ, ಆರೋಗ್ಯ ರಕ್ಷಣೆ, ಸಂಸ್ಕೃತಿ ಮತ್ತು ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸಿವೆ. ಭಾರತ ಮತ್ತು ತಾಂಜಾನಿಯಾ ನಡುವಿನ ವಿದೇಶಾಂಗ ಕಚೇರಿ ಸಮಾಲೋಚನೆಗಳು ಈ ತಿಂಗಳ 22ರಂದು ದಾರ್ ಎಸ್ ಸಲಾಂನಲ್ಲಿ ನಡೆದವು. ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಂದು ನಡೆಯಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 4:30ಕ್ಕೆ ಪ್ರಾರಂಭವಾಗಲಿದೆ. ಗುರುವಾರ ನಡೆದ ಆರಂಭಿಕ ಪಂದ್ಯದಲ್ಲಿ 7 ವಿಕೆಟ್ಗಳ ಪ್ರಬಲ ಗೆಲುವಿನ ನಂತರ ಪ್ರವಾಸಿ ಭಾರತ ತಂಡ ಸರಣಿಯಲ್ಲಿ 1-0 ಮುನ್ನಡೆ ದಾಖಲಿಸಿದೆ. ಭಾರತದ ಅನಾಹತ್ ಸಿಂಗ್ ವಿಶ್ವ ಸ್ಕ್ವಾಷ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ 21 ವರ್ಷಗಳ ನಂತರ ಫೈನಲ್ ಪ್ರವೇಶಿಸಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ನಿನ್ನೆ ತಡರಾತ್ರಿ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅವರು ಈಜಿಪ್ಟ್ನ ಬರ್ಬ್ ಸಮಯಹ್ ವಿರುದ್ದ 3-1 ಸೆಟ್ಗಳಿಂದ ಗೆದ್ದು ಫೈನಲ್ಗೆ ಮುನ್ನಡೆದರು. ಇದರೊಂದಿಗೆ 2005ರಲ್ಲಿ ಜ್ಯೋತ್ನಾ ಚಿನ್ನಪ್ಪ ನಂತರ ಈ ಸಾಧನೆ ಮಾಡಿದ ಮೊದಲ ಆಟಗಾರ್ತಿ ಎಂಬ ಹಿರಿಮೆಗೆ ಅನಾಹತ್ ಭಾಜನರಾಗಿದ್ದಾರೆ. ಇಂದು ರಾತ್ರಿ ಫೈನಲ್ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಸರ್ಕಾರ ಕಠಿಣ ಕ್ರಮ, ಯುವ ಪೀಳಿಗೆಯ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ಸಂಬಂಧ ಸಿಜೆಪಿ ನಿಯೋಗದೊಂದಿಗೆ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ. ಅಸ್ಸಾಂ ಗುಜರಾತ್ನಲ್ಲಿ ಭಾರಿ ಮಳೆ, ಸುರಕ್ಷಿತ ಸ್ಥಳಕ್ಕೆ ಬಾಧಿತ ಜನರ ಸ್ಥಳಾಂತರ. ಉಕ್ರೇನ್ ಮೇಲೆ ಮುಂದುವರಿದ ರಷ್ಯಾ ದಾಳಿ, 15 ಜನರ ಸಾವು, 100ಕ್ಕೂ ಹೆಚ್ಚು ಜನರಿಗೆ ಗಾಯ. ಹಾಗೂ ಹರಾರೆಯಲ್ಲಿ ಇಂದು ಭಾರತ ಜಿಂಬಾಬ್ವೆ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ, ಸರಣಿ ಜಯದ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಸಮಯ 1:20. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ.

0: ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಕಂಠದಲ್ಲಿ ಕಿಲಾಡಿ ಚಿತ್ರದಿಂದ ಆದ ಗೀತೆಯನ್ನ ಆಲಿಸಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಂದ್ರಿಕಾ ಹಾಡಿರುವ ಪ್ರೇಮಿ ಚಿತ್ರದ ಹಾಡು

0: ಚಿತ್ರ ಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30 ಆಗ್ತಾ ಇದೆ. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.

ತಾಮ್ರಧ್ವಜ ಯುದ್ಧದಲ್ಲಿ ಎಲ್ಲ ಸೈನಿಕರನ್ನು ಕೂಡ ಸೋಲಿಸಿಬಿಟ್ಟು ಕೃಷ್ಣಾರ್ಜುನರನ್ನು ಕೂಡ ಮೂರ್ಛಗೊಳಿಸಿ ಎರಡು ಅಶ್ವಮೇಧಯಾಗದ ಕುದುರೆಗಳನ್ನು ಕೂಡ ತಂದು ತನ್ನ ತಂದೆಗೆ ಒಪ್ಪಿಸ್ತಾನೆ. ಆನಂತರ ಮಯೂರಧ್ವಜ ಅವನನ್ನು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತಂದ್ಕೊಂಡು ಕೃಷ್ಣಾರ್ಜುನರು ಕಪಟವೇಷಧಾರಿಯಾಗಿ ಬರ್ತಾರೆ. ಮಯೂರಧ್ವಜ ತನ್ನ ಶರೀರದ ಅರ್ಧ ಭಾಗವನ್ನು ಆ ಪರಮಾತ್ಮನಿಗೆ ಕೊಟ್ಟು ಅವನನ್ನು ಮೆಚ್ಚಿಸಿ ಅವನು ತನ್ನ ಅಶ್ವಮೇಧಯಾಗದಿಂದ ಹಿಂತಿರುಗಿದ ಅನ್ನುವಂತಹ ಕಥಾಭಾಗವನ್ನು ಈಗ ಪ್ರಸ್ತುತಪಡಿಸ್ತಾರೆ.

ಅಭಿಮನಿ ಮಹರ್ಷಿಗಳು ಜನಮೇಜಯ ಮಹಾರಾಜನಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ. ತಾಮ್ರಧ್ವಜ ಎರಡು ಕುದುರೆಗಳನ್ನು ಕೂಡ ತಂದು ತನ್ನ ತಂದೆಗೆ ಒಪ್ಪಿಸಿದ್ದಾನೆ ಮತ್ತು ಅದರ ವಿಚಾರಗಳನ್ನೆಲ್ಲ ಹೇಳಿದಾಗ ಮಯೂರಧ್ವಜನಿಗೆ ಬಹಳ ಬೇಸರವಾಗಿಬಿಡುತ್ತೆ. ಯಾವ ಯಜ್ಞವನ್ನು ಮಾಡುವುದರಿಂದ ಆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೋ ಅಂತಹ ಪರಮಾತ್ಮನನ್ನು ಬಿಟ್ಟು ಗಾರ್ಧಭ ರೂಪದ ಈ ಕುದುರೆಗಳನ್ನು ತಂದಿದ್ದೀಯಲ್ಲ, ಎಲ್ಲ ಕೆಟ್ಟೋಯ್ತು ಅಂತ ಅವನು ಹೇಳ್ತಾನೆ. ಆನಂತರ ಆ ಪರಮಾತ್ಮನನ್ನು ನಾನು ಕಾಣಬೇಕು ಎಂಬಂತಹ ತವಕದಿಂದ ಕೂಡಿರ್ತಾನೆ. ಇತ್ತ ಕಡೆ ಕೃಷ್ಣಾರ್ಜುನರಿಗೆ ಎಚ್ಚರವಾಗತ್ತೆ, ಅವರ ಎಲ್ಲ ಸೈನ್ಯವೂ ಕೂಡ ನಾಶವಾಗಿರುತ್ತೆ, ಅವ ಕುದುರೆಗಳು ಕೂಡ ಕಾಣಿಸ್ತಾ ಇಲ್ಲ, ಆಯಾಸವೂ ಕೂಡ ಆಗಿರುತ್ತೆ ಮತ್ತು ಕೂಡ ಅವನು ಮುಂದಕ್ಕೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಒಂದು ಕಳ್ಳ ಉಪಾಯವನ್ನು ಮಾಡಬೇಕು. ಕಪಟನಾಟಕ ಸೂತ್ರಧಾರಿ ಅವನು ಮಯೂರಧ್ವಜನನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ನೇರವಾಗಿ ಸಾಧ್ಯವಿಲ್ಲ ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ ಎಲ್ಲ ಸೈನ್ಯವೂ ಕೂಡ ಎಚ್ಚರವಾಗಿರುತ್ತೆ, ಸೈನ್ಯವನ್ನೆಲ್ಲ ಸಂತೈಸಿಬಿಟ್ಟು ಒಂದು ಕಪಟ ಉಪಾಯವನ್ನು ಮಾಡಬೇಕು ಅಂತ ಅರ್ಜುನನಿಗೆ ಹೀಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ.

ಕೃಷ್ಣ ನಗು ನಗುತ್ತಾ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನೋಡಿದೆಯಾ ಕುಂತಿ ಕುಮಾರ, ತಾಮ್ರಧ್ವಜ ಮಾಡಿದಂತಹ ಆಘಾತವನ್ನ ನಮ್ಮಿಬ್ಬರನ್ನು ಹೇಗೆ ಕಟ್ಟಿ ಹಾಕಿಬಿಟ್ಟ, ಇಡೀ ನಮ್ಮ ಸೈನ್ಯವನ್ನೆಲ್ಲ ನಾಶ ಮಾಡಿಬಿಟ್ಟ, ಹಾಗೆ ನಮ್ಮ ಕುದುರೆಗಳನ್ನು ಕೂಡ ರತ್ನಪುರಿಗೆ ತೆಗೆದುಕೊಂಡು ಹೋಗಿದ್ದಾನೆ. ಈಗ ಒಂದು ಉಪಾಯ ಮಾಡಬೇಕು, ನಮ್ಮ ಸೈನ್ಯ ಹಿಂದಿನಿಂದ ನಿಧಾನವಾಗಿ ಬರಲಿ, ನಾವು ಮುಂದೆ ಹೋಗೋಣ, ನಿನಗೆ ಒಂದು ಉಪಾಯವನ್ನು ಹೇಳ್ತೇನೆ ಕೇಳು ಅಂತ ಹೇಳಿ ನಗುತ್ತಾ ಕೃಷ್ಣ ಅರ್ಜುನನಿಗೆ ಹೀಗೆ ಹೇಳ್ತಾ ಇದ್ದಾನೆ.

ಕೃಷ್ಣ ಹೇಳಿದ ಮಾತಿಗೆ ಅರ್ಜುನ ಒಪ್ಪಿಬಿಟ್ಟು ತನ್ನ ಸೈನ್ಯವನ್ನೆಲ್ಲ ಹಿಂದಕ್ಕೆ ಕಳಿಸಿ ನೀವೆಲ್ಲರೂ ಕೂಡ ಹಿಂದಿನಿಂದ ನಿಧಾನವಾಗಿ ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಕೃಷ್ಣಾರ್ಜುನರು ಮುಂದೆ ಹೋಗ್ತಾ ಇದ್ದಾರೆ. ಕೃಷ್ಣ ಒಬ್ಬ ವೃದ್ಧ ಬ್ರಾಹ್ಮಣನ ವೇಷವನ್ನು ಧಾರಣೆ ಮಾಡಿಕೊಂಡಿದ್ದಾನೆ, ಅರ್ಜುನ ಅವನ ಶಿಷ್ಯನ ವೇಷವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ತಮ್ಮ ನಿಜರೂಪು ಯಾರಿಗೂ ಗೊತ್ತಾಗದಂತೆ ಇಬ್ಬರೂ ಕೂಡ ರತ್ನಪುರಿಯ ಕಡೆಗೆ ಆಗಮಿಸ್ತಾ ಇದ್ದಾರೆ.

0: ಎನೆ ರವಿ ಪಡುಗಡೆಯೊಳೆಸೆದನು.
1: ಶಿಷ್ಯನಾದಂತಹ ಅರ್ಜುನ ವೃದ್ಧನಾದಂತಹ ಕೃಷ್ಣನ ಕೈ ಹಿಡಿದುಕೊಂಡು ರತ್ನಪುರಿಗೆ ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸೂರ್ಯ ಮುಳುಗುವ ಸಮಯ. ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ನಿಧಾನವಾಗಿ ಮುಳುಗ್ತಾ ಇದ್ದಾನೆ. ಹೇಗಿದೆ ಅಂತ ಹೇಳಿದ್ರೆ, ಸೂರ್ಯ ಕತ್ತಲೆಯನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾನಂತೆ. ಅದನ್ನು ಓಡಿಸ್ಬೇಕು ಅಂತ ಬಹುದೂರದಿಂದ ಅಟ್ಟಿಸ್ಕೊಂಡು ಹೋಗಿ ಸುಸ್ತಾಗ್ಬಿಟ್ಟು ಆಯಾಸದಿಂದ ಅವನು ಕಳೆಗುಂದ್ಬಿಟ್ಟು ಪಶ್ಚಿಮ ಗಿರಿಯ ತಪ್ಪಲಿಗೆ ಹೋದನೋ ಎಂಬಂತೆ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಸೂರ್ಯ ಅಸ್ತಮಾನದ ಸಮಯ ಅದು ಹೇಗೆ ಕಾಣಿಸ್ತಾ ಇದೆ

0: ಲಕ್ಷ್ಮೀಶ ಮಹಾಕವಿ ಸೂರ್ಯಾಸ್ತಮಾನದ ವರ್ಣನೆಯನ್ನ ಅತ್ಯಂತ ಮಧುರವಾಗಿ ಸುಂದರವಾಗಿ ಮಾಡ್ತಾ ಇದ್ದಾನೆ ಈ ಪದ್ಯದಲ್ಲಿ. ಸೂರ್ಯ ಮೆಲ್ಲ ಮೆಲ್ಲನೆ ಪಶ್ಚಿಮ ಸಮುದ್ರದಲ್ಲಿ ಮುಳುಗ್ತಾ ಇದ್ದಾನೆ. ನಕ್ಷತ್ರಗಳು ಆಕಾಶದಲ್ಲಿ ನಿಧಾನವಾಗಿ ಮೂಡ್ತಾ ಇದೆಯಂತೆ. ಎಲ್ಲ ಕಡೆಗಳಲ್ಲೂ ಕೂಡ ಕತ್ತಲು ಕವಿತಾ ಇದೆ. ಅರಳಿದಂತಹ ಕಮಲಗಳು ಮುಚ್ಚಿದೆ. ದುಂಬಿಗಳು ಒಳಗಡೆ ಇದ್ದು ಬಿಟ್ಟಿದೆಯಂತೆ. ಕಮಲ ಮುಚ್ಚಿದಾಗ ತಮ್ಮ ನಲ್ಲರೊಡನೆ ಪ್ರೇಮ ಕಲಹ ಆಡಿ ರತಿಯನ್ನು ಒಲ್ಲದಂತಹ ಹೆಣ್ಣು ಮಕ್ಕಳ ಮನಸ್ಸು ತಡೆಯದೆ ಮತ್ತೆ ಮತ್ತೆ ತಮ್ಮ ಪ್ರಿಯತಮರ ಜೊತೆ ಸೇರಬೇಕು ಅಂತ ಮನ್ಮಥ ಅವರನ್ನು ಪ್ರೇರೇಪಿಸ್ತಾ ಇದ್ದಾನೆ. ಹಾಗೆಯೇ ಸೂರ್ಯ ಅಸ್ತಮಾನ ಆದ ಕೂಡಲೇ ಚಕ್ರವಾಕ ಪಕ್ಷಿಗಳೆಲ್ಲ ವಿರಹವೇದನೆಯಿಂದ ಬಳಲ್ತಂತೆ. ಈ ಚಕ್ರವಾಕ ಹಂಸ ಮೊದಲಾದಂತಹ ಪಕ್ಷಿಗಳು ಯಾವಾಗಲೂ ಕೂಡ ಮಿಥುನ, ಗಂಡು ಹೆಣ್ಣು ಒಟ್ಟಾಗಿ ಇರುವಂತಹದ್ದು. ಸೂರ್ಯೋದಯದಿಂದ ಸೂರ್ಯ ಅಸ್ತಮಾನ ಕಾಲದವರೆಗೆ ಒಟ್ಟಾಗಿರುತ್ತೆ. ಸೂರ್ಯ ಅಸ್ತಮಾನ ಕಾಲ ಆದ ಕೂಡಲೇ ಅವು ಪರಸ್ಪರ ವಿರಹವನ್ನು ಅನುಭವಿಸ್ತಂತೆ. ಹೀಗೆ ಚಕ್ರವಾಕ ಪಕ್ಷಿಗಳು ಕೂಡ ವಿರಹದಿಂದ ಶೋಕವನ್ನು ಹೊಂದುತ್ತಾ ಇದೆ. ಅಂತಹ ಒಂದು ಕತ್ತಲು ಆವರಿಸ್ತಾ ಇದೆ.
1: ಹೊತ್ತು ಹೊತ್ತಿಗೆ ಮತ್ತೆ ಮತ್ತೆ ಬಲವತ್ತರದೊಳೊತ್ತಿಡಿದು ಸುತ್ತಲೆತ್ತೆತ್ತಲು ಕೆತ್ತವೋಲ್ಮುತ್ತಿ ಮುಸುಕಿತ್ತು.

ಲಕ್ಷ್ಮೀಶನ ಕಾವ್ಯವನ್ನು ಓದ್ತಾ ಇರಬೇಕಾದ್ರೆ ಹಾಗೆ ಅದರ ಲಯ ಪ್ರಧಾನವಾಗಿರೋದ್ರಿಂದ ನರ್ತನವನ್ನು ಮಾಡಬೇಕು ಅನ್ನುವಂತಹ ಭಾವನೆ ಬರುತ್ತೆ. ಹೀಗೆ ಪ್ರತಿ ಕ್ಷಣವೂ ಕೂಡ ಕತ್ತಲು ಹೆಚ್ಚಾಗ್ತಾ ಇದೆಯಂತೆ. ದಟ್ಟವಾದಂತಹ ಕತ್ತಲು ಆವರಿಸ್ತಾ ಇದೆ. ಎಂತಹ ಕತ್ತಲು ಅಂತ ಹೇಳಿದ್ರೆ, ಒಂದು ಸೂಜಿಯನ್ನ ಕೆಳಗಡೆ ಹಾಕಿದ್ರೂ ಕೂಡ ಅದು ಸೂಜಿ ಭೂಮಿಗೆ ತಾಗೋದಿಲ್ಲ, ಅಂತಹ ದಟ್ಟವಾದಂತಹ ಕತ್ತಲು ಭೂಮಿಯಲ್ಲಿ ಆವರಿಸ್ತಾ ಇದೆ. ಇತ್ತ ಕಡೆ ಮನ್ಮಥ ಕತ್ತಿಯನ್ನು ಹಿಡ್ಕೊಂಡು ಬರ್ತಾ ಇದ್ದಾನಂತೆ ದಾರಿ ಮಾಡೋದಕ್ಕೋಸ್ಕರ. ಹೀಗೆ ಜೋರಾಗಿ ಅವನು ಮನ್ಮಥ ಕತ್ತಿಯನ್ನೆತ್ತಿ ಗಾಯಗೊಳಿಸ್ತಾ ಬರ್ತಾ ಇರಬೇಕಾದ್ರೆ, ವಿಶಾಲವಾದಂತಹ ವಕ್ಷಸ್ಥಳ ಉಳ್ಳಂತಹ ಹೆಣ್ಣು ಮಕ್ಕಳು ತಮ್ಮ ಪ್ರಿಯರನ್ನ ಸಂತೋಷದಿಂದ ಅನುರಾಗದಿಂದ ಬಳಸ್ತಾ ಇದ್ದಾರೆ ಆ ಕತ್ತಲೆಯಲ್ಲಿ.

ಕೃಷ್ಣಾರ್ಜುನರು ರತ್ನಪುರಿಯ ಕೇರಿ ಕೇರಿಗಳಲ್ಲಿ ಬರ್ತಾ ಇದ್ದಾರೆ. ಆ ಕತ್ತಲೆಯಲ್ಲಿ ಊರಿನ ಜನ ಎಲ್ಲ ಮೈ ಮರೆತು ಮಲಗಿಬಿಟ್ಟಿದ್ದಾರಂತೆ. ಎಲ್ಲರೂ ಕೂಡ ಮನ್ಮಥನ ಭ್ರಮೆಗೆ ಒಳಗಾಗಿದ್ದಾರಂತೆ. ಕಮಲಮುಖಿಯರು ಮನೆಯಿಂದ ಹೊರಟು ಕಾಮಾತುರರಾಗಿ ತಮ್ಮ ಪ್ರಿಯತಮರ ಜೊತೆ ಸೇರಬೇಕು, ಆ ಕಾಮಚೇಷ್ಟೆಗಳನ್ನು ಮಾಡಬೇಕು ಅಂತ ಉತ್ಸುಕರಾಗಿ ಹೊರಟಿದ್ದಾರಂತೆ. ಇಂತಹ ದೃಶ್ಯಗಳನ್ನು ನೋಡ್ತಾ ಕೃಷ್ಣಾರ್ಜುನರು ಆ ರಸ್ತೆಗಳಲ್ಲಿ ನೋಡ್ತಾ ಬರ್ತಾ ಇದ್ದಾರೆ.

ಒಬ್ಬಳು ಕಾಮಿನಿ ತನ್ನ ಮನೆಯಿಂದ ಹೊರಟಿದ್ದಾಳೆ. ಎಲ್ಲರಿಗೂ ಕೂಡ ಬೇರೆಯವರಿಗೆ ನಾನು ತೋರ್ಬಿಟ್ರೆ ಏನು ಅಂತ ಒಂದು ನಾಚಿಕೆ, ಒಂದು ಭಯ, ಸಂಕೋಚ, ಈ ಭಾವನೆಗಳೆಲ್ಲ ಇದೆ. ಅವಳು ಆಭರಣಗಳನ್ನು ತೊಟ್ಟುಬಿಟ್ಟಿದ್ದಾಳೆ. ತೊಟ್ಟ ಆಭರಣ ಅಲುಗಾಡಿದರೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ನಡಿಬೇಕಾದ್ರೆ ಅಂತ. ಮತ್ತೆ ಅಗಲವಾದಂತಹ ವಿಶಾಲವಾದಂತಹ ಕಣ್ಣು, ಕಣ್ಣು ಮಿಲುಕಿಸಿದರೆ ಅದು ಎಲ್ಲಿ ಕಾಣಿಸ್ಬಿಡುತ್ತೋ ಅಂತ. ಶರೀರದ ಮೇಲೆ ಸುಗಂಧವನ್ನು ಲೇಪನ ಮಾಡಿಕೊಂಡಿದ್ದಾಳೆ. ಆ ಸುಗಂಧದ ಲೇಪನ ಇನ್ನೊಬ್ಬರಿಗೆ ಗೊತ್ತಾಗ್ಬಿಡುತ್ತೆ. ಜನರ ನಿದ್ರಾಭಂಗವಾಗಿ ಎಲ್ಲಿ ನನ್ನನ್ನು ನೋಡಿಬಿಡ್ತಾರೋ ಅನ್ನೋ ಮನಸ್ಸಿನಿಂದ, ಆ ತಾಕಲಾಟದಿಂದ, ಆ ಒಂದು ಸಂಕೋಚದಿಂದ ಅವಳು ಹೋಗ್ತಾ ಇದ್ದಾಳಂತೆ. ಅಂತಹ ಒಬ್ಬ ಕಾಮಿನಿಯನ್ನು ಪ್ರಿಯತಮ ಬಂದು ಎದುರುಗಡೆ ಬಂದು ನೋಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಅವಳು ಇಷ್ಟಪಟ್ಟು ಎದುರಾಗಿ ಬಂದಿದ್ದಾನೆ, ಅವಳು ನಿಧಾನವಾಗಿ ಚಲಿಸ್ತಾ ಇದ್ದಲ್ಲ. ಇವನು ಅತ್ಯಂತ ಪ್ರೌಢಿಮೆಯಿಂದ ಕೂಡಿರುವಂತಹ ವ್ಯಕ್ತಿ, ಸಂಬೋಧನೆ ಮಾಡ್ತಾ ಇದ್ದಾನೆ. ಎಲೈ ಮದ ಗಜನೆ, ಮದ ಗಜ ಗಮನೆ, ನಿಧಾನವಾಗಿ ಚಲಿಸುವವಳೇ. ಅವಳು ನಿಧಾನವಾಗಿ ಬರ್ತಾ ಇದ್ದಾಳೆ, ಎಲ್ಲಿ ಆಭರಣ ಶಬ್ದ ಆಗ್ಬಿಡುತ್ತೋ ಅಂತ. ಅದನ್ನೇ ಅವಳು ಮದ ಗಜ ಗಮನೆ ಅಂತ ಹೇಳ್ತಾ ಇದ್ದಾಳೆ. ಹಾಗೇನೆ ಅವಳು ಕಣ್ಣಿಗೆ ಕಪ್ಪನ್ನು ಹಾಕ್ಕೊಂಡಿದ್ದಾಳೆ, ಅದನ್ನ ಭೃಂಗದಂತೆ ಕಪ್ಪು ಮುಂಗುರು ಉಳ್ಳವಳೆ, ಎಲ್ಲಿ ಕಣ್ಣಿನ ಮಿಂಚು ಹೊರಗಡೆ ಕಾಣೋದಿಲ್ಲ ಅಷ್ಟು ಕಪ್ಪಾಗಿ ಕೂದಲನ್ನೆಲ್ಲ ಹಾಕೊಂಡು ಬಿಟ್ಟಿದ್ದಾಳೆ. ಹಾಗೇನೆ ನಾಗವೇಣಿ, ನೀಲವೇಣಿ ಅಂತ ಉದ್ದವಾದಂತಹ ಜಡೆ ಉಳ್ಳವಳೆ ಅಂತ ಹೇಳಿ, ನೀನು ಹೆದರಬೇಡ ಅಂತ ಹೇಳಿ ಅವಳನ್ನು ಅಲಂಗಿಸ್ಕೊಳ್ತಾ ಇದ್ದಾನೆ. ಎಂತಹ ಪ್ರೌಢಿಮೆಯಿಂದ ಕೂಡಿರುವಂತಹ ವ್ಯಕ್ತಿ ಅವನು.

ಮತ್ತೊಬ್ಬಳು ರಸಿಕತೆಯನ್ನು ಹೊಂದಿರುವಂತಹ ಕಾಮಿನಿ, ತನ್ನ ನಲ್ಲನು ಹೇಳಿದಂತಹ ಸಂಕೇತ ಸ್ಥಾನಕ್ಕೆ ಬರ್ತಾ ಇದ್ದಾಳಂತೆ. ಕತ್ಲೆನಲ್ಲಿ ತಾನು ಕಾಣಬಾರದು, ಕತ್ಲೆ ಇದೆ, ಅದಕ್ಕೋಸ್ಕರ ಆ ಚಂದ್ರಮುಖಿ ದೊಡ್ಡ ಮುತ್ತಿನ ಹಾರವನ್ನ ಕೊರಳಿಗೆ ಹಾಕೊಂಡಿದ್ದಾಳಂತೆ. ಅದು ಹರಿನೀಲ ಮಣಿಯಿಂದ ಮಾಡಿದಂತಹ ಹಾರ, ಅದು ಕಪ್ಪಗಿರತ್ತೆ. ಅದರ ಜೊತೆಗೆ ತಾನು ಹೋದ್ರೆ ತನ್ನ ಕಣ್ಣಿನ ಬೆಳಕಿಂದ ಗೊತ್ತಾಗ್ಬಿಡತ್ತೆ ಅಂತ ಅವಳು ಕಣ್ಣಿಗೆ ಕಾಡಿಗೆಯನ್ನ, ಹಣೆಗೆ ಕಸ್ತೂರಿ ತಿಲಕವನ್ನ ಹಚ್ಚಿಕೊಂಡಿದ್ದಾಳೆ. ಕತ್ತಲೆಯಲ್ಲಿ ಅವು ಯಾವುದೂ ಕೂಡ ಕಾಣಿಸೋದಿಲ್ಲ. ಹೀಗೆ ಬಳಿಕ ತನ್ನ

ಇನ್ನು ಕೆಲವು ಜನ ಜಾರೆಯರು ಅತ್ಯಂತ ಗಂಭೀರವಾದಂತಹ ನಡೆಗೆಯಿಂದ ತಮ್ಮ ನಲ್ಲನ ಸಂಕೇತ ಸ್ಥಾನವನ್ನ ಬಂದು ತಲುಪ್ತಾ ಇದ್ದಾರೆ. ಮನಸ್ಸಿನಲ್ಲಿ ಒಂದು ವಿಧವಾದಂತಹ ಸಂಕೋಚ ಭಯ ಇದೆ. ಆ ಭಯವನ್ನ ಬಿಟ್ಟು ಮನೆಯಿಂದ ಹೊರಟಿದ್ದಾರೆ. ಅನೇಕ ಆಭರಣಗಳನ್ನ ಹಾಕೊಂಡಿದ್ದಾರೆ. ಎಲ್ಲಿ ಆಭರಣಗಳು ಕಾಣಿಸ್ಬಿಡುತ್ತೋ ಅಂತ ಅದರ ಮೇಲೆ ಸೆರಗಿನ ಮುಸುಕನ್ನ ಹಾಕೊಂಡಿದ್ದಾರೆ. ಈ ರೀತಿಯಾಗಿ ಅವರು ತಮ್ಮ ಮನಸ್ಸನ್ನ ಮೀರಿದ ನಡತೆಯನ್ನ ಅಳವಡಿಸಿದ್ದಂತಹ ಜಾರೆಯರು ಮತ್ತೊಂದು ಕಡೆ ಕಂಡು ಬರ್ತಾ ಇದ್ದಾರೆ. ಅದನ್ನು ಕೃಷ್ಣಾರ್ಜುನರು ಗಮನಿಸ್ತಾ ಇದ್ದಾರೆ. ಕಿಕ್ಕಿ

0: ನಿಜಯೊಳೈದಿ ಬಗಜಾರಿಯ.
1: ಮತ್ತೊಂದು ಕಡೆ ಕೆಲವು ಜನ ಜಾರೆಯರು ಕತ್ತಲೆಯಲ್ಲಿ ಬರ್ತಾ ಇದ್ದಾರೆ. ಎಷ್ಟು ಸುಂದರಿಯರು ಅಂತ ಹೇಳಿದ್ರೆ ಹೇಳೋದಕ್ಕಾಗೋದಿಲ್ಲ. ವಿಶಾಲವಾಗಿ ಬೆಳೆದಂತಹ ವಕ್ಷಸ್ಥಲ, ಅವರ ಪ್ರಿಯಕರನಿಗೂ ಕೂಡ ಸಿಗದೇ ಇರುವಷ್ಟು ದೊಡ್ಡದಾಗಿರುವಂತಹದ್ದು. ಅದನ್ನು ನೋಡಿದರೆ ಎಲ್ಲೇ ಕಣ್ಣು ಹಸಿರಾಗುತ್ತೋ ಅನ್ನುವಷ್ಟು ಆಶ್ಚರ್ಯಕರವಾಗಿರುವಂತಹ ಆ ಸುಂದರವಾದಂತಹ ನೋಟ. ಮತ್ತು ಕೂಡ ಅದು ಕುಗ್ಗಿದರೆ ಮದನನಿಗೆ ಮಾನಹಾನಿಯಾಗುತ್ತದೋ ಅನ್ನುವಷ್ಟು ರೀತಿಯಲ್ಲಿ ಅವರ ಸೌಂದರ್ಯದ ವರ್ಧನೆ ಇತ್ತು. ಹಾಗೆ ಅವರ ನಡು ಇದೆಯಲ್ಲ, ಎಲ್ಲಿ ಅದು ದೊಡ್ಡದಾಗಿದ್ದರೆ ಅದು ಸೊಕ್ಕು ಅಂತ ಅನ್ನಿಸ್ಕೊಳ್ತಾರೋ, ಸೊಕ್ಕು ತುಂಬಿದೆ ಅದು ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ಅವರ ನಡು ತುಂಬ ಚಿಕ್ಕದಾಗಿತ್ತಂತೆ. ನಡು ಸಣ್ಣದಾಗಿತ್ತು, ಅವರ ವಕ್ಷಸ್ಥಲ ವಿಶಾಲವಾಗಿತ್ತು. ಇಂತಹ ಸುಂದರಿಯರು ಆ ರಸ್ತೆಗಳಲ್ಲಿ ತಿರುಗಾಡ್ತಾ ಇದ್ದರು.

ಮತ್ತೊಂದೆಡೆ ಕತ್ತಲೆಯಲ್ಲಿ ಪ್ರಿಯತಮ ಪ್ರಿಯತಮೆ ಇಬ್ಬರೂ ಕೂಡ ಕೂಡಿ ಬರ್ತಾ ಇದ್ದಾರಂತೆ. ಅವರ ಸಂಕೇತ ಸ್ಥಳದಲ್ಲಿ ಸೇರಿಬಿಟ್ಟು ಇಬ್ಬರೂ ಪರಸ್ಪರ ಅನುರಾಗದಿಂದ ಶಾರೀರಿಕ ಸುಖವನ್ನು ಅನುಭವಿಸಿ ಮನೆಗೆ ಹಿಂತಿರುಗ್ತಾ ಇದ್ದಾರಂತೆ. ಹಿಂತಿರುಗ್ತಾ ಇರುವಂತಹ ಸಂದರ್ಭದಲ್ಲಿ ಕವಿ ಆ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಹೇಗೆ ಹೆಣ್ಣು ಮಕ್ಕಳು ಹೇಗೆ ಬರ್ತಾರೆ ಅಂತ. ಆ ರೀತಿಯಲ್ಲಿ ಆ ಜಾರೆಯರು ಹಿಂತಿರುಗ್ತಾ ಅವರ ಹಣೆಯನ್ನ ನೇವೇರಿಸ್ತಾ ಇದ್ದಾರಂತೆ. ತನ್ನ ಪ್ರಿಯತಮನ ಬೆರಳಿನಿಂದ ತಮ್ಮ ತುಟಿಯನ್ನ ಹಿಡಿದು ನೋಡ್ತಾ ಬಾಗಿ ಬಾಗಿ ಬರ್ತಾ ಇದ್ದಾರಂತೆ. ಅವರ ಎದೆಯ ಮೇಲಿರುವಂತಹ ಸೆರಗನ್ನ ಸರಿಪಡಿಸ್ಕೊಳ್ತಾ ಇದ್ದಾರಂತೆ. ಹಾಗೆ ಸೀರೆಯ ನೆರಗನ್ನು ಕೂಡ ಸರಿಪಡಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ತನ್ನ ಆಭರಣಗಳೆಲ್ಲ ಎಲ್ಲ ಸುಸ್ಥಿತಿಯಲ್ಲಿದೆಯೋ ಎಂಬ ರೀತಿಯಲ್ಲಿ ಸರಿಪಡಿಸ್ಕೊಳ್ತಾ ಇದ್ದಾರೆ. ಮತ್ತೆ ಅವರಿಬ್ಬರೂ ಕೂಡ ಸೇರಿದ್ದರಿಂದ ಆ ರಾಸಲೀಲೆಯಿಂದ ಶರೀರದ ಮೇಲೆ ಅನೇಕ ಗಾಯಗಳಾಗಿದೆ. ಆ ಗಾಯಗಳನ್ನು ನೋಡಿಬಿಟ್ಟು

ಅವರು ಅನ್ಕೋತಾ ಇದ್ದಾಳೆ, ಎಂತ ಇವನು ಹುಡುಗ, ಇವನು ನನಗೆ ಈ ರೀತಿಯಾದಂತಹ ಗಾಯಗಳನ್ನೆಲ್ಲ ಮಾಡ್ತಾ ಇದ್ದಾನಲ್ಲ ಅಂತ ಆ ವಿಟನನ್ನ ಬೈಯುತ್ತಾ ಆ ಮುಂಗರಳ ಶೋಭೆಯಿಂದ ಕೂಡಿ ಕತ್ತಲಲ್ಲಿ ಅವರು ಸಂಚರಿಸ್ತಾ ಕಾಣಿಸ್ತಾ ಇದ್ದಾರೆ.

ಆ ಹಿರಿಯರನ್ನೆಲ್ಲ ನೋಡ್ತಾ ಬರ್ತಾ ಇರಬೇಕಾದ್ರೆ ಪೂರ್ವ ದಿಕ್ಕಿನಲ್ಲಿ ಚಂದ್ರ ಉದಯಿಸ್ತಾ ಇದ್ದಾನೆ. ಚಂದ್ರ ನಿಧಾನವಾಗಿ ಮೇಲಕ್ಕೆ ಬರ್ತಾ ಇದ್ದಾನಂತೆ. ಆ ಚಂದ್ರೋದಯದ ಕಾಲದಲ್ಲಿ ಚಕ್ರವಾಕ ಪಕ್ಷಿಗಳು ವಿರಹವೇದನೆಯಿಂದ ತಪಸ್ತಾ ಆ ಬೆಂಕಿಯ ಹೊಗೆಯನ್ನ ಭೂಮಿಯ ಮೇಲೆ ಬಿಡ್ತಾ ಇದೆಯಂತೆ. ಆ ಬೆಂಕಿಯ ಹೊಗೆ ಸುತ್ತಿ ಸುತ್ತಿ ಕತ್ತಲನ್ನ ಉಂಟು ಮಾಡ್ತಾ ಇದೆ. ಅದರ ಜೊತೆಗೆ ನಿಧಾನವಾದಂತಹ ಮನ್ಮಥನ ತಂಗಾಳಿ ಆ ಬೆಂಕಿಯ ಮೇಲೆ ಊದಲು ಆ ಬೆಂಕಿ ಅದು ಪ್ರಜ್ವಲಿಸ್ತಾ ಇದೆಯಂತೆ. ಈ ರೀತಿಯಾಗಿ ಚಂದ್ರ ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾ ಇದ್ದಾನೆ, ಆ ಬೆಂಕಿಯ ಉರಿಯಂತೆ ಕಾಣಿಸ್ತಾ ಇದ್ದಾನೆ.

ಪೂರ್ವ ದಿಕ್ಕಿನಲ್ಲಿ ನಿಧಾನವಾಗಿ ಚಂದ್ರೋದಯ ಆಗ್ತಾ ಇದೆ. ಚಂದ್ರನು ಮೇಲೆ ಮೇಲಕ್ಕೆ ಬರ್ತಾ ಇದ್ದಾನೆ, ತನ್ನ ಕಾಂತಿಯನ್ನು ಸುತ್ತಲೂ ಕೂಡ ಹರಡ್ತಾ ಇದ್ದಾನೆ. ಒಂದು ಸುಂದರವಾದಂತಹ ಚಂದ್ರೋದಯದ ದೃಶ್ಯವನ್ನು ಕವಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಚಂದ್ರೋದಯವಾಗುತ್ತಲೇ ಯಾರ್ಯಾರಿಗೆ ದುಃಖವಾಯಿತು ಅಂತ ಹೇಳಿದ್ರೆ, ಒಂದು ಚಕ್ರವಾಕ ಪಕ್ಷಿಗಳು, ಇನ್ನೊಂದು ಕಮಲ. ಚಕ್ರವಾಕ ಪಕ್ಷಿಗಳು ಪರಸ್ಪರ ವಿರಹದಿಂದ ಬೇಯ್ತಾ ಇದೆಯಂತೆ, ಅರಳಿದಂತಹ ಕಮಲ ಮೊಗ್ಗಾಗ್ತಾ ಇದೆಯಂತೆ. ಮತ್ತೆ ಇನ್ಯಾರಿಗೆ ಸಂತೋಷ? ಕನ್ನೈದಿಲೆಗಳೇ, ಚಕೋರಗಳಿಗೆ ಸಂತೋಷವಾಗ್ತಾ ಇದೆ ಅಂತೆ. ಈ ಕನ್ನೈದಿಲೆಗಳು, ಆ ಸಂಜೆ ಕಮಲಗಳು, ಸಂಜೆ ತಾವರೆಗಳು ಚಂದ್ರೋದಯದಿಂದ ಸಂತೋಷದಿಂದ ಅರಳ್ತಾ ಇದೆಯಂತೆ. ದಿಕ್ಕು ದಿಕ್ಕುಗಳನ್ನು ಆವರಿಸಿದಂತಹ ಕಗ್ಗತ್ತಲೆ ನಿಧಾನವಾಗಿ ತೊಲಗ್ತಾ ಇದೆ. ಆ ಚಂದ್ರೋದಯದ ಕಾಲದಲ್ಲಿ ಸಮುದ್ರಕ್ಕೆ ಉಬ್ಬರ ಬರ್ತಾ ಇದೆ, ನಕ್ಷತ್ರಗಳ ಕಾಂತಿ ನಿಧಾನವಾಗಿ ಕುಗ್ತಾ ಇದೆ. ಈ ರೀತಿಯಾಗಿ ಚಂದ್ರೋದಯವಾಗ್ತಾ ಇರಬೇಕಾದ್ರೆ ಮನ್ಮಥ ತನ್ನ ವಿರಹಿಗಳ ಮೇಲೆ ಬಾಣವನ್ನ ಪ್ರಯೋಗ ಮಾಡೋದಕ್ಕೋಸ್ಕರ ತನ್ನ ಪುಷ್ಪ ಬಾಣವನ್ನ ತನ್ನ ಬಿಲ್ಲಿಗೆ ಕೂಡ್ತಾ ಇದ್ದಾನೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ಬರ ಪರಿಶೀಲನೆ, ರೈತರ ಅಹವಾಲು ಆಲಿಸಿದ ಸರ್ಕಾರ. ಉದ್ಯೋಗ ಖಾತರಿಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನಲ್ಲಿ ಫಲವೃಕ್ಷೋದ್ಯಾನ, ಸಚಿವ ಈಶ್ವರ್ ಖಂಡ್ರೆ. ಆಗಸ್ಟ್ 1ರಂದು ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ನವದೆಹಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದ ಪರಿಸರ ಮಾಲಿನ್ಯ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಎರಬಳ್ಳಿ ಗ್ರಾಮ ಸೇರಿದಂತೆ ವಿವಿಧೆಡೆ ಜಮೀನುಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿಯನ್ನು ಖುದ್ದು ಪರಿಶೀಲಿಸಿದರು. ಇದೇ ವೇಳೆ ಈವರೆಗಿನ ಕೃಷಿ ಚಟುವಟಿಕೆ ಕುರಿತಂತೆ ರೈತರ ಅಹವಾಲು ಆಲಿಸಿದರು. ವದ್ದಿಕೆರೆ ಗ್ರಾಮದ ರೈತರ ಜಮೀನಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿ ನೇತೃತ್ವದ ನಿಯೋಗ ಒಣಗಿ ಹೋಗಿರುವ ಸೂರ್ಯಕಾಂತಿ ಬೆಳೆಯನ್ನು ವೀಕ್ಷಿಸಿದರು. ಸೂರ್ಯಕಾಂತಿ ಬಿತ್ತನೆಗೆ ತಗುಲಿದ ವೆಚ್ಚ ಹಾಗೂ ಹಾನಿಯ ಕುರಿತು ರೈತರಿಂದ ಮಾಹಿತಿ ಪಡೆದರು. ರಾಜ್ಯದಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿಗೆ ಭೇಟಿ ನೀಡಿದ್ದ ಅವರು ವಿಭಾಗೀಯ ಮಟ್ಟದ ಬರ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿ, ಯಾವುದೇ ಕಾರಣಕ್ಕೂ ಜನರಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಆಲಮಟ್ಟಿ ಭಾಗ ಹೊರತುಪಡಿಸಿ ರಾಜ್ಯದ ಉಳಿದೆಲ್ಲ ಪ್ರದೇಶಗಳಲ್ಲೂ ಬರ ವಾತಾವರಣ ಸೃಷ್ಟಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ ವಿಚಾರವಾಗಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳ ಮೇಲೆ ಹೆಚ್ಚುವರಿ ಹೊರೆ ಹೊರಿಸುತ್ತಿಲ್ಲ, ಉನ್ನತ ಮಟ್ಟದ ಖಾಸಗಿ

0: ಶಾಲೆಗಳು ಸಿಎಸ್ಆರ್ ನಿಧಿಯಡಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಮೂಲಸೌಕರ್ಯ ಹಾಗೂ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಆಹ್ವಾನಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಳ್ಳಿಯ ಮಕ್ಕಳಿಗೂ ನಗರ ಮಟ್ಟದಂತೆ ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿನ ಸರ್ಕಾರಿ ಜಮೀನಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಫಲವೃಕ್ಷೋದ್ಯಾನ ಅಭಿವೃದ್ಧಿಪಡಿಸಿ ಇದನ್ನು ವಾರ್ಷಿಕ ಆಧಾರದ ಮೇಲೆ ಪಾರದರ್ಶಕವಾಗಿ ಹರಾಜು ಮೂಲಕ ಅದೇ ಗ್ರಾಮದ ಯುವಜನರಿಗೆ ಗುತ್ತಿಗೆ ನೀಡುವ ಬಗ್ಗೆ ಕ್ರಮ ವಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಪ್ರತಿ ಗ್ರಾಮದಲ್ಲಿ ಈ ರೀತಿಯ ಫಲವೃಕ್ಷೋದ್ಯಾನ ಅಭಿವೃದ್ಧಿಪಡಿಸುವುದರಿಂದ ಗ್ರಾಮದಲ್ಲಿನ ಹಸಿರು ಹೊದಿಕೆಯೂ ಹೆಚ್ಚಲಿದೆ, ನಿರುದ್ಯೋಗಿ ಭೂರಹಿತ ಯುವಜನರಿಗೆ ಉದ್ಯೋಗವೂ ಲಭಿಸಲಿದೆ. ಇದರಿಂದ ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಗೆ ಆದಾಯವೂ ಬರಲಿದೆ ಎಂದು ಇಲಾಖಾ ಕಾರ್ಯದರ್ಶಿಗೆ ನೀಡಿರುವ ಲಿಖಿತ ಸೂಚನೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಭೂಮಿಯಲ್ಲಿ ತೋಟಗಾರಿಕೆ ಬೆಳೆಗಳಾದ ಮಾವು, ಸಪೋಟ, ತೆಂಗು, ಹೈಬ್ರಿಡ್ ನೇರಳೆ, ಹುಣಸೆ ಇತ್ಯಾದಿ ಬೆಳೆಸಿದರೆ ಅದರಿಂದ ಪಂಚಾಯಿತಿಗಳಿಗೆ ಮತ್ತು ಕಂದಾಯ ಇಲಾಖೆಗೆ ಆದಾಯ ಬರಲಿದೆ. ಪ್ರಮುಖವಾಗಿ ಸರ್ಕಾರಿ ಭೂಮಿಯ ಒತ್ತುವರಿಯೂ ನಿಲ್ಲಲಿದೆ. ತೋಟಗಾರಿಕೆ ಬೆಳೆಯ ಈ ವೃಕ್ಷಗಳನ್ನು ಯಾವಾಗ ಬೇಕಾದರೂ ತೆರವು ಮಾಡಿ ಸರ್ಕಾರದ ಯೋಜನೆಗಳಿಗೆ ಭೂ ಬಳಕೆ ಮಾಡಲು ಅವಕಾಶ ಇರಲಿದೆ ಎಂದು ಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ. ರಾಜ್ಯ ಹೈಕೋರ್ಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಧಾರವಾಡ ಪೀಠದಲ್ಲಿ ಆಗಸ್ಟ್ 1ರಂದು ಇಡೀ ದಿನದ ಕಲಾಪಗಳನ್ನು ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳು ನಡೆಸಿಕೊಡಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಆದೇಶದಂತೆ ಹೈಕೋರ್ಟ್ ನ್ಯಾಯಾಂಗ ವಿಭಾಗದ ರಿಜಿಸ್ಟ್ರಾರ್ ರೋಣಾ ವಾಸುದೇವ ಅವರು ಈ ಕುರಿತಂತೆ ಅಧಿಸೂಚನೆ ಹೊರಡಿಸಿದ್ದಾರೆ. ಅಧಿಸೂಚನೆಯಲ್ಲಿ 3 ವಿಭಾಗೀಯ ಹಾಗೂ 4 ಏಕಸದಸ್ಯ ನ್ಯಾಯಪೀಠಗಳನ್ನು ರಚಿಸಲಾಗಿದೆ. 3 ವಿಭಾಗೀಯ ನ್ಯಾಯಪೀಠದಲ್ಲಿ ನ್ಯಾಯಮೂರ್ತಿಗಳಾದ ಅನು ಶಿವರಾಮನ್ ಹಾಗೂ ಕೆಜಿ ಶಾಂತಿ, ಜ್ಯೋತಿ ಮೂಲಿಮನಿ, ಪಿ ಶ್ರೀಸುಧಾ, ಲಲಿತಾ ಕನ್ನೆಗಂಟಿ ಹಾಗೂ ಕೆಎಸ್ ಹೇಮಲೇಖಾ ಕಾರ್ಯನಿರ್ವಹಿಸಲಿದ್ದಾರೆ. ನ್ಯಾಯಮೂರ್ತಿಗಳಾದ ಚಲ್ಲಕೂರು ಸುಮಲತಾ, ತಾರಾ ವಿತಸ್ತಾ ಗಂಜು, ಕೆಬಿ ಗೀತಾ ಹಾಗೂ ರಾಜೇಶ್ವರಿ ಎಂ ಹೆಗಡೆ ಏಕಸದಸ್ಯ ನ್ಯಾಯಪೀಠದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಆಗಸ್ಟ್ 8 ಮತ್ತು 9ರಂದು ಬೆಂಗಳೂರಿನಲ್ಲಿ ದೇಶದ ಎಲ್ಲ ಹೈಕೋರ್ಟ್ ಮಹಿಳಾ ನ್ಯಾಯಮೂರ್ತಿಗಳ ಸಮಾವೇಶ ನಡೆಸುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಈ ಪೀಠ ರಚನೆ ಮಾಡಲಾಗಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆಯಾಗಿದೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರಗಳ ಆಡಳಿತಾತ್ಮಕ ನಿಯಂತ್ರಣವನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇವರಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯಕ್ಕೆ ವರ್ಗಾಯಿಸುವ ಕುರಿತು ಒಡಂಬಡಿಕೆಗೆ ಸಹಿ ಹಾಕಲಾಗಿದೆ. 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಯು ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೃಷಿ ವಿಸ್ತರಣಾ ಸೇವೆಗಳು ಹಾಗೂ ಕೃಷಿ ತಂತ್ರಜ್ಞಾನಗಳ ಪ್ರಸರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಈ ಕ್ರಮವು ಕೃಷಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳ ನಡುವೆ ಉತ್ತಮ ಸಮನ್ವಯವನ್ನು ಸಾಧಿಸಲು ಸಹಕಾರಿಯಾಗಲಿದೆ. ರಾಜ್ಯ ಸರ್ಕಾರ ಬೆಂಗಳೂರನ್ನು ಧೂಳಿನ ನಗರವನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾಗರಿಕರಿಗೆ ಅನಾನುಕೂಲತೆ ಉಂಟುಮಾಡುವುದು ಸರ್ಕಾರದ ಸಾಧನೆಯೇ ಎಂದು ತಮ್ಮ ಹೇಳಿಕೆಯಲ್ಲಿ ಪ್ರಶ್ನಿಸಿದ್ದಾರೆ. ಜಿಬಿಎ ಮತ್ತು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಿರ್ಲಕ್ಷ್ಯದಿಂದಾಗಿ ನಗರದ ನಿವಾಸಿಗಳು ಪ್ರತಿನಿತ್ಯ ಧೂಳು ಮತ್ತು ಕಳಪೆ ಪರಿಸ್ಥಿತಿಗಳನ್ನು ಸಹಿಸಿಕೊಳ್ಳಬೇಕಾಗಿದೆ ಎಂದು ದೂರಿದ್ದಾರೆ. ಕೆಲ ಪ್ರದೇಶಗಳಲ್ಲಿ ಕುಡಿಯುವ ನೀರು ಮತ್ತು ಭೂಗತ ಒಳಚರಂಡಿ ಪೈಪ್ಲೈನ್ ಕಾಮಗಾರಿಗಳು ಪ್ರಾರಂಭವಾಗಿ 1 ವರ್ಷ ಕಳೆದರೂ ಮುಂದುವರೆದಿದೆ ಎಂದು ಸರ್ಕಾರ

0: ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಧ್ಯಪ್ರವೇಶಿಸಿ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಗಡುವು ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಥಣಿಸಂದ್ರದಲ್ಲಿಂದು ಬೃಹತ್ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಅಭಿಯಾನವು ಥಣಿಸಂದ್ರವನ್ನು ಸಂಪೂರ್ಣವಾಗಿ ಕಸಮುಕ್ತ ಪ್ರದೇಶವನ್ನಾಗಿ ಮಾಡುವ ಗುರಿ ಹೊಂದಿದೆ. ಸ್ವಚ್ಛತಾ ಅಭಿಯಾನವನ್ನು ಥಣಿಸಂದ್ರದಲ್ಲಿರುವ ಪೊಲೀಸ್ ತರಬೇತಿ ಶಾಲೆ ಮತ್ತು ರಾಷ್ಟೋತ್ಥಾನ ಶಾಲೆಯ ಆವರಣದಲ್ಲಿ ಆರಂಭಿಸಲಾಯಿತು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಈ ಪ್ರದೇಶದ ನೈರ್ಮಲ್ಯವನ್ನು ಸುಧಾರಿಸುವುದು ಮತ್ತು ಕಸ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಈ ವೇಳೆ ಮಾತನಾಡಿದ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ, ಎಲ್ಲರೂ ಕಸವನ್ನು ವಾಹನಗಳಿಗೇ ನೀಡಬೇಕು, ಎಲ್ಲೆಂದರಲ್ಲಿ ಕಸವನ್ನು ಎಸೆಯದಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ಅವರು ವಯೋಸಹಜ ಕಾರಣದಿಂದ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ 1983 1989 ಶಾಸಕರಾಗಿ ಆಯ್ಕೆಯಾಗಿದ್ದ ಅವರು ಮುಖ್ಯಮಂತ್ರಿಗಳಾಗಿದ್ದ ರಾಮಕೃಷ್ಣ ಹೆಗಡೆ, ಎಸ್ಆರ್ ಬೊಮ್ಮಾಯಿ, ಜೆಎಚ್ ಪಟೇಲ್, ಎಚ್ಡಿ ದೇವೇಗೌಡರ ಅವಧಿಯಲ್ಲಿ ವಿವಿಧ ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಯಾಗಿ ವಿದೇಶಕ್ಕೆ ತೆರಳಿದ್ದ ಸಂದರ್ಭದಲ್ಲಿ 7 ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಸಿ ವೀರಣ್ಣ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯದೊಳಗೆ ಅಕ್ರಮವಾಗಿ ಪ್ರವೇಶಿಸಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಅರಣ್ಯ ಇಲಾಖೆ 25,000 ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದೆ. ಕಳೆದ 4 ದಿನಗಳ ಹಿಂದೆ ಇಬ್ಬರು ದ್ವಿಚಕ್ರ ವಾಹನದ ಮೂಲಕ ಬಂಡೀಪುರ ಸಫಾರಿ ಝೋನ್ನ ಅರಣ್ಯ ಪ್ರದೇಶಕ್ಕೆ ಅಕ್ರಮವಾಗಿ ಪ್ರವೇಶಿಸಿ 1 ಕಿಲೋಮೀಟರ್ಗೂ ಅಧಿಕ ದೂರ ಸಂಚರಿಸಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ 25,000 ರೂಪಾಯಿ ದಂಡ ವಿಧಿಸಿ ತಪ್ಪೊಪ್ಪಿಗೆ ಪತ್ರ ಪಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ಬರ ಪರಿಶೀಲನೆ, ರೈತರ ಅಹವಾಲು ಆಲಿಸಿದ ಸರ್ಕಾರ. ಉದ್ಯೋಗ ಖಾತರಿಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನಲ್ಲಿ ಫಲವೃಕ್ಷೋದ್ಯಾನ, ಸಚಿವ ಈಶ್ವರ್ ಖಂಡ್ರೆ. ಆಗಸ್ಟ್ 1 ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ನವದೆಹಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದ ಪರಿಸರ ಮಾಲಿನ್ಯ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಚಿಲ್ಡ್ರನ್ಸ್ ಅವರ್.
2: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: This is All India Radio. Children's Hour.
7: Good afternoon, dear listeners. Welcome to today's Children's Hour.
8: We are the students of Niharika Learning Space, and we warmly welcome you to explore the beautiful melody between mathematics and music in our program, Melody of Math.

0: ನೈಸ್ ಆರ್ಯ, ಐ ವುಡ್ ಲೈಕ್ ಟು ಟ್ರೈ ಟರ್ನ್ ಮೈ ಮೃದಂಗಂ
1: ಆರೋಹಿ ಗುಡಿಸಿಂಗ್ ದ ಸ್ವರಾಸ್ ವೈಲ್ ಐ ಪ್ಲೇ.
2: ಶೋರ್ ಭಾವತ್, ಇಟ್ಸ್ ಸೋ ಮಚ್ ಫನ್ ಟು ಟರ್ನ್ ಅ ಮ್ಯಾಥಮ್ಯಾಟಿಕ್ ಪ್ಯಾಟರ್ನ್ ಇನ್ ಟು ಮ್ಯೂಸಿಕ್.

0: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್
1: ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
0: ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ
3: ಮನ್ ಕಿ ಬಾತ್.

ಇದು ಆಕಾಶವಾಣಿ ಬೆಂಗಳೂರು. ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳು ಇದೀಗ. ವಾಂಟೆಡ್, ಆಲ್ ದಿ ಬೆಸ್ಟ್, ಲೈಫ್ ಪಾರ್ಟ್ನರ್ ಹಾಗೂ ದೋಸ್ತಾನ, ಈ ಚಿತ್ರಗಳಿಂದ ಆಯ್ದ ಹಿಂದಿ ಹಾಡುಗಳು ಇದೀಗ.

0: ಅಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

ಗುಲ್ಮೊಹರ್ನಲ್ಲಿ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ವಾಂಟೆಡ್ ಚಿತ್ರದಿಂದ ಇದ್ದ ಗೀತೆಗಳು ಇದುವರೆಗೂ ಮೂಡಿ ಬಂದವು. ಇನ್ನೀಗ ಆಲ್ ದ ಬೆಸ್ಟ್ ಈ ಚಿತ್ರದ ಹಾಡುಗಳು.

0: ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ಲೈಫ್ ಪಾರ್ಟ್ನರ್ ಚಿತ್ರದ ಕೆಲವು ಹಾಡುಗಳು.
1: ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ
2: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
1: ಸದಾ ನಿಮ್ಮೊಂದಿಗೆ.

0: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ಹಿಂದಿ ಚಿತ್ರಗೀತೆಗಳು ಇದುವರೆಗೂ ಮೂಡಿ ಬಂದವು ಗುಲ್ಮೊಹರ್ನಲ್ಲಿ. ವಾಂಟೆಡ್, ಆಲ್ ದ ಬೆಸ್ಟ್, ಲೈಫ್ ಪಾರ್ಟ್ನರ್, ಹಾಗೆಯೇ ದೋಸ್ತಾನ, ಈ ಚಿತ್ರಗಳಿಂದ ಆಯ್ದ ಹಾಡುಗಳನ್ನು ಇದುವರೆಗೂ ಆಲಿಸಿದ್ರಿ. ಇನ್ನು ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಬಸವರಾಜ್ ಅವರಿಂದ ವಿಜ್ಞಾನದ ಮುನ್ನಡೆ, ಕೃಷಿರಂಗ ಕಾರ್ಯಕ್ರಮ 6:51 ಮೈಕ್ರೋಗ್ರೀನ್ಸ್ ಉತ್ಪಾದನೆಯಲ್ಲಿ ಬೀಜ ಹದಗೊಳಿಸಿಕೆಯ ಪಾತ್ರ ಕುರಿತಾಗಿ ಡಾ ಸೌಮ್ಯ ಕೆಜಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ರಾಮನಗರಿ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ. ಇನ್ನು ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿ ಬರ್ತಾ ಇದೆ 7:45. ರಾತ್ರಿ 8:00-8:15, 8:30-8:45 ಸಿರಿಗಂಧ. ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 8:15. ಇನ್ನು 9:15 ಪ್ರೇಮಲತಾ ದಿವಾಕರ್ ಹಾಡಿರುವ ಭಾವಗೀತೆಗಳು. ಯುವವಾಣಿ ಮೂಡಿ ಬರ್ತಾ ಇದೆ ರಾತ್ರಿ 9:30. ಬಹುಮುಖ ಪ್ರತಿಭೆ ಡಾ ಭೂಮಿಕಾ ವೈಡಿ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಡಾ ಬಸವರಾಜು ಟಿಎನ್. ಭದ್ರಾವತಿ ಕೇಂದ್ರದ ಕೊಡುಗೆ ಇದು. ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಅದಿತಿ ಬ್ಯಾನರ್ಜಿ ಅವರಿಂದ ಟುಮ್ರಿ ದಾದ್ರಾ ಗಾಯನ ಕಾರ್ಯಕ್ರಮ. ಪುಣೆ ಕೇಂದ್ರದ ಕೊಡುಗೆ ಮೂಡಿ ಬರ್ತಾ ಇದೆ ದೆಹಲಿ ಕೇಂದ್ರದಿಂದ ರಾತ್ರಿ 10:00.

ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 4:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಿಮ್ಮ ರೇಡಿಯೋ ಗೆಳತಿ ನಾಗರತ್ನ. ನಮಸ್ಕಾರ.

0: Akashvani FM Rainbow 101.3 MHz Musically yours.
1: ಹಿಂದಿ ನಾನ್ ಫಿಲ್ಮಿ ಹಾಡುಗಳನ್ನ ಕೇಳ್ತಾ ಇದ್ದೀರಾ, ಗಜಲ್ ಮತ್ತು ಪಾಪ್ ಗೀತೆಗಳನ್ನ ಕೇಳ್ತಾ ಇದ್ದೀರಾ, ಸಾಕಷ್ಟು ಹಾಡುಗಳನ್ನ ನೀವು ಈಗಾಗಲೇ ಎಂಜಾಯ್ ಮಾಡಿದ್ದೀರಾ. ಸಾವನ ಘರ ಆಯಾ ಹಾಡನ್ನ ಕೇಳಿದ್ರಿ ಸಂಚೈತಾ ಅವರ ಧ್ವನಿಯಲ್ಲಿ, ಹಾಗೆ ಬಾಬುಲ್ ಸುಪ್ರಿಯೋ ಅವರ ಧ್ವನಿಯಲ್ಲಿ ಕೂಡ ಹಾಡನ್ನ ಕೇಳಿದ್ರಿ. ಸೋಚ್ತಾ ಹೂ ಉಸ್ಕಾ ದಿಲ್ಲ ಅನ್ನೋಂಥ ಗೀತೆ, ಈಗ ಮುಂದಿನ ಹಾಡು ಭಾಯಿರೆ ಅನ್ನೋಂಥ ಗೀತೆ ಶುಭಾ ಮುದ್ಗಲ್ ಅವರ ಧ್ವನಿಯಲ್ಲಿ ಕೇಳೋಣ ಬನ್ನಿ.

ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. 4:22 ಆಗಿದೆ. ಹಿಂದಿ ಹಾಡುಗಳ ಕಾರ್ಯಕ್ರಮ ಇದು. ಶುಭ ಮುದ್ಗಲ್ ಅವರ ಭಾಯಿ ರೇ ಹಾಡನ್ನ ಕೇಳಿದ್ರಿ. ಮುಂದೆ ಕೆ ಜಿ ಯೇಸುದಾಸ್ ಅವರ ಧ್ವನಿಯಲ್ಲಿ ಚಮಕ್ ಚಮ್ ಹಾಡನ್ನ ಕೇಳೋಣ ಬನ್ನಿ.

0: ಸ್ವಲ್ಪ ಗಮನಿಸಿ. ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ

0: ಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಹಿಂದಿ ಪಾಪ್ ಮತ್ತು ಗಜಲ್ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಹಾಡು ಹರಿಹರನ್ ಅವರ ಧ್ವನಿಯಲ್ಲಿರುವಂತಹ ಒಂದು ಗಜಲ್ ಕುಚ್ ದೂರ್ ಅನ್ನುವಂತ ಈ ಹಾಡನ್ನ ಕೇಳೋಣ ಬನ್ನಿ.

ಒಂದು ಸುಂದರವಾದಂತಹ ಗಜಲ್ ಅನ್ನ ಕೇಳಿದ್ರಿ. ಈ ಸುಂದರ ಸಂಜೆಗೆ 4:40 ಆಗ್ತಾ ಇದೆ. ಹಿಂದಿ ಗಜಲ್ ಮತ್ತು ಪಾಪ್ ಗೀತೆಗಳನ್ನ ಆಲಿಸುವಂತಹ ಸಮಯ ಇದು. ಹರಿಹರನ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕ್ಯಾ ತುಮೆ ಭಿ ಐಸಾ ಲಗ್ತಾ ಹೇ ಹಾಡನ್ನ ಕೇಳಿದ್ರಿ. ಮುಂದೆ ನಿಮ್ಗೋಸ್ಕರ ಪ್ರಸಾರ ಆಗುವಂತಹ ಮತ್ತೊಂದು ಗಜಲ್ ನುಸರತ್ ಫತೇ ಅಲಿ ಖಾನ್ ಅವರ ಧ್ವನಿಯಲ್ಲಿರುವಂತಹ ಹಾಡು.

ಹಿಂದಿ ಗಜಲ್ ಅನ್ನ ಕೇಳ್ತಾ ಇದ್ದೀರಾ. 4:46 ಆಗ್ತಾ ಇದೆ. ನುಸರತ್ ಫತೇ ಅಲಿ ಖಾನ್ ಅವರ ಧ್ವನಿಯಲ್ಲಿ ಹಾಡನ್ನ ಕೇಳಿದ್ರೆ, ಮುಂದೆ ಹರಿಹರನ್ ಅವರ ಧ್ವನಿಯಲ್ಲಿ ಬೀತಿ ಬೀತಿ ಅನ್ನುವಂತ ಗೀತೆ, ಬೀತಿ ಬಾತೆ ಅನ್ನುವಂತ ಹಾಡು ನಿಮಗಾಗಿ ಕೇಳೋಣ, ಬನ್ನಿ.

0: Akashvani FM Rainbow 101.3 MHz Musically yours.
1: ತೂ ಸಲಾಮತ್ ರಹೆ ತೂ ಸಲಾಮತ್ ಅನ್ನೋಂಥ ಗೀತೆ ಅದ್ನಾನ್ ಸ್ವಾಮಿ ಅವರ ಧ್ವನಿಯಲ್ಲಿರುವಂಥ ಈ ಹಾಡಿನೊಂದಿಗೆ ಇವತ್ತಿನ ಹಿಂದಿ ಗಜಲ್ ಮತ್ತು ಪಾಪ್ ಸಾಂಗ್ಗಳ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ನೀವು ಕೂಡ ಸಹಿ ಸಲಾಮತ್ ಅಂದರೆ ಕ್ಷೇಮವಾಗಿ ಸುರಕ್ಷಿತವಾಗಿ ಆರಾಮವಾಗಿರಿ ಅನ್ನುವಂಥ ಒಂದು ಆಶಯದೊಂದಿಗೆ ನಾನು ಕೂಡ ಹೊರಡ್ತಾ ಇದ್ದೀನಿ ಸ್ಟುಡಿಯೋಯಿಂದ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರಗಳಲ್ಲಿ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ.

ಕೆಳಗರೆ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ ಕಂಪನಗಳ ಮೇಲೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದುವರೆಗೆ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 5 ಗಂಟೆ.

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಏನಪ್ಪ ಟಿವಿ ಆನ್ ಮಾಡಿದ್ವಿ ಅಂದ್ರೆ ಬರೀ ಇದನ್ನೇ ನೋಡೋದು ನೋಡು. ಹತ್ತು ಹಂಟರು, ಹತ್ತು ಮುಣಗಿದ್ರು, ಅಲ್ಲಿ ಮರ್ಡರ್ ಆಯ್ತು, ಅಲ್ಲಿ ರೇಪ್ ಆಯ್ತು, ಅತ್ಯಾಚಾರ ಆಯ್ತು, ಇಲ್ಲಿ ಕಳ್ಳತನ ಆಯ್ತು, ಆಕ್ಸಿಡೆಂಟ್ ಆಯ್ತು, ಬರೀ ಇದನ್ನ ಕೇಳೋದಾಯ್ತು ನೋಡ್ ನಾವು.
2: ಏನ್ ದೋಸ್ತ ಏನ್ ಗುರುಗಿಸಾತಿಪ್ಪ?
1: ಬಾರೋ ದೋಸ್ತ, ಬಾಳ ದಿವ್ಸಕ್ಕೆ ಬಂದಿಲ್ಲ, ನ್ಯೂಸ್ ನೋಡಕತ್ತೀನಿ. ಬಾರ
2: ಏನ್ ಹೇಳದ ಅಂತದ್ದು?
1: ಏನಿಲ್ಲ, ಟಿವಿ ತೋರ್ಸಾಕತ್ತಾರ, ಎಲ್ಲಿ ಕಳ್ಳತನ ಆಗಿತ್ತ ಬ್ಯಾಂಕ್ ನಿಂದ ರೋಡಿ, ಮತ್ತೆ ಇನ್ನೊಂದು ಯಾಕೆ ಆಕ್ಸಿಡೆಂಟ್ ಆಗಿತ್ತಪ್ಪ. ಬರೀ ಇವನ್ ನೋಡದಾಗೈತ್ ನೋಡಿ ಎಂದು ಎಲ್ಲ ಎಷ್ಟು ಜಗತ್ತು ಮುಂದುವರೆದ್ರು ಸಹಿತ ಇವ್ ಹಗಲ್ ರಾತ್ರಿ ಇವ್ ನಡ್ದೇ ನಡೀತಾವ ನೋಡು.
2: ಇದು ಹಂಗೆ ಪ್ರಕೃತಿ ನಿಯಮ ಹೆಂಗ ಐತಿ ನೋಡ್ತೀವಲ್ಲ.
1: ಅದೆಲ್ಲ ಹಿಂಗ್ ಕೇಳ್ತಿದ್ದಿಲ್ಲ ನಾವು, ಇಷ್ಟು ಆಕ್ಸಿಡೆಂಟ್ ಆಗ್ಯಾವ, ಇಷ್ಟು ಅತ್ಯಾಚಾರ ಆಗ್ಯಾವ, ಇಷ್ಟು ಇದು ಆಗ್ಯಾವ ಅಂತ ಏನು ಕೇಳ್ತಿದ್ದಿಲ್ಲ.
2: ಅವಾಗ ಆಗ್ತಿದ್ದಿಲ್ಲ ಅಷ್ಟು, ಮತ್ತೆ ಅಷ್ಟು ಸುದ್ದಿ ವಾಹಿನಿಗಳು ಇರ್ತಿದ್ದಿಲ್ಲ. ಈಗ ಅದಾವು ನಮ್ಮೆಲ್ಲ ಕಣ್ಮುಂದ ಹೊತ್ತೊಂಡ್ರೆ ಅವೇ ತೋರಿಸ್ತಾರ, ಚಲೋ ನಡೆದಿ ತೋರ್ಸಂಗ್ ಕಡಿಮೆ ಭಾಳ ಅವ್ರು. ಬರೀ ಏನಂತಾರ, ಇಲ್ಲಿ ಅತ್ಯಾಚಾರ ಅನಾಚಾರ ಆಗಿದ್ದು, ಯಾರು ಬೆನ್ನಿಗೆ ಚೂರಿ ಹಾಕಿದ್ದು, ಮೋಸ ಮಾಡಿದ್ದು, ತೋರಿಸಾರಪ್ಪ. ನನಗೂ ವಿಚಾರ ಬರ್ತೈತಿ, ಏನು ಮನುಷ್ಯ
1: ಮನುಷ್ಯನ ಮನಸ್ಸು ಬಹಳ ಮಂಗ್ಯ ನೋಡಿದ್
2: ಮಂಗ್ಯ ಮಂಗನಂತ ಮಾನವ ಅಂತಾರಲ್ಲ, ನಾವು ಪ್ರಾಣಿಯು ದೇವ್ರು ಹೆಂಗಿಟ್ಟಾನಂದ್ರ, ಈ ಒಂದು ಪ್ರಾಣಿ ತನ್ನ ಬಂದೇ ಗುಣದಾಗ ಬದುಕ್ತೈತ. ಹುಲಿ ನೋಡು, ಸವಾ ಏನು ಕ್ರೂರ ಕ್ರೂರತೆ, ಸಿಂಹ ಕ್ರೂರತೆ, ಮೊಲದೇನು ಅದು ಏನು ಹೆದರ್ಪಕ್ಕ ಪ್ರಾಣಿ, ಜಿಂಕೆನು ಹೆದರ್ಪಕ್ಕ ಪ್ರಾಣಿ, ತಾಯತನ ಹಂಗೆ ಇರ್ತಾವ. ಹೋಗಿ ಶೂರ್ ಆಗಂಗಿಲ್ಲ ಜಿಂಕೆ, ಹೋಗಿ ಶೂರ್ ಆಗಂಗಿಲ್ಲ ಶೂರ್, ಹುಲಿ ಹಂಗ ಕ್ರೂರ್ ಆಗಂಗಿಲ್ಲ. ಅದು ಹಸು ಏನು ಅದನ್ನು ಏನು ಮೆತ್ತಗಿನ ಪ್ರಾಣಿ, ಮೃದು ಸ್ವಭಾವ ಅದು.
1: ಹೌದು,
2: ಹಿಂಗಾಗಿ ಇವು ಪ್ರಾಣಿಗಳೆಲ್ಲ ನರಿ ಕುತಂತ್ರ ಸ್ವಭಾವ ಅದು.
1: ಹಂಚಾಕೋದು,
2: ಹಂಚಾಕಿ ಏನ್ ಮಾಡ್ತಾವ, ಭೇಟಿ
1: ಹಿಡಿಯೋದು,
2: ಇದು ಸ್ವಭಾವ ಇರ್ತಾವ. ಅದಕ್ಕೆ ಪಂಚತಂತ್ರ ಕಥೆಗಳು
1: ಕೇಳಿ
2: ಏನಿರ್ತಾವ, ಮನುಷ್ಯರ ಸ್ವಭಾವ ಅದ್ರ ಏನು ಪಂಚತ ಬಲಿ ಸಿಂಹ ಏನು ಮಾತಾಡಂಗಿಲ್ಲ, ಅಂದ್ರೆ ಅವ್ರ ಗುಣಗಳೆಲ್ಲ ಮನುಷ್ಯನಾಗದಾವ. ಒಬ್ಬೊಬ್ಬ ಲೋಕದಾಗ ಮನುಷ್ಯ ಒಬ್ಬ ಬೇರೆ ಬೇರೆ, ಒಬ್ಬ ಹಸುನಂಗ ಮುಗ್ಧ ಇರ್ತಾನ, ಒಬ್ಬ ಹುಲಿ ಹಂಗ ಕ್ರೂರ್ ಇರ್ತಾನ, ಒಬ್ಬ ನರಿ ಹಂಗ ನರಿ ತರ ಏನಿರ್ತಾನ, ಹೊಂಚ ಹಾಕಿ ಕುತಂತ್ರ ಸ್ವಭಾವ ಇರ್ತಾನ. ಹಿಂಗಾಗಿ ಅದು ಎಲ್ಲಾ ಪ್ರಾಣಿಗಳ ಗುಣಗಳು ಮನುಷ್ಯನಾಗದಾವ.
1: ಮನುಷ್ಯನ ಬಂದಾವಂತಿ
2: ಬಂದಾವಲ್ಲ, ಮೊದ್ಲಿಂದ ಅದಾವ. ಈಗಿಂದ
1: ಮನುಷ್ಯನ ಪರಿಸ್ಥಿತಿ ಹೆಂಗಂದ್ರ, ಪರಿಸ್ಥಿತಿ ತಕ್ಕಂತ ಚೇಂಜ್ ಆಕ ನೋಡ,
2: ಬದಲಾವಣೆ
1: ಬದಲಾವಣೆ ಆಕ.
2: ಅದ್ರ ಮನಸ್ಸಾಗ ಎಲ್ಲೋ
1: ಕೋಪ, ಪ್ರೀತಿ, ಅಸೂಯೆ, ತ್ಯಾಗ, ಭಯ
2: ಎಲ್ಲ ಎಲ್ಲ,
1: ಶೌರ್ಯ, ಶೂರ್ತನ, ಹೇಳಿತನ ಎಲ್ಲ ಐತಿ. ಮತ್ತೆ
2: ಎಲ್ಲ ಐತಿ, ಎಲ್ಲ ಐತಿ. ಹೆಂಗತ್ತಂದ್ರ ಅದು ಪ್ರಾಣಿಗಳ ಗುಣಗಳು ಎಲ್ಲ ಅದಲ್ಲ ಮನುಷ್ಯನಾಗ ಬಂದಿದ್ದಕ್ಕ, ಸತ್ವ ರಜಸ್ಸು ತಮಸತ್ ಗುಣಗಳು ಅದು ಮೂರತ್ತ ಭಗವದ್ಗೀತದಾಗ ಹೇಳ್ತಾರ. ಅದು ಸತ್ವ ಗುಣ ಅಂದ್ರ ಒಳ್ಳೆ ಗುಣ ಅದು, ಅದು ಮತ್ತ ತಮೋ ಗುಣ ಅಂದ್ರ ಕೆಟ್ಟ ಗುಣ, ಅದು ಅತ್ಯಂತ ಕೆಟ್ಟ ಗುಣ. ರಜೋ ಗುಣ ಅಂದ್ರ ಅದೇನು ಸ್ವಲ್ಪ ಇವು ಪ್ರಾಪಂಚಿಕ ಇರುವಂತ ಗುಣ ಅದು. ಸತ್ವ ಗುಣ ಎಲ್ಲದಕ್ಕಿಂತ ಒಳ್ಳೆ ಗುಣ ಅಂತಾರ. ಆದ್ರೆ ಎಲ್ಲ ಈ ಮನುಷ್ಯನಾಗ ಈ ಮೂರು ಗುಣಗಳು ಸ್ವಲ್ಪ ಸ್ವಲ್ಪ ಮಾತ್ರದಾಗ ಇರ್ತಾವ. ಆದ್ರೆ ಯಾವ್ದು ಅತಿ ಹೆಚ್ಚು ನಾವು ಬೆಳೆಸ್ಕೋತೀವಲ್ಲ ನಾವು ಹಂಗೆ ಆಗ್ತೀವಿ. ತಮೋ ಗುಣ ಜಾಸ್ತಿ ಬೆಳೆಸ್ಕೊಂಡ್ವಿ ಅಂದ್ರೆ ಕ್ರೂರ, ವಿಕಾರ, ವಿಕೃತ ಸಂತೋಷ ಪಡ್ತಿರ್ತಾರಲ್ಲ, ಮಂದಿ ಕಷ್ಟ ಪಡೋದು ನೋಡಿ, ಸಾಯೋದು ನೋಡಿ, ಕೆಲವ್ರಿಗೆ ಬಹಳ ಖುಷಿ ಆಗ್ತಿರ್ತಾವ, ಅದು ತಮ ಗುಣ ಜಾಸ್ತಿ ಇದ್ದವ್ರತ. ಕೆಲವ್ರಿ ರಾಜಕೀಯ ಅವೆಲ್ಲ ಬಹಳ ತಿರುಗಾಡ್ತಿರ್ತಾರ, ಆಡಳಿತ ಆಗ್ಲಿ ಬೇರೆ ನಾಯಕತ್ವ ವಹಿಸ್ಕೊಳ್ಳೋದಾಗ್ಲಿ ಪ್ರಾಪಂಚಿಕ ಏನಿರ್ತಾರಲ್ಲ ರಜೋ ಗುಣದವ್ರತ. ಸತ್ ಗುಣ ಅಂದ್ರೆ ಎಲ್ಲರ್ಕಿಂತ ಒಳ್ಳೆ ಗುಣ, ಸಾಧು ಗುಣ ಇರ್ತಾರಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ಬೇಕು, ತನ್ನ ಕಷ್ಟ ಆದ್ರೂ ಪರವಾಗಿಲ್ಲ ಇನ್ನೊಬ್ರು ಚಲೋ ಇರ್ಲಿ ಅಂತ ಬಯಸುವಂತ ಗುಣ ಸತ್ವ ಗುಣ. ಇದು ಮನುಷ್ಯನಾಗ ಮೊದ್ಲಿಂದ ಪ್ರಕೃತಿ ಇಟ್ಟು ಕಳಿಸೈತಿ, ಎಲ್ಲ ಭಗವಂತ ತಿಳ್ಕೊ. ಏನು
1: ಅಂದ್ರೆ ಈಗಿನ ಕಾಲದಾಗ ಸತ್ವ ಗುಣ ಇರೋರು ಬಹಳ ಕಡಿಮೆ
2: ಕಡಿಮೆ ಅದಾರ, ಅದ್ರ ಕಡಿಮೆ ಅದಾರ. ಮನುಷ್ಯನಾಗ ಎಲ್ಲಾ ಗುಣಗಳು ಇರ್ತಾವ, ಅದನ್ನ ನಾವು ಯಾವ್ದಕ್ಕೆ ಹೆಚ್ಚು ಮಹತ್ವ ಕೊಡ್ತೀವಿ, ಯಾವ್ದಕ್ಕೆ ಹೆಚ್ಚು ಬೆಳೆಸ್ಕೋತೀವಲ್ಲ ನಮ್ಮ ಅರಿವಿನಿಂದ ನಾವು ನಡ್ಕೋಬೇಕು. ಅರಿವು ಹೆಂಗ ಹಂಗ ಅದು. ಮತ್ತ ಜಯಸ ಸಂಘ ವಯಸ್ಸಾದಂಗ ಅಂತಾರ, ಕೆಟ್ಟವ್ರ ಸಂಘ ಮಾಡ್ತೀವಿ ಅಂದ್ರೆ ಹಂಗೆ ಕೆಟ್ಟ ಗುಣಗಳು ಬೆಳಿತಾವ, ಒಳ್ಳೆಯವ್ರ ಸಂಘ ಬೆಳೆದಂದ್ರ ಒಳ್ಳೆ ಗುಣ ಬೆಳಿತಾವ.
1: ಹೌದು,
2: ಹಿಂಗಾಗಿ ಇವೆಲ್ಲ ಇರ್ತಾವ, ನಾವು ತಲೆ ಕಳ್ಸ್ಕೋಬಾರ್ದು ಅಷ್ಟೇ. ನಾವು ಹೊತ್ತೊಂಡ್ರೆ ಅವೇ ತೋರಿಸ್ತಾರ, ಚಲೋ ಆಗಿದೆ ಎಲ್ಲಿ ತೋರ್ಸಂಗಿಲ್ಲ.
1: ಹೌದೌದು,
2: ಹಿಂಗಾಗಿ ಚಲೋನು ನಡೀತಾವ ಪ್ರಪಂಚದಾಗ. ಎಲ್ಲ ಕೆಟ್ಟದಂದ್ರೆ ಇಷ್ಟು ದಿನ ಯಾರು ಬದುಕ್ತಿದ್ದಿಲ್ಲ,
1: ಎಷ್ಟು ಒಳ್ಳೆದಿರುತ್ತೆ ಅದರಿಂದ ಕೆಟ್ಟದ್ದು
2: ಇರ್ತಾವೆ.
1: ಸ್ವೀಕಾರ ಮಾಡ್ತೀವಿ,
2: ಒಂದು ಒಂದೇ ನಾಣ್ಯದ ಎರಡು ಮುಖಗಳು ಅಂತಾರಲ್ಲ, ಹಂಗ ಮನುಷ್ಯ ಸ್ವಭಾವ. ಆದ್ರೂ ಒಳ್ಳೆಯವ್ರು ಮಾಡೋರು ಅದಾರ, ಇಷ್ಟೆಲ್ಲ ಕೆಟ್ಟದ್ದು ಮಾಡಿ ಒಳ್ಳೆ ಗುಣ ಇದಿರ್ತಾರ, ಒಳ್ಳೇದನ್ನ ಆರಿಸ್ಕೋಬೇಕು. ಇರುದೇ ಈ ರೀತಿ ಪ್ರಪಂಚ ಹುಟ್ಟದ ಅನ್ಸುಲ್ಟ ಅದಾವ, ಕೃತಯುಗ, ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ ಅಂತಾರಲ್ಲ, ಆವಾಗ ಕಾಲಕ್ಕೂ ಇದ್ದು ಈಗನೂ ಅದಾವ, ಮುಂದೂ ಇರ್ತಾವ. ಇನ್ನೇನು ಯಾವ್ದು ಒಳ್ಳೇದು ಕೆಟ್ಟದ್ದು ಆರಿಸ್ಕೊಂಡು ಅದ್ರಂಗೆ ಜೀವನ ಮಾಡೋದು ನಮ್ಮ ಕರ್ತವ್ಯ. ನಮ್ಮ ಕೈಯಾಗಿರ್ತಾವ. ನಾವು ಚಲೋ ಬದುಕಬೇಕಂದ್ರೆ ಚಲೋ
1: ಗುಣಗಳನ್ನು
2: ಬೆಳೆಸ್ಕೋಬೇಕು. ಒಳ್ಳೆಯವ್ರ ಸಂಘ
1: ಮಾಡಬೇಕು, ಒಳ್ಳೆಯವ್ರ ಜೊತೆ ಇರಬೇಕು,
2: ಒಳ್ಳೆಯವ್ರ ಜೊತೆ ಇರಬೇಕು. ಕೆಟ್ಟವ್ರ ಜೊತೆ ಮಾಡಿದ್ರೆ ಕೆಟ್ಟ ಗುಣ ಆಗ್ತಿ, ಮತ್ತೆ ಏನಾರ ಅಂತ ಮಾಡಲಾರ್ದೆಲ್ಲ ಮಾಡಿ ಅನಾಹುತ ಗೀಳುವಾಗ ಜೀವನ ನರಕ ಮಾಡ್ಕೋತೀವಿ. ಹಿಂಗಾಗಿ ಇದೊಂದು ನಾವು ನಮ್ಮ ಮಕ್ಕಳಿಗಾಗಲಿ ಮುಂದಿನ ಪೀಳಿಗೆಗೆ ನಾವು ಇವೆಲ್ಲ ಕಲಿಸಿ ಹೋಗ್ಬೇಕು. ಚಲೋ ಮಾರ್ಗದರ್ಶನ ತೋರಿಸಿ ಹೋಗ್ಬೇಕು ಅವ್ರಿಗೆ, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತೆಲ್ಲ ಪರಿಚಯ ಮಾಡಿಸ್ಕೊಟ್ಟು ಹೋಗ್ಬೇಕು. ಮತ್ತೆ ಅವ್ರಿಗೆ ಕೆಟ್ಟದ್ದು ಪರಿಚಯ ಮಾಡಿಸ್ಬೇಕು, ಮತ್ತೆ ಕೆಟ್ಟದ್ದು ಅವರೇ ಒಳ್ಳೇದು ಪರಿಚಯ ಮಾಡಿಸೋದಲ್ಲ, ಕೆಟ್ಟದ್ದು ಹಿಂಗಿರ್ತದೆ ಅಂತ ಹೇಳಿ ಪರಿಚಯ ಮಾಡಿಸಿದ್ರೆ ಅವ್ರಿಗೆ ಮುಂದೆ ಇದು ಇಂಥದ್ದು ಐತಪ್ಪ ಅನ್ನೋದು ಮುಂದೆ ಅನುಭವಕ್ಕಿಂತ ಈಗ ನೋಡಿ ಕಲಿತಾರೆ, ಮುಂದೆ ಹುಷಾರಾಗಿರ್ತಾರೆ. ಹಿಂಗಾಗಿ ಇದನ್ನು ಸಹ ಏನ್ ತಲೆಗಳಿಸೋಬೇಡ, ನಡಿ ಸ್ವಲ್ಪ ಇಲ್ಲಿ ಹೊರಗೆ ಹೋಗೋಣ. ವಾಕಿಂಗ್
1: ಆಯ್ತಾಯ್ತು, ವಾಕಿಂಗ್ ಹೋಗೋಣ. ನೀವು ಬಂದು ಭಾಳ ಚಲೋ ಮಾಡಿ ನೋಡಪ್ಪ, ಇಷ್ಟೆಲ್ಲ ವಿಷಯ ಚರ್ಚೆ ಆಯ್ತು. ಆಯ್ತು, ಹಾಕಿ ಹೋಗೋಣ. ಹಂಗಾರ
2: ನಾಳೆ ಡ್ರೆಸ್ ಹಾಕೊಂಡು ಬಾ.
1: ಆಯ್ತಾಯ್ತು, 5 ನಿಮಿಷ ರೆಡಿಯಾಗಿ ಬಂದ ಬಿಡ್ತೀನಿ.
2: ಆಯ್ತಾಯ್ತು.
0: ಈಗ ಒಂದು ನೀತಿ ಕತೆ ಕೇಳೋಣ.

0: ಕೇಳುವರೆ ಈ ವಾರದ ನೀತಿ ಕಥೆ ಇದೀಗ ನಿಮ್ಗಾಗಿ ಬರ್ತಾ ಇದೆ ಕೇಳಿ.
1: ಒಂದ್ ಹಳ್ಳಿಯಲ್ಲಿ ಎರಡು ಮೇಕೆಗಳಿದ್ವು. ಅವೆರಡು ಬಹಳ ಬುದ್ಧಿಶಾಲಿ ಪ್ರಾಣಿಗಳಾಗಿದ್ವು. ಎರಡೂ ಬಹಳ ಅನ್ಯೋನ್ಯವಾಗಿದ್ವು. ಯಾವುದೇ ಅಪಾಯ ಎದುರಾದ್ರೂ ಎರಡು ಒಗ್ಗಟ್ಟಾಗಿ ತಪ್ಪಿಸಿಕೊಳ್ಳುತ್ತಿದ್ವು. ಒಮ್ಮೆ ಆ ಹಳ್ಳಿಯ ಇತರ ಪ್ರಾಣಿಗಳೆಲ್ಲವೂ ಕೂಡಿ ಹೇಗಾದ್ರೂ ಮಾಡಿ ಈ ಮೇಕೆಗಳು ಪರಸ್ಪರ ಕಚ್ಚಾಡಿ ಸಾಯುವಂತೆ ಮಾಡಬೇಕು ಅಂತ ಅಂದ್ಕೊಂಡ್ವು. ಆ ಹಳ್ಳಿಯಲ್ಲಿ ಒಂದು ನದಿ ಹರಿತಾ ಇತ್ತು. ಅದಕ್ಕೊಂದು ಸೇತುವೆಯನ್ನು ಕೂಡ ಕಟ್ಟಲಾಗಿತ್ತು. ಆ ಸೇತುವೆ ಚಿಕ್ಕದಾದುದರಿಂದ ಒಬ್ರು ಮಾತ್ರ ಒಂದು ಸಲಕ್ಕೆ ಸೇತುವೆ ಮೇಲೆ ಹಾದು ಹೋಗಲು ಸಾಧ್ಯವಿತ್ತು. ಇನ್ನೊಬ್ರು ಮುಖಾಮುಖಿಯಾದಲ್ಲಿ ಯಾರಾದರೊಬ್ಬರು ಹಿಂದು ಹಿಂದಕ್ಕೆ ನಡೆದು ಹೋಗಬೇಕಾಗ್ತಾ ಇತ್ತು. ಒಮ್ಮೆ ಪ್ರಾಣಿಗಳೆಲ್ಲವೂ ಕೂಡ ಸಂಚು ಮಾಡಿ ತಮ್ಮಲ್ಲಿ ಎರಡು ಗುಂಪುಗಳಾಗಿ ಎರಡೂ ಮೇಕೆಗಳನ್ನ ಬೇರೆ ಬೇರೆ ದಿಕ್ಕುಗಳಿಗೆ ಹುಲ್ಲು ಮೇಯಲು ಕರೆದೊಯ್ದುವು. ಹೊಟ್ಟೆ ತುಂಬಾ ಹುಲ್ಲು ಸೊಪ್ಪು ಮೇಯ್ದ ಬಳಿಕ ಮೇಕೆಗಳೆರಡು ಸೇತುವೆಯನ್ನ ದಾಟಲು ಪ್ರಾರಂಭಿಸಿದ್ವು. ಎರಡೂ ವಿರುದ್ಧ ದಿಕ್ಕುಗಳಿಂದ ಹೊರಟಿದ್ದರಿಂದ ಪರಸ್ಪರ ಮುಖಾಮುಖಿಯಾದವು. ಇನ್ನು ಎರಡರಲ್ಲೊಂದು ಹಿಂದಕ್ಕೆ ಬರ್ತದೆ, ಇಲ್ಲ ಅಂತಂದ್ರೆ ಎರಡೂ ಪರಸ್ಪರ ಕಚ್ಚಾಡಿ ನದಿಗೆ ಬಿದ್ದು ಸಾಯ್ತವೆ ಅಂತ ಕಾಯುತ್ತಾ ಇತರ ಪ್ರಾಣಿಗಳೆಲ್ಲವೂ ಕೂಡ ನೋಡ್ತಾ ನಿಂತಿದ್ವು. ಆ ಬುದ್ಧಿಶಾಲಿ ಮೇಕೆಗಳು ಈ ಎರಡೂ ಮಾರ್ಗಗಳನ್ನ ಬಿಟ್ಟು ಜಾಣತನದಿಂದ ವಿವೇಕಯುತ ಮಾರ್ಗವನ್ನ ಆರಿಸಿಕೊಂಡುವು. ಒಂದು ಉಪಾಯ ಮಾಡಿದ್ವು. ಒಂದು ಮೇಕೆ ತನ್ನ ಕಾಲುಗಳನ್ನೂರಿ ಕುಳಿತುಕೊಂಡಿತು. ಇನ್ನೊಂದು ಮೇಕೆ ಅದರ ಬೆನ್ನ ಮೇಲೆ ಕಾಲಿಟ್ಟು ಅತ್ತ ಕಡೆ ಹಾರಿತು. ಎರಡೂ ಸುರಕ್ಷಿತವಾಗಿ ವಿರುದ್ಧ ದಿಕ್ಕುಗಳಲ್ಲೇ ಸೇತುವೆಯನ್ನ ದಾಟಿದ್ವು. ಎರಡೂ ಮೇಕೆಗಳು ಪರಸ್ಪರ ಕಚ್ಚಾಡಿ ಸಾಯುವಂತೆ ಮಾಡಬೇಕು ಅಂತ ಅನ್ಕೊಂಡಿದ್ದ ಎಲ್ಲ ಪ್ರಾಣಿಗಳಿಗೂ ಕೂಡ ನಿರಾಸೆ ಆಯ್ತು. ಮುಖ ಕೆಳಗ್ ಹಾಕೊಂಡು ನಿಂತ್ಕೊಂಡು ನೋಡ್ತಾ ಇದ್ವು. ಆದ್ರೆ ಮೇಕೆಗಳೆರಡೂ ಕೂಡ ಚಂಗನೆ ಹಾರಿ ಮೊದಲಿನಂತೆಯೇ ಖುಷಿ ಖುಷಿಯಿಂದ ಜೀವನ ನಡೆಸತೊಡಗಿದ್ವು. ಕೇಳಿದ್ರಲ್ಲ ಶ್ರೋತೃಗಳೇ, ಈ ಕಥೆಯಿಂದ ನಮ್ಗೆ ತಿಳಿದು ಬರುವಂತಹ ನೀತಿ ಅಂತಂದ್ರೆ ಬುದ್ಧಿಶಾಲಿಗಳನ್ನ ಮೂರ್ಖರನ್ನ

0: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಭಾಗವಹಿಸಿದವರು ಸದಾಶಿವಚಲವಾದಿ, ಬಿ ಆನಂದ್.
0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ.

0: ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆತ್ಮೀಯರೇ, ಇನ್ನು ಮುಂದೆ ಕೇಳೋಣ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳೋಣ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸುವರ್ಣ ಚಿತ್ರದಿಂದ ಆಯ್ದ ಗೀತೆಯನ್ನು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆತ್ಮೀಯರೇ, ಇನ್ನು ಮುಂದೆ ಕೇಳಿ ಶ್ರೀರಸ್ತು ಶುಭಮಸ್ತು ಚಿತ್ರದಿಂದ ಆಯ್ದ ಗೀತೆಯನ್ನ ಚಿತ್ರ ಅವರ ಧ್ವನಿಯಲ್ಲಿ.

0: ಚಿನ್ನ, ಅದ್ಯಾಕೋ ನಾನು ಎಲ್ಲೆಲ್ಲಿ ನೋಡಿದ್ರು ಅಲ್ಲೆಲ್ಲ ನೀನೇ ಕಾಣ್ತಿರ್ತೀಯ.
1: ನನಗೂ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಕಣ್ಣು ಮುಚ್ಚಿದ್ರು ನೀನೇ ಕಾಣ್ತಾ ಇರ್ತೀಯ.
0: ಹೌದಾ, ನಮ್ಗೇನಾಗ್ತಿದೆ? ಇಲ್ಲಿ ನನ್ ಯಾವ ಹೂವು ಕಾಣ್ತಾ ಇಲ್ಲ, ಯಾಕೋತ ನನಗೋಸ್ಕರ ಯಾವಾಗ್ಲೂ ನಗ್ತಾ ಇರೋ ನೀನೇ ಒಂದು ಹೂ ತೋಟ.

0: ಮುಂಚೆನೆ ನನ್ನ ಒಂಟಿಯಾಗಿ ಬರಕ್ ಹೇಳ್ದೆ? ಬೇಕ್ ಹೇಳೋ,
1: ಇವತ್ತು ನಿನ್ ಹುಟ್ಟಿದ ದಿನ ಅಲ್ವಾ, ನನ್ನಿಂದ ನಿನ್ನ ಮೊದಲನೇ ಶುಭಾಶಯ. ತಗೋ ಈ ಪುಟ್ಟ ಕಾಣಿಕೆ, ನನ್ನ ಒಳಗಿರೋ ನಿನ್ ಉಸಿರನ್ನು ಪೋಣಿಸಿ ನಿನಗೋಸ್ಕರನೇ ಕಟ್ಟಿರೋ ಕಾಮನ ಬಿಲ್ಲು. ಇದರಲ್ಲಿರೋ ಏಳು ಬಣ್ಣಗಳು ನಮ್ಮ ಏಳು ಏಳು ಜನ್ಮದ ಪ್ರೀತಿ.

0: ಮರದ ಒಂದೊಂದು ಹನಿಯಲ್ಲೂ ನಿನ್ ಮುಖಾನೇ ಕಾಣ್ತಾ ಇದೆ.
1: ಇದ್ಯಾವುದೋ ಕವಿ ಮಾತಿರ್ಬಹುದು, ಆದ್ರೆ ನಿನ್ ಒಂದೊಂದು ಹನಿಯಲ್ಲೂ ನನ್ ಭವಿಷ್ಯನೇ ಇದೆ.

0: ಏನು ರಂಗಾ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: Mysore sandal.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಶ್ರೋತೃಗಳು, ಇನ್ನು ಮುಂದೆ ಕೇಳಿ ಹೃದಯ ಹಾಡಿತು ಚಿತ್ರದಿಂದ ಆಯ್ದ ಗೀತೆಯನ್ನ. ಹಾಡಿದವರು SP ಬಾಲಸುಬ್ರಹ್ಮಣ್ಯಂ.

ಆತ್ಮೀಯರೆ, ಈ ಮನೆಯ ದೇವರು ಚಿತ್ರದೊಂದಿಗೆ ಈ ಸಮಯದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 5:30 ಆಗುತ್ತಲಿದ್ದು ಮುಂದಿನ ಕಾರ್ಯಕ್ರಮ ಇದೀಗ

ಕೇಳಿದ್ರೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮದ ನಿಯಮಗಳು. ಕಾರ್ಯಕ್ರಮದ ಮೊದಲ ನಿಯಮ, ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 5 ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 2, ಮೊದಲ ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ 2ನೇ ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 3, ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದರೆ ಅದೇ ಪ್ರಶ್ನೆಯನ್ನು ಮುಂದಿನವರಿಗೆ ಕೇಳಲಾಗುವುದು. ನಿಯಮ 4, ಕೇಳಿದ ಪ್ರಶ್ನೆಗೆ 5 ಜನರಿಂದ ಸರಿ ಉತ್ತರ ಬರೆದಿದ್ದರೆ ಆ ಪ್ರಶ್ನೆಗೆ ಉತ್ತರ ನೀಡಿ ಪ್ರಶ್ನೆಯನ್ನು ಬದಲಾವಣೆ ಮಾಡಲಾಗುವುದು. ನಿಯಮ 5, 5 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ ವಿಜೇತ ಸ್ಪರ್ಧಿಗಳ ಹೆಸರುಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಲಾಗುವುದು. ಇನ್ನು ನಿಯಮ 6, ಒಬ್ಬರು ಈ ಕಾರ್ಯಕ್ರಮದಲ್ಲಿ 2 ಬಾರಿ ಮಾತ್ರ ಕರೆ ಮಾಡಬೇಕು, ಅನ್ಯ ಮಾರ್ಗದ ಉತ್ತರಗಳಿಗೆ ಇಲ್ಲಿ ಅವಕಾಶ ಇರಂಗಿಲ್ಲ. ಇನ್ನು ಕಾರ್ಯಕ್ರಮದ ಅಂತಿಮ ನಿಯಮ, ಪ್ರತಿ ಪ್ರಶ್ನೆಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆ 0835227730340 ಅಥವಾ 2703450. ಗಮನಿಸಿ, ಇನ್ನೊಂದು ಬಾರಿ ದೂರವಾಣಿ ಸಂಖ್ಯೆ 0835227030340 ಅಥವಾ 0835227030 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ.

0: Hallo? Hallo?
1: ಹಲೋ.
0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಾಂ, ಹೇಳಿ ಸರ್.
0: ಎಲ್ಲಿಂದ ಮಾತಾಡಕತ್ತೀರಿ?
1: ನಾವು ಸಿಂಗಿಯಿಂದ ಮಾತಾಡ್ತೀವಿ.
0: ಹೆಸರು ಹೇಳ್ರಿ ತಮ್ಮದು.
1: ಹಾಂ, ಶ್ರೀಶೈಲ್ ದಸ್ಮ.
0: ಶ್ರೀಶೈಲ್ ದಸ್ಮ ಅವರು.
1: ದಸ್ಮ
0: ಶ್ರೀಶೈಲ್ ಅವರಿಗೆ ಮೊದಲ ಪ್ರಶ್ನೆ
1: ಹೇಳಿ.
0: ಯಾವ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಪ್ರಿಯದರ್ಶಿನಿ ಯೋಜನೆಯನ್ನು ಜಾರಿಗೆ ತಂದಿದೆ?
1: ಆಂಧ್ರಪ್ರದೇಶ.
0: ಆಂಧ್ರ ಪ್ರದೇಶ ಅಂತೀರಿ?
1: ಹೌದ್ರಿ.
0: ನಿಮ್ಮ ಉತ್ತರ ತಪ್ಪಾಗ್ಯದ. ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡ್ಬೋದು ಶ್ರೀಶೈಲ್ ಅವರೇ.
1: ಓಕೆ ಸರ್,
0: ಧನ್ಯವಾದ ಕರೆ ಮಾಡೋದಕ್ಕೆ. ಕೇಳುಗ್ರೆ, ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಪ್ರಸಾರ ಆಗ್ಲಿಕ್ಕದ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂತಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 0835227304 ಅಥವಾ 0835227250. ಇನ್ನೊಂದು ಬಾರಿ ದೂರವಾಣಿ ಸಂಖ್ಯೆ 0835227030 ಅಥವಾ 0835227030 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಹಲೋ ಹಲೋ, ನಮಸ್ತೆ. ಯಾರು ಎಲ್ಲಿಂದ ಮಾತಾಡಕತ್ತೀರಿ? ದತ್ತಾತ್ರೇಯ ಅವರು. ಎಲ್ಲಿಂದ ದತ್ತಾತ್ರೇಯ? ಸಿಂದಿಗಿಯಿಂದ. ಮೊದಲ ಪ್ರಶ್ನೆ ದತ್ತಾತ್ರೇಯ ಅವರಿಗೆ, ಯಾವ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಪ್ರಯಾಣಕ್ಕೆ ಪ್ರಿಯದರ್ಶಿನಿ ಯೋಜನೆ ಜಾರಿಗೆ ತಂದಿದೆ? ಹಲೋ ಹಲೋ, ನಾ ಮಾತಾಡೋದು ಕೆಲಸ ಆಗತ್ತದ್ರಿ ನಿಮ್ಗೆ? ಹಲೋ ಹಲೋ, ಈ ಕೆಲಸ ಆಗತ್ತದ್ರಿ? ಯಾವ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಪ್ರಿಯದರ್ಶಿನಿ ಯೋಜನೆಯನ್ನು ಜಾರಿಗೆ ತಂದಿದೆ ಅನ್ನೋದು ಪ್ರಶ್ನೆ. ಕೇರಳ ರಾಜ್ಯ ಅಂತೀರಿ? ಖಂಡಿತ, ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ಈಗ ಎರಡನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ರಾಯಸೇನೆ ಕೋಟೆ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಹಲೋ, ಪ್ರಶ್ನೆ ಗಮನ ಕೊಟ್ಟು ಕೇಳ್ಬೇಕ್ರಿ. ಹಲೋ, ದತ್ತಾತ್ರೇಯ ಕೇಳಿಸ್ಲಿಕ್ಕತ್ತದ? ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ರಾಯಸೇನೆ ಕೋಟೆ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ತಮಿಳ್ನಾಡು ಅಂತೀರಿ ರಾಯಸೇನೆ ಕೋಟೆ? ಇಲ್ಲ, ತಪ್ಪಾದ ಉತ್ತರ. ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ತಾವು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ
2: ಸರ್, ನಮಸ್ತೆ. ಸರ್
0: ನಮಸ್ತೆ, ಯಾರು ಎಲ್ಲಿಂದ ರೀ?
2: ಸರ್ ಸುರೇಶ್ ಮಾತಾಡ.
0: ಸುರೇಶ್ ಅವರು, ಮೊದಲ ಪ್ರಶ್ನೆ ಸುರೇಶ್ ಅವರಿಗೆ
2: ಹೇಳಿ ಸರ್.
0: ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ರಾಯಸೇನೆ ಕೋಟೆ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅನ್ನೋದು ಪ್ರಶ್ನೆ.
2: ಇದು ಮುಗಿತ ಸರ್?
0: ಹಾಂ, ಆ ಪ್ರಶ್ನೆಗೆ ಉತ್ತರ ಕೊಟ್ಟಾಗಿದ್ದೆ ರೀ ದತ್ತಾತ್ರಿ, ಇನ್ನೇ ಕೊಟ್ಟರು ಉತ್ತರವನ್ನು. ಈಗ ಹೊಸ ಪ್ರಶ್ನೆ
2: ಸರ್.
0: ಪ್ರಶ್ನೆ ಕೇಳಿದೆ ನಾನು ಆಲ್ರೆಡಿ. ಹಲೋ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ರಾಯಸೇನೆ ಕೋಟೆ ಯಾವ ರಾಜ್ಯದಲ್ಲಿದೆ ಅಥವಾ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅನ್ನೋದು ಪ್ರಶ್ನೆ ರೀ. ಹಲೋ ಹೇಳ್ತೀರಿ ಉತ್ತರ ಸುರೇಶ್? ರಾಜಸ್ಥಾನ ಅಂತೀರಿ? ಜಾಸ್ತಿ ಕೋಟೆಗಳು ಇರೋ ಕಾರಣಕ್ಕಾಗಿ ರಾಜಸ್ಥಾನ ಅಂತ ಹೇಳ್ತೀರಿ? ಇಲ್ಲ, ತಪ್ಪಾದ ಉತ್ತರ ರೀ. ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ಸುರೇಶ್.
2: ಕೇಳುಗ್ರೆ,
0: ನೇರ ಪ್ರಸಾರದಲ್ಲಿ ಜ್ಞಾನವಾನಿ ರಸ ಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ಕಾರ್ಯಕ್ರಮದಲ್ಲಿ ಈಗ ಒಂದು ಗೀತೆ ಕೇಳೋಣ, ಬನ್ನಿ.

0: ಹಲೋ
1: ಹಲೋ,
0: ಹಲೋ, ನಮಸ್ತೆ. ಯಾರು ಇಲ್ಲಿಂದ ರೀ?
1: ಕೊಪ್ಪಳದಿಂದ.
0: ಪ್ರಮೀಳಾ ಅವರು, ಕೊಪ್ಪಳದಿಂದ.
1: ಹಾಂ ಸರ್.
0: ಮೊದಲ ಪ್ರಶ್ನೆ ಪ್ರಮೀಳಾ ಅವರಿಗೆ,
1: ಹಾಂ ಸರ್.
0: ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ರಾಯಸೇನೆ ಕೋಟೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅನ್ನೋದು ಪ್ರಶ್ನೆ.
1: ಆಂಧ್ರ ಪ್ರದೇಶ.
0: ಆಂಧ್ರ ಪ್ರದೇಶ ಅಂತೀರಿ?
1: ಹಾಂ.
0: ಆಂಧ್ರ ಪ್ರದೇಶ, ತಪ್ಪಾದ ಉತ್ತರ ಪ್ರಮೀಳಾ ಅವರ.
1: ಹ್ಞೂ.
0: ಮತ್ತೆ ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ತಾವು.
1: ಆಯ್ತು ಆಯ್ತು.
0: ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ, ನಮಸ್ತೆ. ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ ನಮಸ್ತೆ. ಹಲೋ.

0: ಹಲೋ
1: ಹಲೋ ನಮಸ್ತೆ
0: ನಮಸ್ತೆ, ಯಾರು ಇಲ್ಲಿಂದ ರೀ?
1: ಸರ್, ರೋಹನ್ ಸರ್.
0: ರೋಹನ್ ಅವರು.
1: ಹಾಂ ಸರ್.
0: ಈ ಪ್ರಶ್ನೆಗೆ ನಾಲ್ಕನೇ ಕೇಳುಗರು ರೋಹನ್ ಅವರು.
1: ಹಾಂ ಸರ್.
0: ನಿಮ್ಮಿಂದ ಉತ್ತರದ ನಿರೀಕ್ಷೆಯಲ್ಲಿ ನಾವು.
1: ಹಾಂ ಸರ್.
0: ಪ್ರಶ್ನೆ ಹಿಂಗದ್ರಿ.
1: ಹಾಂ ಸರ್.
0: ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ರಾಯಸೇನೆ ಕೋಟೆ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅನ್ನೋದು ಪ್ರಶ್ನೆ.
1: ಸರ್, ಮಧ್ಯಪ್ರದೇಶ.
0: ಮಧ್ಯಪ್ರದೇಶ ಅಂತೀರಿ?
1: ಹೌದು ಸರ್.
0: ಖಂಡಿತ, ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ.
1: ಹಾಂ ಸರ್.
0: ಇನ್ನು ಎರಡನೇ ಪ್ರಶ್ನೆ ರೀ.
1: ಹಾಂ ಸರ್.
0: ಅವರ್ ಫಿಲ್ಮ್ಸ್ ದೇರ್ ಫಿಲ್ಮ್ಸ್ ಇದು ಯಾರ ಕಾದಂಬರಿ? ಗೊತ್ತಾಗ್ತಾ ಇಲ್ಲ, ಮತ್ತೊಮ್ಮೆ ಪ್ರಯತ್ನ ಮಾಡಬಹುದು ರೋಹನ್ ಅವರೇ.
1: ಓಕೆ,
0: ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ.

0: ಹಲೋ,
1: ಹಲೋ, ನಮಸ್ಕಾರ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ ರೀ?
1: ನಾನು ಅಥಣಿ ತಾಲೂಕು ಅಂತೇನೆ.
0: ಅಥಣಿ ತಾಲೂಕು. ಹಲೋ,
1: ಹಲೋ ಸರ್,
0: ಎಲ್ಲಿಂದ ಮಾತಾಡಕತ್ತೀರಿ?
1: ಕಟಗೇರಿಯಿಂದ ರೀ.
0: ಅಥಣಿ ತಾಲೂಕು ಕಟಗೇರಿಯಿಂದ.
1: ಹೌದು ಸರ್. ಯಾಕೆ ಹೇಳಿದ್ರಿ ಸರ್?
0: ಈಗ ಕೇಳಿಸ್ಲಿಕ್ಕತ್ತದ ರೀ?
1: ಅದೇ ಪ್ರತಿಧ್ವನಿ ಯಾಕೆ ಸರ್ ಹೇಳಿ ಪ್ರಶ್ನೆ ಹಾಕ್ತೀರಿ ಸರ್?
0: ಪ್ರಶ್ನೆ ಹಿಂಗದ್ರಿ, ಅವರ್ ಫಿಲ್ಮ್ಸ್ ದೇರ್ ಫಿಲ್ಮ್ಸ್, ಇದು ಯಾರ ಕಾದಂಬರಿ ಅನ್ನೋದು ಪ್ರಶ್ನೆ. ಹಲೋ,
1: ನಮ್ಮ ಕರ್ನಾಟಕ ಕವಿ ಕಾದಂಬರಿ ದೇಶ ಕಾದಂಬರಿ ಸರ್.
0: ಇದು ಭಾರತೀಯ ಸಾಹಿತಿ ಒಬ್ರು.
1: ಆತರ ಸರ್, ನಮ್ಗೆ ಸ್ವಲ್ಪ ಗುರುತಿಲ್ಲ ಸರ್.
0: ಓಕೆ, ಧನ್ಯವಾದ ರೀ, ಪ್ರಯತ್ನ ಮಾಡಿದ್ರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ನಮಸ್ಕಾರ, ಧನ್ಯವಾದ.
0: ಹಲೋ, ನಮಸ್ತೆ, ಯಾರು, ಎಲ್ಲಿಂದ ರೀ?
2: ನಮಸ್ತೆ ಸರ್, ಶರಣಪ್ರಕಾಶ್ ಅಂತ.
0: ಶರಣಪ್ರಕಾಶ್ ಎಲ್ಲಿಂದ ರೀ?
2: ಬಿಜಾಪುರ.
0: ವಿಜಯಪುರದಿಂದ ಶರಣಪ್ರಕಾಶ್. ಪ್ರಶ್ನೆ ಕೇಳಿಸ್ಕೊಂಡಿರಿ ಶರಣಪ್ರಕಾಶ್. ಅವರ್ ಫಿಲ್ಮ್ಸ್ ದೇರ್ ಫಿಲ್ಮ್ಸ್, ಇದು ಯಾರ ಕಾದಂಬರಿ?
2: ಏನು ಸರ್
0: ಪ್ರಶ್ನೆ? ಒಂದೇ ಸಲ ಹೇಳಿದ್ರಿ, ನಿಯಮದ ಪ್ರಕಾರ ಗಮನ ಕೊಟ್ಟು ಕೇಳಬೇಕು ಅನ್ನೋದು ನಿಯಮದಾಗೈತಿ. ಇನ್ನೊಂದು ಸರಿ ಹೇಳಿಬಿಡ್ತೀನಿ, ಅವರ್ ಫಿಲ್ಮ್ಸ್ ದೇರ್ ಫಿಲ್ಮ್ಸ್, ಇದು ಯಾರ ಕಾದಂಬರಿ? ಹೇಳಬಹುದಾ ಶರಣಪ್ರಕಾಶ್ ಅವರೇ? ಮೊದಲ ಬಾರಿ ಕರೆ ಮಾಡ್ಲಿಕ್ಕತ್ತೀರಿ ಶರಣಪ್ರಕಾಶ್? ಕಾರ್ಯಕ್ರಮ ಕೇಳ್ತಿರ್ತೀರಿ ಪ್ರತಿ ವಾರ? ಉತ್ತರ ಹೇಳಬಹುದಾ ಈ ಪ್ರಶ್ನೆಗೆ? ಹಲೋ,
2: ಜೀತ್ರಿ ಸರ್.

0: ಸತ್ಯಜಿತ್ ರಾಯ್ ಅಂತೀರಿ.
1: ಹಾಂ ಸರ್.
0: ಈ ಪ್ರಶ್ನೆಗೆ ಉತ್ತರ ಹೇಳಿಕ್ಕೆ ಸಾಕಷ್ಟು ಸಮಯ ತಗೊಂಡ್ರಿ ತಾವು. ಇನ್ನು ಎರಡನೇ ಪ್ರಶ್ನೆ, ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಪ್ರಶ್ನೆ. ಇದೀಗ ಮೂರನೇ ಭಾರತ್ ನಾರ್ಡಿಕ್ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು? ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ, ಪದೇ ಪದೇ ಪ್ರಶ್ನೆಯನ್ನು ಹೇಳಲಾಗುವುದಿಲ್ಲ. ಮೂರನೇ ಭಾರತ್ ನಾರ್ಡಿಕ್ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು? ಹೇಳಬಹುದಾ? ಓಕೆ, ಪ್ರಯತ್ನ ಮಾಡಿದ್ರಿ, ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ. ಮುಂದಿನ ಪ್ರಶ್ನೆಗೆ ತಾವು ಪ್ರಯತ್ನ ಮಾಡಬಹುದು.

0: ಹಲೋ, ನಮಸ್ತೆ. ನಮಸ್ಕಾರ, ಯಾರು ಇಲ್ಲಿಂದ ರೀ?
1: ಸರ್, ಸುರೇಶ್ ಮಾತಾಡ್ತಾರೆ, ಕೊಪ್ಪಳ ಜಿಲ್ಲೆ.
0: ಕೊಪ್ಪಳ ಜಿಲ್ಲೆ ಆಳ್ವಾಡಿಂದ ಸುರೇಶ್ ಅವರು.
1: ಹಾಂ ಸರ್.
0: ಪ್ರಶ್ನೆ ಹಿಂಗದ್ರಿ,
1: ಹಾಂ ಸರ್.
0: ಮೂರನೇ ಭಾರತ್ ನಾರ್ಡಿಕ್ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು?
1: ಮೂರನೇ
0: ಮೂರನೇ ಭಾರತ್ ನಾರ್ಡಿಕ್ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು ಅನ್ನೋದು ಪ್ರಶ್ನೆ ರೀ.
1: ನಮ್ಮ ಭಾರತದ ಸರ್.
0: ಭಾರತದಲ್ಲಿ ಅಂತೀರಿ? ನಮ್ಮ ಭಾರತ ತಪ್ಪಾದ ಉತ್ತರ ಸರ್. ಧನ್ಯವಾದ ಆ ಕರೆ ಮಾಡಿದ್ದಕ್ಕೆ. ಹಲೋ, ನಮಸ್ತೆ.
1: ಸರ್ ನಮಸ್ಕಾರ ಸರ್.
0: ನಮಸ್ತೆ, ಯಾರು ಎಲ್ಲಿಂದ ರೀ?
1: ರೋಹನ್ ಸರ್.
0: ರೋಹನ್ ಅವ್ರದ್ದು ಎರಡನೇ ಎಕರೆ.
1: ಹಾಂ ಸರ್.
0: ಪ್ರಶ್ನೆ ಹೆಂಗದ್ರಿ, ಮೂರನೇ
1: ಹಾಂ ಸರ್.
0: ಭಾರತ್ ನಾರ್ಡಿಕ್ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು ಅನ್ನೋದು?
1: ಸರ್ ನಾರ್ವೆ.
0: ನಾರ್ವೆ ಅಂತೀರಿ?
1: ನಾರ್ವೆಯಲ್ಲಿ ಓಸ್ಲೋ ಅಂತ ಜಗದಲ್ಲಿ ನಡೆದಿದೆ.
0: ನಾರ್ವೆ ದೇಶದ ರಾಜಧಾನಿ ಓಸ್ಲೋದಲ್ಲಿ ಇದು ನಡೀತದ.
1: ಹೌದು ಸರ್.
0: ಖಂಡಿತ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ.
1: ಹಾಂ ಸರ್.
0: ಎರಡನೆಯ ಪ್ರಶ್ನೆ,
1: ಹಾಂ ಸರ್.
0: ಪ್ಯಾಲಿಯೋಲಿಥಿಕ್ ಅಂದರೆ ಪ್ರಾಚೀನ ಶಿಲಾಯುಗದ ಜನರ ಮುಖ್ಯ ಉದ್ಯೋಗ ಏನಾಗಿತ್ತು?
1: ಸರ್ ಕೃಷಿ ಆಗೈತೆ ಸರ್. ಅಗ್ರಿಕಲ್ಚರ್.
0: ಹೇಳ್ರಿ.
1: ಅಗ್ರಿಕಲ್ಚರ್ ಸರ್.
0: ಅಗ್ರಿಕಲ್ಚರ್ ಅಂತೀರಿ?
1: ಹಾಂ ಸರ್.
0: ಅಗ್ರಿಕಲ್ಚರ್ ತಪ್ಪಾದ ಉತ್ತರ ರೋಹನ್.
1: ಸರ್ ಇದು ಬೆಡ್ ಸರ್. ಹಂಟಿಂಗ್. ಹಂಟಿಂಗ್ ಸರ್.
0: ಅಗ್ರಿಕಲ್ಚರ್ ತಪ್ಪಾದ ಉತ್ತರ. ಮತ್ತು ಮುಂದಿನ ವಾರ ತಾವು ಪ್ರಯತ್ನ ಮಾಡಬಹುದು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ,
1: ಹಲೋ ಸರ್.
0: ನಮಸ್ತೆ, ಯಾರು ಇಲ್ಲಿಂದ ರೀ? ಸಿಂದಗಿಯಿಂದ ದತ್ತಾತ್ರೇಯ, ಎರಡನೇ ಕರೆ.
1: ಹಾಂ ಹೌದು ಸರ್.
0: ಪ್ರಶ್ನೆ ಕೇಳಿಸ್ಕೊಂಡಿರಿ.
1: ಕೇಳಿ ಸರ್.
0: ಪ್ಯಾಲಿಯೋಲಿಥಿಕ್ ಅಂದರೆ ಪ್ರಾಚೀನ ಶಿಲಾಯುಗದ ಜನರ ಮುಖ್ಯ ಉದ್ಯೋಗ ಏನಾಗಿತ್ತು ಅನ್ನೋದು ಪ್ರಶ್ನೆ. ಹಾಂ, ಪ್ರಾಚೀನ ಶಿಲಾಯುಗದ ಜನರ ಮುಖ್ಯ ಉದ್ಯೋಗ ಏನಾಗಿತ್ತು ಅನ್ನೋದು ಪ್ರಶ್ನೆ. ಹೇಳಬಹುದಾ? ಬೇಟೆ ಆಡುವುದು ಅಂತೀರಿ? ಎಸ್, ಖಂಡಿತ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ಬೇಟೆ ಮುಖ್ಯ ಉದ್ಯೋಗ ಆಗಿತ್ತು ಆ ಜನರದು ಅನ್ನೋದು. ಇತ್ತೀಚೆಗೆ, ಹಲೋ, ಎರಡನೇ ಪ್ರಶ್ನೆ ರೀ. ಇತ್ತೀಚೆಗೆ ಯಾವ ದೇಶದಲ್ಲಿ ಫ್ಲೆಮಿಂಗೋ ಕ್ರಾಂತಿ ಸುದ್ದಿಯಾಗಿದೆ?
1: ಫ್ಲೆಮಿಂಗೋ.
0: ಹಾಂ, ಭಾಳಷ್ಟು ಜಗತ್ತಿನಾದ್ಯಂತ ಸುದ್ದಿ ಆಗಿತ್ತು ಇದು ಪ್ರಚಲಿತವಾಗಿ.
1: ಫ್ಲೆಮಿಂಗೋ ಕ್ರಾಂತಿ.
0: ಹೌದ್ರಿ. ಅಲ್ಬೇನಿಯಾ ಅಂತೀರಿ? ಎಸ್, ಖಂಡಿತ ಸರಿಯಾದ ಉತ್ತರ ರೀ. ಎರಡು ಪ್ರಶ್ನೆಗಳಿಗೆ ಇದು ಇತ್ತೀಚೆಗೆ ಅಲ್ಬೇನಿಯಾದಲ್ಲಿ ಕಾಡು ಉಳಿಸ್ಕೋಸ್ಕರ ಮಾಡಿದಂಥ ಪ್ರತಿಭಟನೆ ಕ್ರಾಂತಿ ಆಗಿತ್ತು. ಇನ್ನು ಮೂರನೇ ಪ್ರಶ್ನೆ. ಹಲೋ, ದತ್ತಾತ್ರೇಯ ಕೇಳಿಸ್ಲಿಕ್ಕೆ ರೀ? ಮತ್ತೊಂದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಪ್ರಶ್ನೆ ಬರ್ತಾ ಇದೆ. 2026 ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದ ಆಟಗಾರ ಯಾರು?
1: ವಿಂಬಲ್ಡನ್ ರೀ?
0: ಹೌದ್ರಿ, ವಿಂಬಲ್ಡನ್. ಹೇಳ್ರಿ.
1: ಪುರುಷರ ವಿಭಾಗದ ಇಲ್ರಿ ಸರ್.
0: ಹಾಂ, ಪುರುಷರ ವಿಭಾಗದಲ್ಲಿ ಕೇಳಿದ್ದು ನಾನು ಪ್ರಶ್ನೆನ, ಅದಕ್ಕೆ ಪ್ರಶ್ನೆ ಗಮನ ಕೊಟ್ಟು.

0: ಇರ್ಬೇಕು ರೀ, ಸಮಯ ಜಾಸ್ತಿ ತಗೊಳಂಗಿಲ್ಲ ರೀ.
1: ಜಿ ಫಿರೋಸ್ ಏನ್?
0: ಬಿ ಫಿರೋಸ್ ಅಂತೀರಿ?
1: ಹೌದು ಸರ್.
0: ಇಲ್ಲ ರೀ, ತಪ್ಪಾದ ಉತ್ತರ.
1: ಓಕೆ
0: ಹಾಂ,
1: ಓಕೆ
0: ಧನ್ಯವಾದ, ಪ್ರಯತ್ನ ಮಾಡಿದ್ರಿ ಮೂರು ಪ್ರಶ್ನೆಗೆ.
1: ಓಕೆ
0: ಧನ್ಯವಾದ ಕರೆ ಮಾಡೋದಕ್ಕೆ.
1: ನಮಸ್ತೆ.
0: ನಮಸ್ತೆ.

0: ಹಲೋ,
1: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದ ರೀ?
1: ಪ್ರಮೀಳ ಸರ್ ಕೊಪ್ಪಳದಿಂದ.
0: ಪ್ರಮೀಳ ಅವರು, ಕೊಪ್ಪಳದಿಂದ.
1: ಹಾಂ
0: ಮೊದಲ ಪ್ರಶ್ನೆ ರೀ,
1: ಹಾಂ,
0: 2026ರ ವಿಂಬಲ್ಡನ್ ಪುರುಷ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದ ಆಟಗಾರ ಯಾರು ಅನ್ನೋದು ಪ್ರಶ್ನೆ.
1: ಜಾನಿಕ್ ಸಿನ್ನರ್ ಸರ್.
0: ಹೇಳ್ರಿ.
1: ಜಾನಿಕ್ ಸಿನ್ನರ್.
0: ಜನಿಕ್ ಶಿನ್ನರ್ ಅನ್ನೋದು ಇಟ್ಲಿ ಆಟಗಾರ, ಇತ್ತೀಚೆಗೆ ಗೆದ್ದರು ಅವರು ವಿಂಬಲ್ಡನ್ನ. ಸರಿಯಾದ ಉತ್ತರ ರೀ ಮೊದಲ ಪ್ರಶ್ನೆಗೆ. ಎರಡನೇ ಪ್ರಶ್ನೆ, 1 MB ಅಂದರೆ 1 MB ಎಷ್ಟು ಕಿಲೋಬೈಟ್ಗೆ ಸಮ? MB KB ಕೇಳಿರಿ, ಹೇಳಬಹುದಾ ಉತ್ತರವನ್ನು?
1: 1026 ಸರ್.
0: 1026 ಅಂತೀರಿ. 1026 ತಪ್ಪಾದ ಉತ್ತರ ರೀ. ಮತ್ತು ಮುಂದಿನ ವಾರ ಪ್ರಯತ್ನ ಮಾಡಬಹುದು ಪ್ರಮೀಳ ಅವರ. ಧನ್ಯವಾದ ಆ ಕರೆ ಮಾಡಿದ್ದಕ್ಕೆ. ಹಲೋ
2: ಸರ್.
0: ಹಲೋ, ನಮಸ್ತೆ. ಯಾರು, ಎಲ್ಲಿಂದ ರೀ?
2: ಸರ್, ಸರ್ ರಘುವೀರ್ ಅಂತ ಸರ್.
0: ಹಲೋ,
2: ಹಲೋ, ರಘುವೀರ್ ಅಂತ ಸರ್.
0: ರಘುವೀರ್?
2: ಹಾಂ, ಹೌದು ಸರ್.
0: ಎಲ್ಲಿಂದ ರಘುವೀರ್?
2: ಸರ್, ತಿಕೋಟಾಯಿಂದ ಸರ್.
0: ತಿಕೋಟದಿಂದ.
2: ಹಾಂ ಸರ್.
0: ಮೊದಲ ಪ್ರಶ್ನೆ ರಘುವೀರ್ ಅವರಿಗೆ,
2: ಹೇಳಿ ಸರ್.
0: 1 MB ಅಂದರೆ 1 MB ಎಷ್ಟು ಕಿಲೋಬೈಟ್ಗೆ ಸಮ ಅನ್ನೋದು ಪ್ರಶ್ನೆ.
2: ಸರ್, 1024 ಸರ್.
0: ಏನ್ರಿ 1024 ಏನದು?
2: 1024 ಕಿಲೋಬೈಟ್.
0: 1024 KB ಸಮ ಆಗ್ತದೆ 1 MB ಅನ್ನೋದು.
2: ಹಾಂ ಸರ್.
0: ಇನ್ನು ಎರಡನೇ ಪ್ರಶ್ನೆ, ಗಮನ ಕೊಟ್ಟು ಕೇಳ್ರಿ. ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದು. ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲಿರುವುದರ ಮೂಲಕ ಉಂಟಾಗುವ ಮಳೆಯನ್ನು ಏನೆಂದು ಕರೆಯುತ್ತವೆ? ಇನ್ನೊಂದು ಸರಿ ಪ್ರಶ್ನೆ ರಿಪೀಟ್ ಮಾಡ್ತೀನಿ. ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೇರುವ ಮೂಲಕ ಉಂಟಾಗುವ ಮಳೆಯನ್ನು ಏನೆಂದು ಕರೆಯುತ್ತೇವೆ? ಹಲೋ, ಓಕೆ, ಧನ್ಯವಾದ ರೀ ಕರೆ ಮಾಡೋದಕ್ಕೆ. ಹಲೋ
3: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದ ರೀ?
3: ಶರಣ್ ಪ್ರಕಾಶ್.
0: ಶರಣ್ ಪ್ರಕಾಶ್ ಎಷ್ಟನೇ ಕರೆ ತಮ್ಮದು? ಎರಡನೇ ಮೂರನೇ ಕರೆ? ಮೂರನೇ ಕರೆಯ ಅನ್ಕೊಳ್ತೀನಿ ನಾನು.
3: ಇಲ್ಲ ಸರ್, ಎರಡನೇ ಬಾರಿ.
0: ಎರಡನೇ ಬಾರಿ ಕರೆ ಮಾಡ್ಲಿಕ್ಕತ್ತೀರಿ?
3: ಹೌದು ಸರ್.
0: ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೇರುವ ಮೂಲಕ ಉಂಟಾಗುವ ಮಳೆಯನ್ನು ಏನೆಂದು ಕರೆಯುತ್ತೇವೆ ಅನ್ನೋದು ಪ್ರಶ್ನೆ.
3: ವಾಯು ಮೇಲ್ಮುಖ.
0: ಹೌದು, ಹೇಳ್ತೀರಿ ಉತ್ತರ?
3: ಪರ್ವತ ಮಳೆ.
0: ಯಾವ್ದ್ರಿ?
3: ಪರ್ವತ ಮಳೆ.
0: ಪರ್ವತ ಮಳೆ ತಪ್ಪಾದ ಉತ್ತರ ರೀ.
3: ಪರಿಸರನ ಮಳೆ.
0: ಹಲೋ, ಪರ್ವತ ಮಳೆ ತಪ್ಪಾದ ಉತ್ತರ. ಮುಂದಿನ ವಾರ ತಾವು ಪ್ರಯತ್ನ ಮಾಡ್ಬೋದು. ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ.

0: ಹಲೋ
1: ಹಲೋ ರೀ,
0: ನಮಸ್ತೆ. ಯಾರು ಎಲ್ಲಿಂದ ರೀ?
1: ನಾವು ಶಿವಗಿಯಿಂದ ಶ್ರೀಶೈಲ್ ದಸ್ಮಾ ಅಂತ ಮಾತಾಡೋದು ರೀ.
0: ಶ್ರೀಶೈಲ್ ದಸ್ಮಾ ಅವರು.
1: ಹ್ಞೂ ರೀ,
0: ಪ್ರಶ್ನೆ ಹಿಂಗದ್ರಿ, ಗಮನ ಕೊಟ್ಟು ಕೇಳ್ರಿ. ಪ್ರಶ್ನೆ ಸ್ವಲ್ಪ ದೊಡ್ಡದದ. ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೇರುವ ಮೂಲಕ ಉಂಟಾಗುವ ಮಳೆಯನ್ನು ಏನೆಂದು ಕರೆಯುತ್ತೇವೆ ಅನ್ನೋದು.
1: ಸೈಕ್ಲೋನ್
0: ಹೇಳ್ರಿ.
1: ಸೈಕ್ಲೋನ್ ಮಳೆ
0: ಅಂತ. ಸೈಕ್ಲೋನ್ ಅಂತೀರಿ? ಸೈಕ್ಲೋನ್ ತಪ್ಪಾದ ಉತ್ತರ ರೀ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಸರಿ ಸರಿ.

0: ಹಲೋ
1: ಸರ್, ನಮಸ್ತೆ
0: ನಮಸ್ತೆ, ಯಾರು, ಎಲ್ಲಿಂದ ರೀ?
1: ಸರ್, ನಾನು ಚಿತ್ರದುರ್ಗ ಜಿಲ್ಲೆಯಿಂದ ಶಿವಣ್ಣ ಅಂತ ಹೇಳಿ ಸರ್. ಸರಿ ಸರ್,
0: ಶಿವಣ್ಣ ಅವರು.
1: ಹೌದು
0: ಶಿವಣ್ಣ, ಮೊದಲ ಪ್ರಶ್ನೆ
1: ಹೇಳಿ ಸರ್.
0: ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೇರುವ ಮೂಲಕ ಉಂಟಾಗುವ ಮಳೆಯನ್ನು ಏನೆಂದು ಕರೆಯುತ್ತೇವೆ ಅನ್ನೋದು ಪ್ರಶ್ನೆ.
1: ಸರ್, ಸಂವಹನ ಮಳೆ ಅಂತ ಕರಿಬೇಕು.
0: ಸಂವಹನ
1: ಮಳೆ.
0: ಹಾಂ, ಸಂವಹನ ಮಳೆ ಅಂತೀರಿ?
1: ಹೌದು ಸರ್.
0: ಓಕೆ, ಸರಿಯಾದ ಉತ್ತರ. ಅಥವಾ ನಾವು ಪರಿಸರ ಮಳೆ ಕೂಡ ಅಂತೀವಿ.
1: ಹೌದು ಹೌದು ಸರ್, ಪರಿಸರ ಮಳೆ ಅಂತಲೂ ಕರಿಬೇಕು.
0: ಓಕೆ, ಎರಡನೆಯ ಪ್ರಶ್ನೆ.
1: ಓಕೆ,
0: ಯಾವುದಾದರೂ ಒಂದು ಪರಂಪರೆಯನ್ನು ಅಳವಡಿಸಿಕೊಳ್ಳಿ ಎಂಬ ಯೋಜನೆಯನ್ನು ಪ್ರವಾಸೋದ್ಯಮ ಸಚಿವಾಲಯವು ಯಾವ ಕೇಂದ್ರ ಸಚಿವಾಲಯದ ಸಹಯೋಗದೊಂದಿಗೆ ಜಾರಿಗೊಳಿಸಿದೆ?
1: ಸರ್, ಮತ್ತೊಮ್ಮೆ ಹೇಳ್ಬೋದು ಸರ್?
0: ಹಲೋ
1: ಸರ್, ಮತ್ತೊಮ್ಮೆ ಹೇಳ್ತೀರಾ?
0: ಯಾವುದಾದರೂ ಒಂದು ಪರಂಪರೆಯನ್ನು ಅಳವಡಿಸಿಕೊಳ್ಳಿ ಎಂಬ ಯೋಜನೆಯನ್ನು ಪ್ರವಾಸೋದ್ಯಮ ಸಚಿವಾಲಯ ಯಾವ ಕೇಂದ್ರ ಸಚಿವಾಲಯದ ಸಹಯೋಗದೊಂದಿಗೆ ಜಾರಿಗೊಳಿಸಿದೆ? ಹಲೋ ಹಲೋ,
1: ಗೊತ್ತಾಗ್ತಿಲ್ಲ.
0: ಓಕೆ, ಕರೆ ಮಾಡಿದ್ರಿ, ಉತ್ತರ ಹೇಳಿಕ್ಕೆ ಪ್ರಯತ್ನ ಪಟ್ಟ್ರಿ, ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸರ್.
0: ಕೇಳುಗ್ರೆ, ಪ್ರಶ್ನೆಯನ್ನು ಕೇಳಿದ್ದೆ. ಯಾವುದಾದರೂ ಒಂದು ಪರಂಪರೆಯನ್ನು ಅಳವಡಿಸಿಕೊಳ್ಳಿ ಎಂಬ ಯೋಜನೆಯನ್ನು ಪ್ರವಾಸೋದ್ಯಮ ಸಚಿವಾಲಯವು ಯಾವ ಕೇಂದ್ರ ಸಚಿವಾಲಯದ ಸಹಯೋಗದೊಂದಿಗೆ ಜಾರಿಗೊಳಿಸಿದೆ ಅಂತ ಪ್ರಶ್ನೆಯಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ, ಕೇಂದ್ರ ಸಂಸ್ಕೃತಿ ಸಚಿವಾಲಯ. ಉತ್ತರ, ಕೇಂದ್ರ ಸಂಸ್ಕೃತಿ ಸಚಿವಾಲಯ.

ಇದಾಗಿತ್ತು ಈ ವಾರದ ಜ್ಞಾನಮಣಿ ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಎಬಿ ರಾಜ್ಕುಮಾರ್ ಹಾಗೂ ಸಿರಿಸೈಲ್ ಚಿಂತಾಮಣಿ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಜೊತೆಯಾಗಿದ್ದು ನಾನು ಮಾಂತೇಶ್ ಕೋತೀನ್.

0: ಆದ್ಮೇಲೆ ಈಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಇನ್ನು ಮುಂದೆ ಅಂದರೆ 6:05 ಕೇಳಲಿದ್ದೀರಿ. ಇಂಗ್ಲೀಷ್ನಲ್ಲಿ ವಾರ್ತೆಗಳು, 6:10 ಸಮಾಚಾರ ದರ್ಶನ. ಇನ್ನು 6:20 ಕೇಳಿದ್ರಿ ಸಂಸ್ಕೃತದಲ್ಲಿ ವಾರ್ತೆಗಳು. ಇನ್ನು 6:51 ಕಿಸನವಾಣಿ ಕಾರ್ಯಕ್ರಮ. ಇದರಲ್ಲಿ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಇಂಚಗಿರಿ ಗ್ರಾಮದ ರೈತರಾದ ಮಲಕಾರಿಗೌಡ ಅಮಗೊಂಡ ಬಿರಾದಾರ್ ಅವರೊಡನೆ ಸಾವಯವ ಸಮಗ್ರ ಕೃಷಿಯ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ಇನ್ನು 7:45 ಸಮಾಚಾರ ದರ್ಶನ. ವಾರದ ವಾರ್ತಾ ಚಿತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇನ್ನು 8:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಇನ್ನು 8:15 ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಬಿತ್ತರವಾಗಲಿದೆ. 8:30 ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್. 9:30 ಯುವವಾಣಿ ಬಹುಮುಖ ಪ್ರತಿಭೆ ಡಾಕ್ಟರ್ ಭೂಮಿಕಾ ವೈಡಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಬಸವರಾಜು ಟಿ ಎನ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇನ್ನು 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೆಳಗರೆ, ನಮ್ಮ ನಾಳಿನ ಕೆಲವು ಕಾರ್ಯಕ್ರಮಗಳಲ್ಲಿ ಬೆಳಿಗ್ಗೆ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿಬರಲಿದೆ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ. ಇನ್ನು 7:15 ಕೇಳಲಿದ್ದೀರಿ ಭಾವಗೀತೆಗಳನ್ನು. 7:45 ಹಾಗೂ 8:30 9:30 ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರ. ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಕೇಳಿಬರಲಿದೆ. ಇನ್ನು ನಾಳೆ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮ. ತದನಂತರ ಕನ್ನಡ ಅವತರಣಿಕೆಯ ಅನುವಾದ ಕೆ ಸತ್ಯಪ್ರಸಾದ್ ಮತ್ತು ರಾಧಾ ಪ್ರಸಾದ್ ಅವರಿಂದ. ನಿರ್ಮಾಣ ಜ್ಯೋತಿ ದಾಸ್ ಹಾಗೂ ಕೃಷ್ಣಪ್ಪ ಕೆಬಿ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.

ಕೇಳುಗರೆ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಕೆಳಗರೆ, ಇದುವರೆಗೆ ನಾಮನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:05 ಆಗುತ್ತಲಿದ್ದು, ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ.

0: Chief Minister Hemant Biswa Sarma and reviewed the flood situation in the state. In Gujarat, rescue and relief operations are underway on a war footing following heavy rainfall across the state. Severe monsoon conditions continue in the state with heavy rainfall lashing several parts of the state. In men's cricket, India were 217 for 5 in 19.5 overs against host Zimbabwe in the second T20 international in Harare when reports last came in. And with that, we end this news bulletin.
1: Akashavani, Dharavada.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಮಗ್ರತೆ ಮತ್ತು ಗ್ರಾಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ kwssb.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನಿಮ್ಮ ಬಯಕೆಗಳು

0: ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಮಗ್ರತೆ ಮತ್ತು ಗ್ರಾಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ www.jsb.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
3: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
2: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
3: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
4: ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ ಮುಖ್ಯಾಂಶಗಳು. ಅಟಲ್ ಇನ್ನೋವೇಷನ್ ಮಿಷನ್ ಕರ್ನಾಟಕದ 2 ನವೋದ್ಯಮಿಗಳಿಗೆ ರಾಷ್ಟ್ರೀಯ ಯುವ ಸಾಧಕ ಗೌರವ. ಅಮೃತ ಭಾರತ ಯೋಜನೆ ಧಾರವಾಡ ಜಿಲ್ಲೆ ಅಳ್ನಾವರ ರೈಲು ನಿಲ್ದಾಣ ಮೇಲ್ದರ್ಜೆಗೆ. ಮತದಾರ ಪಟ್ಟಿ ವಿಶೇಷ ಅಗ್ರ ಪರಿಷ್ಕರಣೆ, ಮತದಾರರ ನೋಂದಣಿ ಹಾಗೂ ಗಣಕೀಕರಣ August 8 ವಿಸ್ತರಣೆ. ಹೊಸದಿಲ್ಲಿಯ ಕೇಂದ್ರ ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಅಡಿ ನವೋದ್ಯಮಿಗಳ ನವೀನ ಆವಿಷ್ಕಾರಗಳಿಗಾಗಿ ಕೊಡಮಾಡುವ ಪ್ರಸಕ್ತ ಸಾಲಿನ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ದೇಶ 26 ನವೋದ್ಯಮಿಗಳು ಆಯ್ಕೆಯಾಗಿದ್ದು ಕರ್ನಾಟಕದಿಂದ 2 ಸ್ಥಾನ ಪಡೆದಿರುವುದು ವಿಶೇಷ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಯುವ ವಿಜ್ಞಾನಿ ಅಕ್ಷಯ್ ಜಯವಂತ್ ಮಷ್ಕರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ನೀತಿ ಆಯೋಗದ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅನುಷಾ ಆಚಾರ್ ತಮ್ಮ ಸ್ಟಾರ್ಟ್ಅಪ್ ಮಾ ವೇದಾಸ್ ಮೂಲಕ ನಾವೀನ್ಯತೆಯೊಂದಿಗೆ ಪರಿಚಯಿಸಿದ ಬಾಣಂತನದ ಹಂತದಲ್ಲಿ ಪೌಷ್ಟಿಕಾಂಶಯುಕ್ತ ಪಾರಂಪರಿಕ ಉಪಚಾರದ ಆಹಾರ ಉತ್ಪನ್ನ ಆಯ್ಕೆಯಾಗಿದೆ. ಸಮಾಚಾರ ದರ್ಶನಕ್ಕಾಗಿ ಮಾ ವೇದಾಸ್ ನವೋದ್ಯಮದ ಪ್ರವರ್ತಕಿ ಅನುಷಾ ಆಚಾರ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನಮ್ಮ ಉತ್ಪನ್ನಗಳು FSSI ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಅನೇಕ ಕ್ಯಾಪ್ಸುಲ್ಗಳು ಅಥವಾ ಪೂರಕ ಆಹಾರಗಳಿವೆ, ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ. ನಮ್ಮ ದೃಷ್ಟಿಕೋನವು ಪ್ರಸವೋತ್ತರ ಆರೈಕೆಗೆ ಮಾತ್ರ ಸೀಮಿತವಲ್ಲ. ಮುಂದಿನ ದಿನಗಳಲ್ಲಿ ಶಿಶು ಆಹಾರ, ಲ್ಯಾಕ್ಟೇಷನ್ ಬಾರ್ಗಳು ಮತ್ತು ಆರೋಗ್ಯಕರ ಆಹಾರ ಉತ್ಪನ್ನಗಳನ್ನು ಮೂಲಕ ಜೀವನದ ಪ್ರತಿಯೊಂದು ಹಂತಕ್ಕೂ ಪೌಷ್ಟಿಕ ಆಹಾರಗಳನ್ನು ನೀಡುವ ಗುರಿಯನ್ನು ಹೊಂದಿದ್ದೇವೆ. ಮಾವೇದಾಸ್ ಪ್ರೇರಣೆ ಏನಂದ್ರೆ ನನ್ನ ಅಜ್ಜಿ, ಅವರ ಆ ಸಾಂಪ್ರದಾಯಿಕ ಪಾಕ ವಿಧಾನಗಳಿಂದ ಬಂದಿವೆ. ಈ ಅಮೂಲ್ಯ ಜ್ಞಾನವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವುದು ನನ್ನ ಮುಖ್ಯ ಧ್ಯೇಯ ಆಗಿದೆ.
4: ಅಮೃತ ಭಾರತ ಯೋಜನೆಯಡಿ ಧಾರವಾಡ ಜಿಲ್ಲೆ ಅಳ್ನಾವರ ರೈಲು ನಿಲ್ದಾಣವನ್ನು 17,20,00,000 ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪ್ರಧಾನಮಂತ್ರಿಗಳಿಂದ ರೈಲು ನಿಲ್ದಾಣ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು.
6: ಅಮೃತ್ ಭಾರತ ಸ್ಟೇಷನ್ ಯೋಜನೆ ಅಡಿಯಲ್ಲಿ ಇದನ್ನು 17,20,00,000 ರೂಪಾಯಿಯಲ್ಲಿ ಅತ್ಯಾಧುನಿಕವಾಗಿ ಅಭಿವೃದ್ಧಿಗೊಳಿಸಲಾಗಿದೆ. ಇಲ್ಲಿ ಬಂದು ನೀವು ನೋಡಿದ್ರೆ ಹೊರಗಿನಿಂದ ಎಂಟ್ರಿ ಒಂದು ಸಣ್ಣ ಏರ್ಪೋರ್ಟ್ ಗತೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ನಮ್ಮ ಇಲ್ಲಿ ಕಾಂಟ್ರಾಕ್ಟರ್ ಪ್ರಸಾದ್ ಅವರು ಮಾಡಿದ್ದಾರೆ, ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇನೆ. ವಿಶಾಲವಾದಂತಹ ಒಂದು ಸರ್ಕ್ಯುಲೇಟ್ ಏರಿಯಾ ಇದೆ, ಮುಂಭಾಗದ ವಿನ್ಯಾಸ, ದಿವ್ಯಾಂಗರು ಅವರಿಗೂ ಬರಲಿಕ್ಕೆ ವ್ಯವಸ್ಥೆ ಇದೆ, ಲಿಫ್ಟ್ಗಳಿದ್ದಾವ, ಒಂದು FOB ಇದೆ. ಈ ರೀತಿ ಇಡೀ ದೇಶಾದ್ಯಂತ 41,000 ಕೋಟಿ ರೂಪಾಯಿಯಲ್ಲಿ ಅಮೃತ್ ಭಾರತ ಯೋಜನೆಯಲ್ಲಿ 554 ರೈಲ್ವೆ ಸ್ಟೇಷನ್ಗಳನ್ನ ಆಧುನೀಕರಣ ಹಾಗೂ 1,559 ರೈಲ್ವೆ ಕೆಳಸೇತುವೆ ಅಥವಾ ಮೇಲ್ಸೇತುವೆ ಇದನ್ನು ಮಾಡಿದ್ದಾರೆ.
4: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ 2002 ಮತದಾರರ ಪಟ್ಟಿಯಲ್ಲಿ ವಿವರ ಲಭ್ಯವಿರದಿದ್ದರೂ ವೈಯಕ್ತಿಕ ವಿವರ ಭರ್ತಿ ಮಾಡಿ ಎನ್ಯುಮರೇಷನ್ ಅರ್ಜಿಯನ್ನು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಲ್ಲಿಸಬಹುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ಕಾಲೇಜು ಆವರಣದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಮತದಾರ ಜಾಗೃತಿ ಸ್ವೀಪ್ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು.

0: ಮಾತ್ರ ಒಟ್ಟು ಉದ್ದೇಶ ಏನಂದ್ರೆ ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಇನ್ ಟು ದಿ ವೋಟರ್ ಲಿಸ್ಟ್ ಅಂತ. ಹಂಗಾದ್ರೆ ಪ್ರತಿಯೊಂದು ಅರ್ಹ ಮತದಾರರು ಸಮೇತ ನಮ್ಮ ವೋಟ್ ಲಿಸ್ಟ್ ಹೆಸರು ಇರಬೇಕು, ಅವ್ರು ನೋಂದಣಿ ಆಗಬೇಕೆಂಬುದೇನೆ. ಅದರಿಂದ ಈಗಾಗಲೇ ಯಾರು ಮತದಾರಿದ್ದಾರೆ ಅವ್ರಿಗೆ ಎಸ್ಆರ್ ಫಾರ್ಮ್ ಕೊಟ್ಟು ತುಂಬಿಸಿಕೊಂಡು ನಾವು ಅವ್ರಿಗೆ ನೋಂದಣಿ ಮಾಡ್ತೀವಿ. ಆದ್ರೆ 18 ವಯಸ್ಸು ಯಾರ್ಯಾರೆಲ್ಲ ಪೂರ್ತಿ ಮಾಡ್ತಾರೋ ಅವ್ರಿಗೂ ಸಮೇತ ಈ ಅಭಿಯಾನ ಅನುಕೂಲ ಆಗಲಿ, ಈ ಅಭಿಯಾನ ಮುಖಾಂತರ ಅವ್ರಿಗೂ ಮಾಹಿತಿ ಬರಲಿ ಎಂದು ಅಭಿಲಿ ಕೋರ್ತೀನಿ.
1: ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಯ 7ನೇ ಘಟಿಕೋತ್ಸವದಲ್ಲಿ ಪ್ರಥಮ ಬಾರಿಗೆ ಇನ್ಫೋಸಿಸ್ ಪ್ರತಿಷ್ಠಾನದ ಧರ್ಮದರ್ಶಿ ಹಾಗೂ ರಾಜ್ಯಸಭಾ ಸಂಸದರಾದ ಡಾ ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು,
2: ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಸಮಥಿಂಗ್ ವಿಚ್ ಮೇಕ್ಸ್ ಮೀ ಇಮೋಷನಲ್ ಟು ಟೇಕ್ ಸಮಥಿಂಗ್ ಫ್ರಮ್ ಮೈ ಓನ್ ಡಿಸ್ಟ್ರಿಕ್ಟ್. ಐ ಕಮ್ ಫ್ರಮ್ ಅ ಟೀಚಿಂಗ್ ಫ್ಯಾಮಿಲಿ ಅಂಡ್ ಐ ಕಮ್ ಫ್ರಮ್ ಅ ಧಾರವಾಡ ಡಿಸ್ಟ್ರಿಕ್ಟ್. ಅ ಪರ್ಸನ್ ಫೀಲ್ಸ್ ಹ್ಯಾಪಿ ಐ ಗೆಟ್ ಅ ಡಿಗ್ರಿ ಫ್ರಮ್ ಮೈ ಓನ್ ಡಿಸ್ಟ್ರಿಕ್ಟ್ ಇನ್ ಲ್ಯಾಂಡ್ ವಿತ್ ಮೈ ಫ್ರೆಂಡ್ಸ್ ಮೈ ಕ್ಲಾಸ್ಮೇಟ್ಸ್ ವಿತ್ ಮೈ ಕಸಿನ್ಸ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಐಐಟಿ ಧಾರವಾಡ ದಟ್ ಯು ಹ್ಯಾವ್ ಗಿವನ್ ಮೀ ಅಂಡ್ ಆನರ್ಡ್ ಮೀ.
1: ಕೇಂದ್ರ ಶಿಕ್ಷಣ ಸಚಿವಾಲಯ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ನಿಪುಣ ಭಾರತ ಮಿಷನ್ ಯೋಜನೆ ಅನುಷ್ಠಾನಗೊಂಡು 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸುವ ಗುರಿ ಹೊಂದಿದೆ. ಧಾರವಾಡ ತಾಲೂಕು ಕರಡಿಗುಡ್ಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಿಪುಣ ಯೋಜನೆ ಅನುಷ್ಠಾನ ಮುಖ್ಯ ಅಧ್ಯಾಪಕ ಎನ್ಜಿ ಗುರುಪುತ್ರನವರ್ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: ಮಕ್ಕಳ ಆಸಕ್ತಿ ಹಾಗೂ ಕಲಿಕಾ ಮಟ್ಟವನ್ನು ಆಧರಿಸಿ ಹಾಗೂ ಅವರ ಸಾಮಾಜಿಕ ಮತ್ತು ಕೌಟುಂಬಿಕ ಹಿನ್ನೆಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಸರಳ ಓದು ಬರಹ ಹಾಗೂ ಸರಳ ಲೆಕ್ಕಗಳನ್ನು ಅಂದರೆ ಸಂಖ್ಯಾಜ್ಞಾನ ಮಾಡಿಸಿ ಎಲ್ಲಾ ಶಿಕ್ಷಕರು ಸಾಕಷ್ಟು ಪರಿಹಾರಗಳನ್ನು ಕಂಡುಕೊಂಡು ಬೋಧನೋಪಕರಣಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಆಸಕ್ತಿದಾಯಕ ಚಟುವಟಿಕೆಗಳನ್ನು ಮಾಡಿಸಿ ಹಂತ ಹಂತವಾಗಿ ಎಲ್ಲಾ ಪ್ರಾಥಶಾಲಾ ಮಕ್ಕಳು FLN ಅಂದರೆ ಫೌಂಡೇಶನ್ ಲಿಟ್ರಸಿ ಆಂಡ್ ನ್ಯೂಮರಸಿ ಸಾಧಿಸಿ ಕ್ರಿಯಾಶೀಲರಾಗಿದ್ದಾರೆ. ಗ್ರಾಮೀಣ ಭಾಗದ ಸಾಕಷ್ಟು ಪಾಲಕರು ಈ ಕಲಿಕೆಯತ್ತ ಗಮನ ಹರಿಸದೇ ಇರುವುದರಿಂದ ಕಲಿಕಾ ಸಾಧನೆಗೆ ಹಿನ್ನಡೆಯಾಗಬಹುದು. ಆದರೆ ಶಾಲೆಯೊಂದಿಗೆ ಪಾಲಕರು ಈ ಕಾರ್ಯದಲ್ಲಿ ಶಿಕ್ಷಕರಿಗೆ ಕೈಜೋಡಿಸಿ ಪ್ರೋತ್ಸಾಹಿಸುವುದರಿಂದ ಶೈಕ್ಷಣಿಕ ಪ್ರಗತಿ ಇನ್ನೂ ಪರಿಣಾಮಕಾರಿಯಾಗುವುದರಲ್ಲಿ ಸಂದೇಹವಿಲ್ಲ.
1: ಪ್ಲಾಸ್ಟಿಕ್ ಕೈಚೀಲ ಬೇಡ ಎನ್ನೋಣ, ಕಾಗದ ಕೈಚೀಲ ಬಳಕೆ ಖಾತ್ರಿಪಡಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ ಆಚರಿಸಲಾಯಿತು. ಏಕಬಳಕೆ ಪ್ಲಾಸ್ಟಿಕ್ ಮಿತಗೊಳಿಸಿ ಮರುಬಳಕೆ ಮಾಡಿ ಹಾಗೂ ಭೂಮಿಯನ್ನು ಉಳಿಸಿ ಎಂಬ ಆಶಯದೊಂದಿಗೆ ವಿಶ್ವ ಕಾಗದ ಕೈಚೀಲ ದಿನ ಆಚರಿಸಲಾಯಿತು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಮಂಗೇನಕೊಪ್ಪದ ಜಾಗೃತಿ ಸಂಸ್ಥೆಯ ವಿಶ್ವಸ್ಥರಾದ ಶಾರದಾ ಗೋಪಾಲ್ ದಾಬಡೆ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ನಮ್ಮಲ್ಲಿ ಮೊದ್ಲಿಂದನೂ ಯಾವುದೇ ಒಂದು ವಸ್ತುವನ್ನ ಎಷ್ಟು ಸಾರಿ ಬಳಸುದು ಒಟ್ ಸಾರಿ ಬಳಸಿಯೇ ಮತ್ತೆ ಅದನ್ನ ಇನ್ನು ಬಳಸ್ಲಿಕ್ಕೆ ಸಾಧ್ಯವಿಲ್ಲ ಅನಿಸುವಷ್ಟು ಅಥವಾ ಅದು ಚೂರ್ ಚೂರಾಗಿ ಅದು ಮಣ್ಣಾಗೆ ಹೋಗ್ಬೇಕು ಅಲ್ಲಿ ತನಕ ಬಳಸೋ ರೂಢಿ ನಮ್ಮಲ್ಲಿತ್ತು. ಒಂದು ಸೀರೆನೆ ತಗೊಳ್ಳಿ, ಅದು ಹಳೇದಾಯ್ತು ಅಂದ್ರೆ ಮಗಳಿಗೊಂದು ಲಂಗ ಆಗಿ, ಅದು ಹಳೇದಾಯ್ತು ಅಂದ್ರೆ ಮೊಮ್ಮಗಳಿಗೊಂದು ಫ್ರಾಕ್ ಆಗಿ, ಅಂಗಿ ಆಗಿ, ಮುಂದೆ ಅದು ಚೀಲ ಆಗಿ, ಕಡೆ ಕೈ ಒರೆಸೋ ಬಟ್ಟೆ ಆಗಿ, ಹೀಗೆ ಚೂರ್ ಚೂರಾಗಿ ಅದು ಮಣ್ಣಿಗೆ ಸೇರ್ಬೇಕು. ಮಣ್ಣು ಸೇರಿದ ನಂತರ ಸುದಾ ಅದು ಗಿಡಕ್ಕೊಂದು ಗೊಬ್ಬರ ಆಗಿ ಮತ್ತದು ನಮ್ಮ ಜೀವನವನ್ನ ಪ್ರವೇಶ ಮಾಡ್ತದೆ. ಯಾವುದೇ ವಸ್ತುವಿನ ಬಳಕೆ ಆ ರೀತಿ ಇತ್ತು. ಶಹರಗಳಲ್ಲಷ್ಟೇ ಏನು, ಹಳ್ಳಿಗಳಲ್ಲಿ ಕೂಡ ನಾವು ಈ ಗುಣವನ್ನ ಜನರಲ್ಲಿ ಕಾಣ್ತಾ ಇಲ್ಲ. ಈ ಗುಣವನ್ನ ಬಹುಶಃ ಇಲ್ಲವಾಗಿಸಿದ್ದು ಪ್ಲಾಸ್ಟಿಕ್. ಹಳೆಯ ರೂಢಿಯನ್ನ ಮತ್ತೆ ಮರಳಿ ತರಲೇಬೇಕಾಗಿದೆ. ಪೇಪರ್ ಇಂದ ಬ್ಯಾಗ್ ಗಳನ್ನ ಮಾಡುದು, ಬಟ್ಟೆ ಅಂತೂ ಸಿಕ್ಕಿದೆ, ಚೀಲಗಳನ್ನಾಗಿ ಮಾಡಿ ಮಾರ್ಕೆಟ್ ಅನ್ನು ಪ್ರವೇಶ ಮಾಡಬೇಕು. ಪ್ಲಾಸ್ಟಿಕ್ ಮೇಲೆ ಹಾಕೊಂಡ್ ಬರ್ತಿದ್ರಲ್ಲ, ಅದನ್ನ ತಡಿಲಿಕ್ಕೆ ಸಾಧ್ಯ ಇದೆ.
1: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್, ನಿರೂಪಣೆ ವಿವೇಕಾದಿತ್ಯ ಕನಿಯಾಲ, ಸಹಕಾರ ಹರ್ಷವರ್ಧನ್ ಶೀಲವಂತ್, ಉಮೇಶ್ ಗುಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
5: ಆಕಾಶವಾಣಿ ಧಾರವಾಡ. ಈಗ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
6: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ.

0: ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ನಾನು ವಿಜಯಪುರ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ ಮಾತಾಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಪ್ರಕ್ರಿಯೆ ಈಗಾಗಲೇ ಪ್ರಾರಂಭಗೊಂಡು ನಡೀತಾ ಇದೆ. ಸೊ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ 980,82,114 ಮತದಾರರಿದ್ದಾರೆ. ಅವರು ಅಷ್ಟು ಜನರಿಗೂ ಕೂಡ ಇನ್ಯುಮಿನೇಷನ್ ಫಾರ್ಮ್ಗಳು ಈಗಾಗಲೇ ಪ್ರಿಂಟ್ ಆಗಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಸ್ BLO ಮನೆ ಮನೆ ಭೇಟಿ ಕೊಟ್ಟು ಆ ಇನ್ಯುಮಿನೇಷನ್ ಫಾರ್ಮ್ಗಳನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಇರುವಂತಹ ಮತದಾರರುಗಳು ಆ ಇನ್ಯುಮಿನೇಷನ್ ಫಾರ್ಮನ್ನು ತಗೊಂಡು ಅದನ್ನು ಸಹಿ ಮಾಡಿ ಅದರಲ್ಲಿರುವಂತಹ ಎಲ್ಲ ಕಾಲಮ್ಸ್ಗಳಲ್ಲಿ ಏನೇನು ಇನ್ಫಾರ್ಮೇಷನ್ ಅವ್ರ ಹತ್ರ ಲಭ್ಯವಿದೆಯೋ ಅದನ್ನೆಲ್ಲ ತುಂಬಿ ಭರ್ತಿ ಮಾಡಿ ಅದನ್ನು ವಾಪಸ್ಸು BLO ಕೈನಲ್ಲಿ ಕೊಡ್ತಾ ಇದ್ದಾರೆ. ಆ BLO ಅದನ್ನು ಮತ್ತೆ ಅವರ ECI ಕೊಟ್ಟಿರುವಂಥ ಆ್ಯಪ್ನಲ್ಲಿ ಅದನ್ನು ಡಿಜಿಟೈಸು ಕೂಡ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇಲ್ಲಿ ತನಕ ಒಂದು ಒಳ್ಳೆಯ ಪ್ರಗತಿ ಆಗ್ತಾ ಇದೆ. ಎಲ್ಲ ಮತದಾರರಿಗೂ ಕೂಡ ಈ ಒಂದು ಎನ್ಯುಮರೇಷನ್ ಫಾರ್ಮ್ ತಲುಪಬೇಕು ಅನ್ನುವಂಥ ದೃಷ್ಟಿಯಿಂದ ಆನ್ಲೈನ್ನಲ್ಲಿಯೂ ಕೂಡ ಎನ್ಯುಮರೇಷನ್ ಫಾರ್ಮನ್ನು ತುಂಬಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಾರಾದರೂ ಇಲ್ಲಿ ಊರಿನಲ್ಲಿ ಇಲ್ಲ ಅಂತ ಹೇಳಿದರೂ ಕೂಡ ಈ ಆನ್ಲೈನ್ ವೆಬ್ಸೈಟ್ನಲ್ಲಿ ಆನ್ಲೈನ್ ಎನ್ಯುಮರೇಷನ್ ಫಾರ್ಮನ್ನು ತುಂಬುವುದರ ಮುಖಾಂತರ ನಿಮ್ಮ ಇನ್ಫಾರ್ಮೇಷನನ್ನು ಎಲೆಕ್ಷನ್ ಕಮಿಷನ್ಗೆ ನೇರವಾಗಿ ಸಲ್ಲಿಸಬಹುದು. BLO ಸಂಬಂಧಪಟ್ಟವರು ಅದನ್ನು ವೆರಿಫೈ ಮಾಡಿ ಅಪ್ರೂವಲ್ ಕೊಡುವಂತಹ ಕಾರ್ಯವನ್ನು ಮಾಡ್ತಾರೆ. ಈಗ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಕೂಡ ರೆಗ್ಯುಲರ್ ಆಗಿ ಸಭೆಗಳನ್ನು ಕಂಡಕ್ಟ್ ಮಾಡಿ ಮತ್ತು ಮತದಾರರಿಗೆ ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಸ್ವೀಪ್ ಆಕ್ಟಿವಿಟೀಸನ್ನು ಕೂಡ ಈ SIR ಸಂಬಂಧವಾಗಿ ವಿಜಯಪುರ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಸಾರ್ವಜನಿಕರಿಗೂ ವಿನಂತಿ ಏನಂತ ಹೇಳಿದರೆ ಯಾವುದೋ ಒಬ್ಬ ಅರ್ಹ ಮತದಾರರು ಕೂಡ ಮತದಾರ ಪಟ್ಟಿಯಿಂದ ಹೊರಗೆ ಉಳಿಯಬಾರದು. ಜೊತೆಗೆ ಯಾರ್ಯಾರೆಲ್ಲ 1/10/2026 18 ಕಂಪ್ಲೀಟ್ ಆಗಿದ್ದವರು ಇದ್ದಾರಲ್ಲ ಅವ್ರಿಗೂ ಕೂಡ ಈಗ ಹೊಸದಾಗಿ ಹೆಸರುಗಳನ್ನು SIR ಪ್ರಕ್ರಿಯೆ ನಡೆಯುವಾಗಲೇ ಸೇರ್ಪಡೆಗೊಳಿಸಲಿಕ್ಕೆನೂ ಕೂಡ ಅವಕಾಶ ಇದೆ. ಫಾರ್ಮ್ 6 BLO ಕೈನಲ್ಲಿ ಇದೆ. ಅದರಲ್ಲಿ ಇರುವಂಥ ಫಾರ್ಮ್ 6 ತುಂಬಿಕೊಟ್ಟರೆ ಹೊಸದಾಗಿ ಹೆಸರುಗಳನ್ನು ಹೊಸ ಮತದಾರರಾಗಿ ನೋಂದಣಿ ಮಾಡಿಕೊಳ್ಳಿಕ್ಕೂ ಕೂಡ ಈ ಸಂದರ್ಭದಲ್ಲಿ ಅವಕಾಶ ಇದೆ ಅನ್ನುವಂಥದ್ದನ್ನು ಈ ಮೂಲಕ ತಮ್ಮೆಲ್ಲರೂ ಕೇಳ್ಕೊಳ್ತೇನೆ. ಈಗ ಶೆಡ್ಯೂಲು ಇನ್ನೊಂದು 10 ನಮಗೆ ಹೆಚ್ಚುವರಿಯಾಗಿ ಸಿಕ್ಕಿರುವಂಥ ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಈ SIR ಪ್ರಾಸೆಸ್ಗೆ ಸಹಕಾರ ಮಾಡಬೇಕು. ಯಾವ್ಯಾವ ಕಾರಣಕ್ಕೆ ಡಿಲಿಷನ್ ಆಗ್ತದೆ ಅನ್ನುವಂಥದ್ದು ಕೂಡ ಚುನಾವಣಾ ಆಯೋಗದ ಒಂದು ನಿರ್ದೇಶನದಲ್ಲಿ ಇದೆ. ಆಬ್ಸೆಂಟು, ಶಿಫ್ಟೆಡ್, ಡೆತ್ತು ಮತ್ತು ಡೂಪ್ಲಿಕೇಟ್ ಈ ಕ್ಯಾಟಗರೀಸ್ನಲ್ಲಿ ಯಾರ್ಯಾರಿದ್ದಾರೆ ಅವರನ್ನೆಲ್ಲ ಐಡೆಂಟಿಫೈ ಮಾಡಿ ಅವರನ್ನು ಮಾತ್ರ ಈಗ ತೆಗೆಯುವಂತಹ ಪ್ರಕ್ರಿಯೆಯನ್ನು ಕೂಡ ಚಾಲ್ತಿಯಲ್ಲಿ ಇದೆ. ಯಾವ ಮತಗಟ್ಟೆಯಲ್ಲಿ ಈ ಫಾರ್ಮ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ ಆಗುವುದಿಲ್ಲವೋ, ಯಾವ ಕಾರಣಕ್ಕೆ ಆ ಫಾರ್ಮ್ಸ್ ಎನ್ಯುಮಿನೇಷನ್ ಫಾರ್ಮ್ಸ್ ವಾಪಸ್ ಬಂದಿಲ್ಲ ಅನ್ನುವಂಥದ್ದನ್ನು ಕೂಡ ಸಾರ್ವಜನಿಕವಾಗಿ ಪ್ರಚುರವನ್ನು ಮಾಡ್ತಾ ಇದ್ದೇವೆ. ASDD ಲಿಸ್ಟನ್ನು ಕೂಡ ನಮ್ಮ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ರೆಗ್ಯುಲರ್ ಆಗಿ ನಾವು ಶೇರ್ ಮಾಡ್ತಾ ಇದ್ದೇವೆ. ಪ್ರತಿ ಮತಗಟ್ಟೆವಾರು ಯಾರ್ಯಾರೆಲ್ಲ ಫಾರ್ಮ್ಸ್ ತುಂಬಿ ಕೊಟ್ಟಿಲ್ಲ ಅಂತ ಹೇಳಿ ಆ ಪಟ್ಟಿನಲ್ಲಿ ನಿಮಗೆ ಗೊತ್ತಿರುವವರು ಯಾರಾದ್ರು ಇದ್ದರೆ ಈಗಲೇ ನಿಮ್ಮ BLO ಸಂಪರ್ಕ ಮಾಡಿಕೊಂಡು ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ ಅವಕಾಶ ಇದೆ. ಸೊ ಅದನ್ನು ಕೂಡ ಎಲ್ಲರೂ ಕೂಡ ಸದುಪಯೋಗಪಡಿಸ್ಕೋಬೇಕಂತ ಈ ಮೂಲಕ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೇನೆ. ಧನ್ಯವಾದ.
1: ಪೆಟ್ರೋಲ್ ಸುಡುವಿಕೆ ನಿರಂತರ, ಭೂತಾಯಿಯ ರೋದನ ಆತಂಕಕರ, ಮನುಜನ ಪಾಡು ಭಯಂಕರ, ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ, ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ? ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ. ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ
2: ಉಳಿಯಲಿ ಉಳಿಯಲಿ ನಾಳೆಗೆ.
3: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ.
4: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6:35. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಕಾಣೆಯಾದ ವ್ಯಕ್ತಿಯ ಹೆಸರು ಮತ್ತು ಚೆಹರೆ ಪಟ್ಟಿ ಹೀಗಿದೆ. ಹೆಸರು ಹನುಮಂತ, ತಂದೆ ಭೀಮಶ ಬಂಡಿವಡ್ಡರ್, ವಯಸ್ಸು 59,

ಎತ್ತರಕ್ಕಿದ್ದು ಎತ್ತರ ಸುಮಾರು 5.5 ಅಡಿ ಎತ್ತರ ಇರುತ್ತಾನೆ. ಮೈಬಣ್ಣ ಸಾದಾ ಕೆಂಪು ಮೈಬಣ್ಣ ಹೊಂದಿದ್ದು ಸಾಧಾರಣ ಮೈಕಟ್ಟು ಹೊಂದಿರುತ್ತಾನೆ. ದುಂಡುಮುಖ, ಕಪ್ಪು ಕೂದಲು, ಬಿಳಿ ಕಪ್ಪು ಕೂದಲಿನ ದಾಡಿ, ಈ ಥರ ಚೇರೆಪಟ್ಟೆ ಉಳ್ಳ ವ್ಯಕ್ತಿಯು. ಮಾತನಾಡುವ ಭಾಷೆ ಕನ್ನಡ ಹಾಗೂ ಹಿಂದಿ ಭಾಷೆಯನ್ನು ಮಾತನಾಡುತ್ತಾನೆ. ಮೈಮೇಲೆ ಗುರುತುಗಳು. ಸುಮಾರು 7-8 ವರ್ಷಗಳ ಹಿಂದೆ ಆಕ್ಸಿಡೆಂಟಾಗಿ ಬಲಗಾಲಿನಲ್ಲಿ ಶಕ್ತಿ ಇರುವುದಿಲ್ಲ, ಸ್ಟ್ಯಾಂಡ್ ಹಿಡಿದುಕೊಂಡು ನಡೆದಾಡುತ್ತಿದ್ದಾನೆ. ಮನೆಯಿಂದ ಹೋಗುವಾಗ ಮೈಮೇಲೆ ಕರಿ ಬಣ್ಣದ ಪ್ಯಾಂಟ್ ಮತ್ತು ಕೆಂಪು ಬಣ್ಣದ ಶರ್ಟ್, ಬಿಳಿ ಗೆರೆಯ ಡಿಸೈನ್ ಇರುತ್ತದೆ. ಈ ತರಹ ಚೇರೆಪಟ್ಟಿ ಉಳ್ಳ ವ್ಯಕ್ತಿಯ ಬಗ್ಗೆ ಕಂಡುಬಂದಲ್ಲಿ ಹತ್ತಿರದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿಂಧಗಿ PSನ್ನು ಸಂಪರ್ಕಿಸಲು ಕೋರಲಾಗಿದೆ. ಕೆಳಗರೆ ಇದುವರೆಗೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:37 ಆಗುತ್ತಲಿದ್ದು ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ತದನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, ಆಗಸ್ಟ್ 3-5 ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಮನ್ ಕಿ ಬಾತ್ನ 136 ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ರಾಜ್ಯದಲ್ಲಿ ಜನಕೇಂದ್ರೀಯ ಆಡಳಿತ ತರಲು ಪ್ರಜಾಸೇವೆ ಇಲಾಖೆ ಎಂಬ ನೂತನ ಇಲಾಖೆ ಪ್ರಾರಂಭಿಸಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಬರ ಕುರಿತಂತೆ ಬೆಂಗಳೂರು ವಿಭಾಗ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾರ್ವಜನಿಕರ ಕುಂದುಕೊರತೆಗಳು ಮತ್ತು ಅಹವಾಲುಗಳನ್ನು ನೇರವಾಗಿ ಆಲಿಸಿ ಕಾನೂನಿನ ಚೌಕಟ್ಟಿನಲ್ಲಿ ತಕ್ಷಣವೇ ಪರಿಹಾರ ಒದಗಿಸುವುದು ಈ ಇಲಾಖೆಯ ಮುಖ್ಯ ಉದ್ದೇಶ ಎಂದು ಹೇಳಿದ್ದಾರೆ. ಪ್ರತಿ ತಿಂಗಳ 1 ಹಾಗೂ 3 ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕಡ್ಡಾಯವಾಗಿ ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗದಂತೆ ಕೊಳವೆ ಬಾವಿಗಳ ದುರಸ್ತಿಗೆ ಉಪಯೋಗ ತಡೆಯಲು ಹಾಗೂ ಪಾರದರ್ಶಕತೆ ಕಾಯ್ದುಕೊಳ್ಳಲು ಜಿಪಿಎಸ್ ಟ್ರ್ಯಾಕಿಂಗ್ ಕಡ್ಡಾಯಗೊಳಿಸಲಾಗಿದೆ. ಶಾಸಕರು ಕೂಡ ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸೂಚಿಸಿದ್ದಾರೆ. ಪ್ರಮುಖವಾಗಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಬೇಕೆಂದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮುಂದಿನ ವಾರ ಸಂಪುಟ ವಿಸ್ತರಣೆಯ ಸುಳಿವು ನೀಡಿದ ಮುಖ್ಯಮಂತ್ರಿಗಳು ಬಳಿಕ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳನ್ನು ಹಾಗೂ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರವಾಸ ಕೈಗೊಳ್ಳುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಸಭೆಗಳನ್ನು ರಾಜಧಾನಿಯಲ್ಲೇ ನಡೆಸಬಹುದಾಗಿದ್ದರೂ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಇಲ್ಲಿಗೆ ಬಂದು ಸಭೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬರ ಪರಿಸ್ಥಿತಿಯಿಂದ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ಎದುರಾಗಿದ್ದು ರಾಷ್ಟೀಯ ವಿಪತ್ತು ಎಂದು ಘೋಷಿಸಲು ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿಂದು ಬರ ಪರಿಶೀಲನೆ ಬಳಿಕ ಮಾತನಾಡಿದ ಅವರು, ಸೂಪರ್ ಎಲ್ನಿನೋ ಪರಿಣಾಮದಿಂದ ರಾಜ್ಯದ ಬಹಳಷ್ಟು ಜಲಾಶಯಗಳು ಡೆಡ್ ಸ್ಟೋರೇಜ್ ತಲುಪಿವೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ 37% ಮಳೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ ಒಟ್ಟು 13.73 ಲಕ್ಷ ಹೆಕ್ಟೇರ್ ಬಿತ್ತನೆಯಾಗಬೇಕಿತ್ತು, ಆದರೆ ಮಳೆಯಾಗದ ಕಾರಣ ಕೇವಲ 1.74 ಲಕ್ಷ ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆಯಾಗಿರುವುದು ರಾಜ್ಯದಲ್ಲಿ ಭೀಕರ ಬರಪರಿಸ್ಥಿತಿಯನ್ನು ಬಿಂಬಿಸುತ್ತದೆ. ರಾಜ್ಯದ ಕೆರೆಗಳಲ್ಲಿಯೂ ಅಂತರ್ಜಲ ಕುಸಿದಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಆಯಾ ಶಾಸಕರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಭೆ ನಡೆಸಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿ ಜನರಿಗೆ ಯಾವುದೇ ಕಾರಣಕ್ಕೂ ಕುಡಿಯುವ ನೀರು ಪೂರೈಕೆಯಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ನ್ಯಾನೋ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ದೇಶದ ಅತಿದೊಡ್ಡ ಹಾಗೂ ಸಮಗ್ರ ಸ್ವರೂಪದ ಅಂತಾರಾಷ್ಟೀಯ ಸಮ್ಮೇಳನ ಮತ್ತು ವಸ್ತು ಪ್ರದರ್ಶನವಾಗಿರುವ ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶದ 14 ಆವೃತ್ತಿಯು ಆಗಸ್ಟ್ 3-5 ಬೆಂಗಳೂರಿನಲ್ಲಿ ನಡೆಯಲಿದೆ. ವಿಧಾನಸೌಧದಲ್ಲಿ ನಡೆದ ಸಮಾವೇಶದ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿದ್ಯುನ್ಮಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ನ್ಯಾನೋ ತಂತ್ರಜ್ಞಾನದ ಸಂಶೋಧನೆ ಹಾಗೂ ವಾಣಿಜ್ಯೀಕರಣದ ಅತ್ಯಂತ ಭರವಸೆಯ 3 ಪ್ರಮುಖ ಕ್ಷೇತ್ರಗಳಾದ ಸೆಮಿಕಂಡಕ್ಟರ್, ಕೃಷಿ ಮತ್ತು ಆರೋಗ್ಯ, ಇಂಧನ ಮತ್ತು ಪರಿಸರ ಕ್ಷೇತ್ರಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಎಂಬ ವಿಷಯಗಳ ಮೇಲೆ ಗಮನ ಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಸಮಾವೇಶವು ನ್ಯಾನೋ ವಿಜ್ಞಾನವನ್ನು ಉತ್ತೇಜಿಸಿ ಸಂಶೋಧನೆಗಳನ್ನು ವಾಸ್ತವ ಜಗತ್ತಿನಲ್ಲಿ ಉಪಯೋಗವಾಗುವ ತಂತ್ರಜ್ಞಾನಗಳಾಗಿ ರೂಪಿಸುವ ದೇಶದ ಅತ್ಯಂತ ಮಹತ್ವದ ವೇದಿಕೆಗಳಲ್ಲಿ ಒಂದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ಈ ಸಮಾವೇಶದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಮಾವೇಶದಲ್ಲಿ 26 ಸಭೆಗಳು, 1,000 ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅವರು ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಕಳೆದ 10 ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ತಮಗೆ ನೋವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನ್ ತಿಳಿಸಿದ್ದಾರೆ. ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ದೇಶವು ಒಗ್ಗಟ್ಟಿನಿಂದ ಇರಬೇಕು. ದೇಶ ವಿದ್ಯಾರ್ಥಿಗಳು

0: ಕಾನೂನು ಕಷ್ಟದಲ್ಲಿ ಸಿಲುಕಿಕೊಳ್ಳದೆ ತಮ್ಮ ಮತ್ತು ವೃತ್ತಿ ಜೀವನದ ಮೇಲೆ ಗಮನ ಹರಿಸಬೇಕು ಎಂಬ ಕಾರಣಕ್ಕಾಗಿ ಪ್ರಧಾನಿಯವರಿಗೆ ರಾಜೀನಾಮೆ ಸಲ್ಲಿಸಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಇಂದು 4 ಕ್ರೆಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಹರಿಬಿಡಲಾಯಿತು. ವಾಡಿಕೆಯಂತೆ ಜಲಾಶಯದ ಕ್ರೆಸ್ಟ್ ಗೇಟ್ಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದ ಬಳಿಕ ನೀರು ಹರಿಸಲಾಯಿತು. ಕಾವೇರಿ ಜಲಾನಯನ ವ್ಯಾಪ್ತಿಯ 4 ಪ್ರಮುಖ ಅಣೆಕಟ್ಟೆಗಳಾದ ಕಬಿನಿ, ಹೇಮಾವತಿ, KRS, ಹಾರಂಗಿ ಅಣೆಕಟ್ಟೆಗಳ ಪೈಕಿ ಮಳೆ ಕೊರತೆ ನಡುವೆಯೂ ಪ್ರಥಮವಾಗಿ ಭರ್ತಿಯಾದ ಹಾರಂಗಿಯಿಂದ 4,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಹಾರಂಗಿ ಜಲಾಶಯದಲ್ಲಿ 2,589 ಕ್ಯೂಸೆಕ್ ನೀರು ಶೇಖರಣಾ ಸಾಮರ್ಥ್ಯವಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11:00 ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಂಗಳೂರಿನ ರಾಮೋಹಳ್ಳಿ ಗೇಟ್ನಲ್ಲಿಂದು ಕೆಂಗೇರಿ ಹೆಜ್ಜಾಲ ರೈಲು ನಿಲ್ದಾಣಗಳ ನಡುವೆ ಲೆವೆಲ್ ಕ್ರಾಸಿಂಗ್ ಗೇಟ್ 16 ಬದಲಾಗಿ ನಿರ್ಮಿಸಿದ ನೂತನ ರಸ್ತೆ ಕೆಳಸೇತುವೆ ರಸ್ತೆಯನ್ನು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ಈ ಕೆಳಸೇತುವೆಯು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು. 100% ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಕೇವಲ 8 ಪೂರ್ಣಗೊಳಿಸಿ ಉದ್ಘಾಟನೆ ನೆರವೇರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಿರಿಯ ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನ KR ಪುರಂನಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗಿನ ಹೊರ ವರ್ತುಲ ರಸ್ತೆಯನ್ನು ಆಮೂಲಾಗ್ರವಾಗಿ ಮೇಲ್ದರ್ಜೆಗೇರಿಸಲು ರಾಜ್ಯ ಸರ್ಕಾರ 450 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ಪಾರ್ಕ್ ಮಾಲೀಕರು, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸ್ಥಳೀಯರ ಜೊತೆ ಸಮಾಲೋಚನೆ ಸಭೆ ನಡೆಸಿದ ಬಳಿಕ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ಜಂಕ್ಷನ್ಗಳಲ್ಲಿ ಉಂಟಾಗುತ್ತಿರುವ ಅಪಾರ ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಲು ವೈಜ್ಞಾನಿಕ ಮಾದರಿಯ ಬದಲಾವಣೆಗಳನ್ನು ತರಲಾಗುತ್ತಿದೆ ಎಂದು ಹೇಳಿದ್ದಾರೆ. ಹೊರ ವರ್ತುಲ ರಸ್ತೆ ವ್ಯಾಪ್ತಿಯ ಐಟಿ ಕಂಪನಿಗಳು, ಟೆಕ್ ಪಾರ್ಕ್ಗಳು ತಮ್ಮ ಅನುಭವ ಹಾಗೂ ಸಲಹೆಗಳನ್ನು ಸರ್ಕಾರದೊಂದಿಗೆ ಹಂಚಿಕೊಳ್ಳುವ ಮೂಲಕ ರಸ್ತೆ ಹಾಗೂ ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದ್ದು, ಇಲ್ಲಿನ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಲು ಇತರೆ ಜಿಲ್ಲೆಗಳಿಂದಲೂ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಇಲಾಖೆಯು ವಾಸ್ತವಿಕ ಸ್ಥಿತಿಯನ್ನು ಅರಿಯದೆ ನೀಡುತ್ತಿರುವ ಅವೈಜ್ಞಾನಿಕ ವರದಿಗಳಿಂದ ಶೈಕ್ಷಣಿಕ ವಲಯಕ್ಕೆ ತೊಂದರೆಯಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ SL ಭೋಜೇಗೌಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, 3-5 ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಮನ್ ಕಿ ಬಾತ್ನ 136ನೇ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.

ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
3: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಎಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
2: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
3: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಎಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
2: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
3: ಮೊಬೈಲ್ ನಂಬರ್ 7387242525
2: ಅಥವಾ 9689646218.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
5: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು?
7: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಆತ್ಮೀಯಲ್ಲ ಕಿಸನವಾಣಿ ಕೇಳುಗ ರೈತ ಮಿತ್ರರಲ್ಲಿ ಶರಣು ಶರಣಾರ್ಥಿಗಳು. ಇಂದಿನ ಕಿಸನವಾಣಿ ಕಾರ್ಯಕ್ರಮದಲ್ಲಿ ಕೇಳೋಣ. ಮೊದಲಿಗೆ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಇಂಚಗೇರಿ ಗ್ರಾಮದ ರೈತರಾದ ಮಲಕಾರಿಗೌಡ ಅಮಗೊಂಡ ಬಿರಾದಾರ್ ಅವರೊಡನೆ ಸಾವಯವ ಸಮಗ್ರ ಕೃಷಿಯ ಅನುಭವ ಕುರಿತು ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಸಿದ್ದರಾಯ್ ಎನ್ ಸಾಳುಂಕೆ.
9: ಮಣ್ಣಿನ ಮಗ

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ

0: ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕಿನ ಇಂಚಗೇರಿ ಗ್ರಾಮದ ರೈತರಾದ ಮಲಕಾರಿಗೌಡ ಅಮ್ಮಗೊಂಡ ಬಿರಾದಾರ್ ಅವರೊಂದಿಗೆ ಸಾವಯವ ಹಾಗೂ ಸಮಗ್ರ ಕೃಷಿಯ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಹಿರಿಯ ರೈತರಿದ್ದಾರೆ, ಮಲಕಾರಿಗೌಡ ಅಮ್ಮಗೊಂಡ ಬಿರಾದರ್ ಅಂಥೇಳಿ. ಇವರು ದ್ರಾಕ್ಷಿ, ಟೊಮೆಟೊ, ಮೆಣಸಿನಕಾಯಿ, ಸಜ್ಜೆ, ಮೆಕ್ಕೆಜೋಳ, ತೊಗರಿ, ಕಬ್ಬು, ಇನ್ನೂ ಅನೇಕ ಬೆಳೆಗಳನ್ನು ಬೆಳೆದ ಇವರು ಆದಾಯವನ್ನು ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ಬನ್ನಿ, ಇವ್ರನ್ನ ಮಾತಾಡಿಸಿ ಅವರ ಕೃಷಿ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣಂತ. ಮಲಕಾರಿಗೌಡ ಅಮ್ಮಗೊಂಡ ಬಿರಾದರ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ ಸರ್.
1: ಮಲಕಾರಿಗೌಡ ಅವರೇ, ತಮ್ಮ ಶಿಕ್ಷಣ ಏನಾಗಿದೆ ರೀ?
2: TCS ಮುಗಿದೆ ಸರ್.
1: ತಾವು ಪದವೀಧರರಾಗಿ ಮುಂದೆ ನೌಕರಿ ಕಡೆ ಒಲವನ್ನು ತೋರಿಸಿದ, ಈ ಕೃಷಿ ಕಡೆ ಯಾಕೆ ಬಂದ್ರಿ?
2: ನಮಗೆ ಇದೇ ಸ್ವಲ್ಪ ಇದು ಅನಿಸ್ತದೆ ಸರ್, ಕೃಷಿಯಲ್ಲಿ ತೊಡಗಿದರೆ ಎಲ್ಲರೂ ಬದುಕಬಹುದು, ನಮ್ಮಲ್ಲಿ ಫ್ಯಾಮಿಲಿನೇ ಎಲ್ಲ ಬದುಕಬಹುದು. ಅದಕ್ಕೆ ನಮ್ಮ ಒಂದು ಕೃಷಿಯಲ್ಲಿ ನೀರಾವರಿ ಸ್ವಲ್ಪ ಐತಿ, ಒತ್ತು ಕೊಟ್ಟು ಇದ್ರಾಗಿ ಮಾಡಿದರೆ ನಮ್ಮದು ಅಲ್ಲಿಕ್ಕಿಂತ ಒಂದು ಸ್ವತಂತ್ರ ಜೀವನ ಕೃಷಿಯಲ್ಲಿ ತೊಡಗ್ತ ಅಂತೇಳಿ ನಾವು ಕೃಷಿ ಕಡೆ ಇದು ಮಾಡಿವ್ರಿ.
1: ಅದೇ ರೀತಿ ತಮ್ಮ ಹೊಲ ಎಷ್ಟಿದ್ರಿ?
2: ಹೊಲ 10 acres ಸರ್.
1: 10 acres. ನೀರಾವರಿ ಎಷ್ಟಿದ್ದೀರಿ ಮತ್ತು ಒಣ ಬೇಸಾಯ?
2: ನೀರಾವರಿ 5 acres ಐತ್ರಿ, ಒಣ ಬೇಸಾಯ ಅಂದ್ರೆ ಎಲ್ಲ ಟೋಟಲಿ ಅದು ಒಣ ಬೇಸಾಯ 5 acres ಐತಿ. ಈಗ ನೀರಾವರಿಯಲ್ಲಿ 5 acres ನಾವು 2 acres ದ್ರಾಕ್ಷಿ ಮಾಡಿವ್ರಿ, ಉಳ್ಕೋದು 1 acres ಎಲ್ಲ ತರ ಕಾಯಿಪಲ್ಲೆ, ಟೊಮೆಟೊ 1 acres, ಆ್ಯಂಡ್ ಮೆಣಸಿನಕಾಯಿ 1 acres, ಈ ಉಳ್ಳಿಗಡ್ಡೆ
1: ಅಂದ್ರೆ ಕಾಯಿಪಲ್ಲೆಗಳನ್ನ
2: ಎಲ್ಲ ಕಾಯಿಪಲ್ಲೆ ಬೆಳಿತೇವ್ರಿ.
1: ಅದೇ ರೀತಿ ಈಗ ತಾವು ನೀರಾವರಿ ಮೂಲಗಳನ್ನ ಏನ್ ಮಾಡ್ಕೊಂಡ್ರಿ?
2: ನೀರಾವರಿ ಮೂಲಕ ಕೃಷಿ ಹೊಂಡ ಮಾಡಿವಿ ಸರ್. ಕೃಷಿ ಹೊಂಡ ಮಾಡಿ ಅದರಿಂದ ಮೋಟರ್ ಬಿಟ್ಟಿವಿ, ಮೋಟರ್ ಮುಖಾಂತರ ಬೋರ್ಲಿಂದ ಅಲ್ಲಿ ಸ್ಟಾಕ್ ಮಾಡ್ತೇವೆ, ಕೃಷಿ ಹೊಂಡಾಗ ಸ್ಟಾಕ್ ಮಾಡಿ ಅದರಿಂದ ಡ್ರಿಪ್ ಮುಖಾಂತರ ಬೆಳಗ್ಗೆ ಮಾಡ್ತೇನೆ. ನೀರಾವರಿ
1: ಅಂದ್ರೆ ತಮ್ಮದು ನೀರಾವರಿ ಮೂಲ ಬೋರ್ವೆಲ್?
2: ಬೋರ್ವೆಲ್ ಅದಾರ ಸರ್.
1: ಬಾವಿ ಏನಿಲ್ಲ?
2: ಬಾವಿ ಐತ್ರಿ, ಈಗ ಮಳೆ ಇದು ಕಡಿಮೆ ಐತಿ, ಬೋರ್ ಮುಖಾಂತರ ನಾವು ಇದು ಮಾಡ್ತೇವೆ ಸರ್.
1: ಅದೇ ರೀತಿ ಈಗ ತಾವು ಈ ಕಾಯಿಪಲ್ಲೆಗಳನ್ನ ಬೆಳಿತೇನೆ ಅಂತ ಹೇಳಿ.

0: ಹೌದು
1: ಈ
0: ಸರ್.
1: ಕಾಯಿಪಲ್ಯಗಳನ್ನ ಯಾವ ಯಾವ ಬೆಳೆಗಳನ್ನ ತಾವು ಬೆಳೀತಾ ಇದ್ರಿ?
0: ಈ ಸದ್ಯಕ್ಕೆ ಸೀಸನ್ ತಕ್ಕಂತೆ ಸರ್ ಮೇದಾಗ ನಾಟಿ ಮಾಡ್ತೇವ್ರಿ ನಾವು. ಟೊಮೆಟೋಗೆ ಹಾಯಿಸ್ತೀವಿ, ಮೇದಾಗ ಟೊಮೆಟೊ ಹೆಚ್ಚು, ಟೊಮೆಟೊ ಮತ್ತು ಹೀರೆಕಾಯಿ, ಹಾಗಲಕಾಯಿ, ಮೆಣಸಿನಕಾಯಿ ಎಲ್ಲ ಥರ ನಾವು ಕಾಯಿಪಲ್ಲೆ ಸಂಬಂಧಪಟ್ಟು ಎಲ್ಲ ಬೆಳಿತೇವ್ರಿ. ಎಲ್ಲ ಅಂದ್ರೆ 5 ಎಕರೆದಾಗ ಅರ್ಧರ್ಧ ಎಕರೆ ಮಾಡ್ತೇವ್ರಿ. ಎಲ್ಲ ಒಂದೇ ಥರ ಮಾಡಿದ್ರೆ ಅದು ಇಳುವರಿ ಕೊಡಂಗಿಲ್ಲ. ಒಂದು ರೇಟ್ ಬರ್ಲಿಕ್ಕಂದ್ರೆ ಎಲ್ಲದರ ಇದ್ರಾಗ ಬರ್ಬೇಕು, ಇದ್ರ ಹೋಯ್ತು ಇದ್ರಾಗ ಬರ್ಬೇಕು ಅಂತೇಳಿ ನಾ 5 ಥರ ಕಾಯಿಪಲ್ಲೆ ಮಾಡ್ತೇವೆ.
1: ಅಂದ್ರೆ ಒಂದು ಕಾಯಿಪಲ್ಲೆ ಬೆಳೆಯಲ್ಲಿ ಆದಾಯ ಬರಲಿಲ್ಲ ಅಂದ್ರೆ ಇನ್ನೊಂದು ಬೆಳೆಯಲ್ಲಿ ಆದಾಯ ಬರಬೇಕು ಅನ್ನೋ ವ್ಯವಸ್ಥೆಯನ್ನು ತಾವು
0: ಮಾಡ್ಕೊಂಡಿ ಸರ್.
1: ಈ ಟೊಮಾಟೋನ ಯಾವ ರೀತಿ ತಾವು ನಾಟಿಯನ್ನು ಮಾಡ್ತೀರಿ?
0: ಸರ್ ನಾವು ಮಲ್ಸಿಂಗ್ ಪೇಪರ್ ಹಾಕ್ತೇವೆ, ಮೊದಲು ಬೆಡ್ ಮಾಡ್ತೇವ್ರಿ. ಮೊದಲು ಹಳೆ ಪದ್ಧತಿ ಬಿಟ್ಟು ಈಗ ಬೆಡ್ ಹಾಕ್ತೇವ್ರಿ. ಬೆಡ್ ಹಾಕಿ ಬೆಡ್ಡಿನ ಮುಖಾಂತರ ಅದ್ರೊಳಗೆ ಗೊಬ್ಬರ ಹಾಕ್ತೇವೆ, ಗೊಬ್ಬರ ಹಾಕಿ ಡ್ರಿಪ್ ಎಳಿತೀವಿ, ಡ್ರಿಪ್ ಹಾಕಿ ಮ್ಯಾಲ ಮಲ್ಸಿಂಗ್ ಪೇಪರ್ ಅದಕ್ಕೆ ಹೋಲ್ ಹಾಕ್ತೇವ್ರಿ ಸರ್. ಹೋಲ್ ಹಾಕಿ ಅಗೀಗಂತ ನಾವು ಸ್ವಂತ ತಯಾರು ಮಾಡಲ್ಲ ಸರ್, ಎಲ್ಲ ಇದ್ರಲ್ಲಿ ಮಾಡ್ತಿದ್ದಾರೆ ನರ್ಸರಿ ಒಳಗೆ. ನರ್ಸರಿ ಒಳಗೆ ಅಗಿ ತಂದು ನಾವು ಅಲ್ಲಿ ಗುಂಡಿಯಲ್ಲಿ ತೋಡಿ ಆ ಗುಂಡಿ ಒಳಗೆ ಹಚ್ತೇವೆ ಸರ್.
1: ಈ ಪೇಪರ್ದಲ್ಲಿ ಏನಾದರೂ ರೌಂಡ್ ಆಗಿ ಹೋಲ್ ಕಟ್ ಮಾಡಿ ತಾವು
0: ಹಚ್ತಾ ಇದ್ದೇವೆ ಸರ್.
1: ಅವಕ್ಕೆ ಡಿಫ್ರಿಗೇಷನ್ ಮಾಡ್ಕೊಂಡು ಈಗ ಅಗಿಗಳನ್ನು ತಾವು ತರ್ತೀರಿ, ತಂದಾಗ ಅವು ಉಪಚಾರಗಳನ್ನು ಮಾಡಬೇಕು. ಅವಕ್ಕೆ ಏನಾದರೂ ಅಂದ್ರೆ ಸಾವಯವ ರೂಪದಲ್ಲಿ ಅಥವಾ ಕೆಮಿಕಲ್ ರೂಪದಲ್ಲಿ ಏನಾದ್ರು ಸ್ಪ್ರೇ ಮಾಡ್ತೀರಿ?
0: ಮೊದಲು ಸಾವಯವ ಮಾಡ್ತೀವಿ ಸರ್. ಸಾವಯವ ಬಿಟ್ಟು ಎರಡನೇ ಸ್ಟೆಪ್ ಅದನ್ನು ಬೇಕಂತ ಸರ್, ರಾಸಾಯನಿಕ ಇದನ್ನು ಬೇಕಾಗ್ತದೆ,
1: ರಾಸಾಯನಿಕ ಅದಕ್ಕೆ. ಸಾವಯವದಲ್ಲಿ ಏನು ಸ್ಪ್ರೇ ಮಾಡ್ತೀರಿ?
0: ಸಾವಯವ ಇದು ಮಾಡಿವಿ ಸರ್ ನಾವು. ಈಗ ಗೋಮಂತ್ರ ಇದು ಮಾಡಿದ್ದೀವಿ, 200 ಲೀಟರ್ ಬ್ಯಾರಲ್ ತಂದು ಅದ್ರಲ್ಲಿ ನೀರನ್ನು ಸಂಗ್ರಹ ಮಾಡಿ ಜವರ ಆಕಳುಗಳು ಸರ್, 2 ಜವರ ಆಕಳು, ಗೋಮಂತ್ರ ಮತ್ತು ಕಳ್ಳಿ ಹಿಟ್ಟು ಮತ್ತು ಬೆಲ್ಲ ಮೂರು ಕೂಡಿಸಿ ಅದರಲ್ಲಿ ಇದು ಮಾಡ್ತೀವಿ, ಪೂರ್ತಿ ಇದು ಮಾಡ್ತೀವಿ ಸರ್. ಲೆಫ್ಟ್ ಆ ರೈಟ್ ಅದರಲ್ಲಿ ಅಳಿಯಾಡಿಸಿ ತಿರುಗಿಸಿ ಇಟ್ಟು ಅದು 7 ದಿವಸ ನೆನೆ ಇಟ್ಟು 7 ದಿವಸ ನಂತರ ನಾವು ಸ್ಪ್ರೇನು ಮಾಡ್ತೇವೆ ಮತ್ತು ಡ್ರಿಪ್ ಮುಖಾಂತರ ಅದು ಸಪ್ಲೈ ಮಾಡ್ತೇವೆ.
1: ಇದರಿಂದ ಅವುಗಳಲ್ಲಿ ಏನಾದರೂ ಬದಲಾವಣೆ?
0: ಭಾರಿ ಭಾರಿ 1 ನಂಬರ್ ಅದ್ರಿ. ನಮ್ಮ ಸಾವಯವ ನಾವು ಚೌಕಾಸಿ ಮಾಡಿದ್ರಿ, ಸಾವಯವ ಮತ್ತು ರಾಸಾಯನಿಕ ಇದಕ್ಕೆ ಭಾಳ ಡಿಫ್ರೆನ್ಸ್ ಐತಿ.
1: ಇದರಲ್ಲಿ ಯಾವ್ದು ಚಲೋ ಅಂತೀರಿ?
0: ನಮಗೆ ಸಾವಯವ ಒಳ್ಳೇದು ಅನ್ಸುತ್ತೆ.
1: ಸಾವಯವ ಯಾವ ರೀತಿ
0: ನಾವು ಕಡಿಮೆ ಮಾಡಿದ್ರು ಅದು ಇದು ಮಾಡಬೇಕು, ನಮಗೆ ಸಾವಯವನ್ನು ಹೊರತು ಮಾಡ್ಬೇಕಾಗ್ಯದ. ರಾಸಾಯನಿಕ ನಮ್ಗೆ ಏನೋ ಇಲ್ಲ, ಇದನ್ನ 10 ದಿವಸ ಮಾಡ್ಬೇಕಾಗ್ಯದ, ಅನಿವಾರ್ಯ ಆಗ್ಯದ. ಅದು ಅದಕ್ಕೆ ಅಂಟ್ಕೊಂಡ್ರಿ ಅದು 10 ದಿವಸ.
1: ಹೌದೌದು. ಅಂದ್ರೆ ತಾವು ಏನ್ ಹೇಳ್ತಾ ಇದ್ದೀರಿ ಅಂತಂದ್ರ, ಈ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡೋದ್ರಿಂದ ಅಂದ್ರ ಅವುಗಳಲ್ಲಿ ಒಂದು ರಾಸಾಯನಿಕ ಅಂಶ ಇರ್ತೈತಿ, ಅದ ನಾವು ಸಾವಯವ ಸಿಂಪಡಣೆ ಮಾಡಿದೇವಂದ್ರ, ಅಂದ್ರೆ ಸಾವಯವ ಗೊಬ್ಬರಗಳನ್ನ ಬಳಸಿದೇವಂದ್ರ, ಸಾವಯವ ಔಷಧ ಬಂತಂದ್ರ ಅದರಲ್ಲಿ ಒಂದು ಕ್ವಾಲಿಟಿ ಅಂದ್ರೆ ಒಂದು ಎಲ್ಲಾ ರೀತಿಯ ಪೋಷಕಾಂಶಗಳ ಲಭ್ಯತೆ ಇರ್ತೈತಿ. ಇದರಿಂದ ತಿಂದಂತ ನಮ್ಮ ಗ್ರಾಹಕರಿಗೂ ಕೂಡ ಒಂದು ಆರೋಗ್ಯ ಇರ್ತೈತಿ, ನಮಗೂ ಕೂಡ ಒಂದು ಆರೋಗ್ಯವಂತ ಜೀವನ ನಡೆಸಾಕ ಒಂದು ಒಳ್ಳೆಯ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಇದ್ದೀರಿ.
0: ಎಲ್ಲಿ ಪೈಸ ಆತ ಸರ್, ಎಲ್ಲಿ ಹಿಂಗ ಸ್ಟ್ರಾಂಗ್ ಇರ್ತೈತಿ, ಕರದ ಇದು ಬರ್ತೈತಿ, ಅದ್ರ ಮೇಲೆ ಮುಳ್ಳಿನಂತಂಗ್ ಬರ್ತೈತಿ ಸಾವಯವಕ್ಕೆ. ಎಲ್ಲಿ ದಿವಸ ದಿನ ಹಿಂಗ ನಗುಮುಖ ಇದ್ದಂಗೆ ಇರ್ತೈತಿ. ಇದಕ್ಕೆ ಸ್ವಲ್ಪ ರಾಸಾಯನಿಕ ಸ್ವಲ್ಪ ಕಡಿಮೆ ಅಷ್ಟೇ ಕೆಲಸ ಮಾಡ್ತದ.
1: ಅಂದ್ರೆ ಅದ್ರ ಒಂದ್ ನಾವು ಹೇಳ್ಬೇಕಂದ್ರೆ ಅದ್ರೊಳಂತ ಒಂದು ಶಕ್ತಿ ಎಷ್ಟಿರ್ತೈತಿ ಅಷ್ಟ ತೋರಿಸ್ತೈತಿ ರಾಸಾಯನಿಕದಲ್ಲಿ. ಅದ ಆಮೇಲೆ ಅದ್ರ ಅವಧಿ ಮುಗಿದ ನಂತರ ಅದು ಡೌನ್
0: ಆಗ್ತದೆ, ಮತ್ತೆ ಮಾಡ್ಬೇಕು ಮತ್ತೆ ಪ್ರಯತ್ನ.
1: ಹೌದೌದು.
0: ಇದು ಆ ತರ ಇಲ್ಲ, ಸಾವಯವ ಕಂಟಿನ್ಯೂ ಕೆಲಸ ಮಾಡ್ತದೆ. ಅದಕ್ಕೆ ನಮಗೆ ಇದು ಸಾವಯವ ಇದೇ ಮಾಡಬೇಕು, ನಮ್ಮಲ್ಲಿ ಜಮೀನಿನಲ್ಲಿ ಇನ್ನೊಂದೆರಡು ಆಕಳ ತರಬೇಕು, ಜಾಸ್ತಿ ಸಾವಯವನ ಒತ್ತು ಕೊಟ್ಟರೆ ನಮಗೆ ರೈತರಿಗೆ ಮುಂದೆ ಅನುಕೂಲ ಆಗ್ತದೆ. ನಾವು ಇನ್ನೂ ರೈತರಿಗೆ ನಾವು ಇದೇ ಥರ ಹೇಳಬೇಕು ಮಾಡಂಗೆ ಹಿಂಗೆ ನಮಗೆ ಅನಿಸೈತ್ರಿ. ಅದಕ್ಕೆ ನಾವು ಸಾವಯವಕ್ಕೆ ಸ್ವಲ್ಪ ಇದು ಮಾಡಿ ಒತ್ತು ಕೊಟ್ಟಿವಿ.
1: ತುಂಬ ಸಂತೋಷ. ಅದೇ ರೀತಿ ಈಗ ತಾವು ಟೊಮೆಟೋನ ಬೆಳೆದ್ರಿ, ಈಗ ಟೊಮೆಟೋದಲ್ಲಿ ಆದಾಯ ಯಾವ ರೀತಿ ಇದೆ?
0: ಆದಾಯ ಚಲೋ ಸರ್. ಈಗ 70 ದಿವಸಕ್ಕೆ ಅದು ಕಾಯಿ ಬರ್ತೈತಿ. ಈಗ ಹಚ್ಚಿದ್ರೆ ನಾವು ಅದಕ್ಕೆ ಮೊದಲು ಫಸ್ಟಿಗೆ ಎಲ್ಲ ಡ್ರೆಂಚಿಂಗ್ ಮಾಡ್ತೇವೆ, ಮಾಡಿ 3 ದಿವಸಕ್ಕೆ ಸರ್ ರೂಟ್ ಅಂತ ಹಾಕ್ತೇವೆ ಬೇರೆ ಚಲನ ಆಗಕ್ಕ. ಅದು ಬೇರೆ ಚಲನ ಆಗ್ತದೆ ಮುಂದೆ 7 ದಿವಸ ಆದ ಬಳಿಕ ಸಿಂಪಡಣೆ ಮಾಡ್ತೇವೆ ಸ್ವಲ್ಪ
1: ಜೀವಾಮೃತ.
0: ಜೀವಾಮೃತ ಸಿಂಪಡಣೆ ಮಾಡಿ ಇದು ಸ್ಟ್ರಾಂಗ್ ಮಾಡ್ಕೊಂಡು ಆ ನಂತರ ಆಯ್ದು ಮತ್ತೆ ಇದಕ್ಕೆ ರಾಸಾಯನಿಕ ಮಾಡ್ಬೇಕಾಗ್ತಾರೆ. ನಾವು ರಾಸಾಯನಿಕ ಮಾಡಿದ ಎರಡೂ ಕೂಡಿದ್ರೆ ಸ್ವಲ್ಪ ಇದು ಆಗುತ್ತೆ. ಈಗ ಇದು ಒಂದಾದರೂ ನಮಗೆ ಇಳುವರಿ ಬರಂಗಿಲ್ಲ ರಾಸಾಯನಿಕ. ಈಗ ಅವಾಗ ಬರ್ತಿತ್ತು, ಅವಾಗ ಎಲ್ಲ ಲೆಕ್ಕ ಬೇರೆ ಇತ್ತು. ಈಗಿಂತ ತಕ್ಕಂತೆ ನಾವು ಎರಡಕ್ಕೂ ಮಾಡಿದ್ರೆ ನಮ್ಗೆ ಬೆಳೆ ಬರ್ತೈತ್ರಿ, ಇಳುವರಿ ಸ್ವಲ್ಪ ಜಾಸ್ತಿ ಬರುತ್ತೆ. 70 ದಿವಸಕ್ಕೆ ಕಟಾವ್ ಆಗ್ತದೆ ಸರ್ ನಮ್ದು ಟೊಮೆಟೊ.
1: ಈಗ ತಾವು ನಾಟಿ ಪದ್ಧತಿ ಮುಗಿಸಿದ್ರಿ ಟೊಮೆಟೋದ, ಅಂದ್ರೆ ಅವುಗಳಿಗೆ ಅಂದ್ರೆ ಒಂದು ಅವು ಗಿಡಗಳ ಆಗ್ಲಾಗತ್ತಾವ ಆ ಟೈಮಲ್ಲಿ ಅವುಗಳಿಗೆ ಕೆಳಗಡೆ ನೆಲಕ್ಕೆ ಹತ್ತಬಾರ್ದನ್ನ ಅಂತ ವ್ಯವಸ್ಥೆ ಏನಾದ್ರು
0: ಮಾಡ್ಕೊಂಡ್ರಿ?
1: ಏನ್ ಮಾಡ್ಕೊಂಡ್ರಿ?
0: ತಂತಿ ಹಾಕ್ತೇವ್ರಿ, ಪೋಲ ನಿಂದ್ರಿಸ್ತೇವು, ನೆಲಕ್ಕೆ ಹತ್ತಬಾರ್ದು ಅಂತೇಳಿ. ಈಗ ಪೂರ್ತಿ ಕಟ್ಟಿಗೆ ಹಾಕ್ತೇವೆ, ನಮ್ಮ ತಕ್ಕಂತೆ ನಮ್ಮ ಇದ್ರ ತಕ್ಕಂತೆ ಕಟ್ಟಿಗೆ ಹಾಕ್ತೇವೆ, ತಾರ ಎಳಿತೇವ್ರಿ. ತಾರ ಎಳಿಸಿ ಎಲ್ಲ ಹೆಣ್ಮಕ್ಳು ಹಚ್ಚಿ ನಾವು ಸುತ್ತುಳಿ ಕಟ್ತೇವ್ರಿ, ಎಲ್ಲ ಅಂತರ ಮಾಡ್ತೇವಲ್ಲ ಕಾಯಿಗೆ. ಬೇಕಂತ ಮಳಿ ಅಲ್ಲಿ ಏನಾದರೂ ಅದು ಇದು ಆಗಲ್ಲ, ಮತ್ತೆ ಅದರಿಂದ ರೋಗ ನಿಯಂತ್ರಣ ಶಕ್ತಿನೂ ಇದು ಆಗ್ತದೆ ಸರ್.
1: ಹೌದು. ಅಂದ್ರೆ ಆ ಕಾಯಿಗಳು ನೆಲಕ್ಕೆ ಹತ್ತಂದ್ರೆ ಅಲ್ಲಿ ಹುಳಗಳು ಆಗುವಂತ ಚಾನ್ಸಸ್
0: ಇರ್ತಾವೆ. ಇದು ಅಂತರ ಆಯ್ತಂದ್ರೆ ನಮಗೆ ಸ್ವಚ್ಛ ಎಲ್ಲ ಕಾಯಿ ನಮಗೆ ಬರ್ತೈತಿ, ಕೈಗೆ ಬರ್ತೈತಿ. ನೆಲಕ್ಕೆ ಹತ್ತಂದ್ರೆ ಅದು ಬರಂಗಲ್ರಿ, ಮಳಿ ಜಾಸ್ತಿ ಆಯ್ತಂದ್ರೆ ಅದು ನೆಲಕ್ಕೆ ಹೊತ್ತಿ ಅರ್ಧ ಕಾಯಿ ನಮಗೆ ಆಗಲ್ಲ. ಅದರ ಸಲುವಾಗಿ ನಾವು ಅಂತರ ಮಾಡ್ತೀವಿ. ಪ್ರತಿಯೊಬ್ಬರೆಲ್ಲ ರೈತನು ಇದೇ ಥರ ಮಾಡ್ತೇವೆ ನಮ್ಮೂರಲ್ಲಿ. ಅದರಿಂದ ಇಳುವರಿ ಜಾಸ್ತಿ ಬರುತ್ತೆ. ರೇಟ ಮುಂದೆ ಅದು ದೇವ್ರಿಗೆ ಬಿಟ್ಟು ವಿಷಯ. ನಾವು ಬೆಳೆ ಅಂತ ತರ್ತೇವೆ, ಸಂಪೂರ್ಣ ಬೆಳೆ ಮಾತ್ರ ಸಕ್ಸಸ್ ಆಗ್ತದೆ.

0: ಬಿತ್ತಿ ಈಗ ತಾವು ಒಂದ್ ಇಳುವರಿನ ತಕೋತೀರಿ, ಇಳುವರಿಗೆ ಒಂದ್ ಟೊಮ್ಯಾಟೋದಲ್ಲಿ ಎಷ್ಟು ಆದಾಯ ಬರ್ಬೋದು ಒಂದ್ ಎಕರೆಗೆ?
1: ಒಂದ್ ಎಕರೆಗೆ ಸರ್ ಅದು ರೇಟ್ ತಕ್ಕಂತೆ ಇವತ್ತ ನಮ್ಮ 20 ರೂಪಾಯಿ ಕೆಜಿ ಮಾಡಿದ್ರು ಒಂದ್ 2 ಲಕ್ಷ ತನ ಆಗತ್ತೆ ರೀ.
0: ಒಂದ್ ಎಕರೆ
1: 3 ತಿಂಗಳೊಳಗೆ?
0: 3 ತಿಂಗಳು.
1: ಒಂದ್ ತಿಂಗಳ ಸೀಸನ್ ನಡೀತಾರೆ, 70 ದಿವಸ ಕಾಯಿ ಬರ್ಲಕ್ಕ ಮುಂದ್ ಒಂದ್ ತಿಂಗಳು ನಡೀತದ್ರಿ. ಅದು ಒಂದ್ ತಿಂಗಳೊಳಗ ರೇಟ್ ಹತ್ತು ಬಾಳೆ ಚಲೋ ಆಯ್ತು, ಒಂದ್ರೆ 10 ಅಂದ್ರೆ 5 ಲಕ್ಷ ತನ ಆಗತ್ತೆ ರೈತರಿಗೆ. ಮತ್ತೆ ಇವ 20-25 ಮಾಡಿದ್ರು ಅವ್ರದ್ದು 1 ಲಕ್ಷ ರೂಪಾಯಿ ಖರ್ಚು ಆಗಿತ್ತಂದ್ರ ತೆಗೆದು 1 ಲಕ್ಷ ಅಂದ್ರೆ ಉಳಿತದೆ. ಅದೇ ಸ್ವಲ್ಪ 3 ತಿಂಗಳೊಳಗೆ ನಮಗೆ ಇಳುವರಿ ಬರಂತ.
0: ಅದೇ ರೀತಿ ಈಗ ತಾವು ಮಾರುಕಟ್ಟೆ ವ್ಯವಸ್ಥೆ ಏನು ಮಾಡ್ಕೊಂಡ್ರಿ?
1: ಮಾರುಕಟ್ಟೆ ಸರ್ ನಾವು ಇಲ್ಲಿ ನಿಯರೆಸ್ಟ್ ಅಂದ್ರೆ ನಮಗೆ ಸನಿ 40 ಕಿಲೋಮೀಟರ್ ಆಗತ್ತೆ ರೀ. ಇಂಚಗಿರಿಯಿಂದ ಬಿಜಾಪುರ APMC ತರ್ತೇವ್ರಿ. APMC ಮತ್ತೆ ಎಲ್ಲ ಮಾರಕ್ಕಾಗಲ್ರಿ, ಒಂದು ಬುಟ್ಟಿದ್ರೆ ಮಾರ್ಕೆಟ್ ತಂದು ಮಾರ್ತೀವಿ ಅಷ್ಟೇ ಆಗತ್ತೆ. ಮತ್ತೆ 50-100 ಟ್ರೇಗೆ ನೋಡ್ತದ್ರಿ ಟೊಮೆಟೊ ಹೊಂಟಾಗ್ರಿ, ನಾವು ಟೆಂಪೋದ ಮುಖಾಂತರ ತಂದು APMC ಮಾರಿ ಹೋಗ್ತೇವ್ರಿ.
0: ಅದೇ ರೀತಿ ಬೇರೆ ಯಾವ ಯಾವ ಕಾಯಿಪಲ್ಯಗಳನ್ನು ತಾವು ಬೆಳೀತಾ ಇದ್ರಿ?
1: ಈಗ ಅದ್ರ ಜೊತೆ ನಾವು ಟೊಮೆಟೊ ಜೊತೆ ಮತ್ತೆ ಮೆಣಸಿನಕಾಯಿ ಹಚ್ತೇವ್ರಿ, ಅದು ಒಂದು ಎಕರೆ ಹಚ್ತೀವಿ, ಅದು ಮಲ್ಚಿಂಗ್ ಪೇಪರ್ ಮುಖಾಂತರ ಹಚ್ತೇವೆ. ಅದು 5x3 ಅಂತೇಳಿ ರೀ, ಇವತ್ತು ಹಸಿ ಮೆಣಸಿನಕಾಯಿ ಮಾರತ್ತೆ, ರೇಟ್ ಇತ್ತಂದ್ರೆ ಹಸಿ ಮೆಣಸಿನಕಾಯಿ ಮಾರ್ತೇವ್ರಿ, ರೇಟ್ ಇರ್ಲಿಕ್ಕೆ ಹಣ್ಣು ಮಾಡ್ತೇವೆ, ಹಣ್ಣು ಮಾಡಿ ಒಣಗಿಸಿ ಅದು ಮುಂದೆ ನಮಗೆ ಮಾರಕ್ಕಾಗತ್ತೆ.
0: ಅಂದ್ರೆ ಹಸಿ ಮೆಣಸಿನಕಾಯಿ ಇಲ್ಲ ಅಂದ್ರೆ ಒಣ ಮೆಣಸಿನಕಾಯಿ ಬರ್ಬೇಕು ಅನ್ನೋ ಉದ್ದೇಶ
1: ಎರಡು ಇಟ್ಕೊಂಡು ನಾವು ಬೆಳೆ ಮಾಡ್ಬೇಕಾರ.
0: ಮತ್ತೆ ಬೇರೆ ಮತ್ತೆ ಕಾಯಿಪಲ್ಯಗಳು?
1: ಬೇರೆ ಮತ್ತೆ ಬದ್ನಿ ಕಾಯಿಸ್ತೇವ್ರಿ, ಅಂದ ಹಗಲು ಕಾಯಿಸ್ತೀವಿ, ನೀವು ಉಳ್ಕದೆಲ್ಲ ಬರ್ತಾವ್ರಲ್ಲ.
0: ಅಂದ್ರೆ ಎಲ್ಲ ತರ
1: ಕಾಯಿಪಲ್ಯಗಳು
0: ಬೆಳಿತಾರೆ ಅಂತ ಹೇಳ್ಬೋದು,
1: ಎಲ್ಲ ನಮ್ಮಲ್ಲೇ ಸಿಗ್ತೈತಿ.
0: ಅಂದ್ರೆ ಒಟ್ಟು ಎಲ್ಲ ಸಾವಯವದಲ್ಲಿ?
1: ಎಲ್ಲ ಸಾವಯವದಲ್ಲಿ ಮಾಡ್ತೇವೆ ನೋಡ್ರಿ, ಸ್ವಲ್ಪ ಮಾಡಿದ್ರು ಕೂಡ ಹಿತ ಆಗ್ಬೇಕದು, ಅದು ಒಳ್ಳೆ ರೇಟ್ ಬರಬೇಕು. ಇಲ್ಲಿ ಮಾರ್ಕೆಟ್ ತಂದ್ರೆ ಒಂದ್ ತಾಸು ಲೇಟ್ ಆಯ್ತಂದ್ರೆ ನಮ್ದು ಬಾಡಂಗಿಲ್ರಿ, ಅದು ಸಾವಯವದಿಂದ ಬೆಳೆಸಿದ್ದು.
0: ಹೌದು,
1: ಅಂದ ರಾಸಾಯನಿಕ ಹಾಕಿ ಬೆಳೆಸಿದ್ದೆ ಅಂದ್ರೆ ಸ್ವಲ್ಪ ಇದು ಆಯ್ತು, ನೀರು ಹೊಡ್ಲಿಕ್ಕಂದ್ರೆ ಅದು ಇದು ಆಗತ್ತೆ. ನಾವು ಜವಾರಿ ಮತ್ತೆ ಹೈಬ್ರಿಡ್ ತಯಾರು ಬರ್ತಾರೆ ಗ್ರಾಹಕರು ತೊಗೊಳಕ್ಕೆ, ಆಳೆ ನಾವು ವಿಚಾರ ಮಾಡಿ ಇದು ಸಾವಯವದಿಂದ ಬೆಳೆಸಿವಿ, ಇದು ಹಿಂಗೈತಿ ಇದು ಹಿಂಗೈತಿ ಹೇಳ್ತೇವ್ರಿ ಕ್ಲಿಯರ್. ಅವರು ನಂಬ್ಕೊಂಡಿರ್ತಾರ, ಅವ್ರಿಗೆ ಗೊತ್ತಿರ್ತಾರೆ, ಅವ್ರು ಸಿಟಿಯಾಗಿ ನೌಕರಿ ಮಾಡಿದ್ರು ಅವ್ರು ಹಳ್ಳಿಯಿಂದ ಬಂದಿರ್ತಾರ ಅವರು, ಇದೇ ತಾವು ಬೇಡಿಕೆ ಹೆಚ್ಚದ್ರೆ ಸ್ವಲ್ಪ ರೊಕ್ಕ ಜಾಸ್ತಿ ಹೇಳಿದ್ರು ಕೂಡ ಸಾವಯವದಿಂದ ಬೆಳೆಸಿದಲ್ಲ ಅದು ಒಯ್ತಾರ ಅವ್ರು.
0: ಗ್ರಾಹಕರು ಅದಕ್ಕೆ
1: ಒಲವನ್ನು ತೋರಿಸ್ತಾರೆ ಈಗ ಅವರು ಒಲವು ತೋರಿಸ್ತಾರೆ. ಒಂದು ಸ್ವಲ್ಪ ವೇಟ್ ಮಾಡಿದ್ರು ಅದು ಇವಾಗಲ್ಲ ಸರ್ ಬಾಡಂಗಿಲ್ಲ, ಕೊತ್ತಂಬರಿ ಬೆಳೆಯಲ್ಲಿ ಇಂಥದೆಲ್ಲ ಮೆಂತಿ ಪಲ್ಲಿ ಬೆಳೆದ್ರು ಅವು ಬಾಡಂಗಿಲ್ಲ, ಅವ್ರ ತೋರಿಸ್ತದೆ ಕೆಲಸ ಮಾಡ್ತದೆ. ಇದೇ ವ್ಯತ್ಯಾಸ ಸಾವಯವಕ ಮತ್ತು ರಾಸಾಯನಿಕ ಎರಡು ಡಿಫರೆನ್ಸ್.
0: ಈಗ ತಾವು ಒಣಬೇಸಾಯ ಕೃಷಿಯನ್ನು ಮಾಡ್ತಾರಂತ ಹೇಳಿದ್ರಿ, ಈ ಒಣಬೇಸಾಯದಲ್ಲಿ ಮುಂಗಾರು ಬಿತ್ತನೆಯನ್ನ ಮಾಡ್ತೀರಿ, ಮುಂಗಾರು ಬಿತ್ತನೆಯನ್ನ ಮಾಡ್ತಾರ, ಈ ಮುಂಗಾರಿನಲ್ಲಿ ಯಾವ ಬೆಳೆಗಳನ್ನು ತಾವು ಬೆಳಿತಾ ಇದ್ರಿ?
1: ಈ ಶೇಂಗಾ ಹಾಕ್ತೇವ್ರಿ, ಸಜ್ಜಿ ಹಾಕ್ತೀವಿ, ಮತ್ತೆ ಉಳ್ಕದ ಹುರುಳಿ ಮುಕ್ಕಣಿ ಇವೆಲ್ಲ ಮಾಡ್ತೇವ್ರಿ.
0: ಅಂದ್ರೆ ಸಿರಿಧಾನ್ಯಗಳನ್ನು ತಾವು
1: ಬೆಳಿತೇವೆ ಮಡ್ಡಿ ಜಮೀನಲ್ಲಿ ಬೆಳಿತೇವೆ ಸ್ವಲ್ಪ.
0: ಯಾವ್ಯಾವ ಬೆಳೆಗಳನ್ನು ಬೆಳಿತೀರಿ?
1: ಈ ಸದ್ಯ ಸಜ್ಜಿ ಅಂತ ಹಾಕಿವ್ರಿ, ತೊಗರಿ ಐತಿ, ಆ್ಯಂಡ್ ಹುರುಳಿ ಮುಕ್ಕಣಿ, ಶೇಂಗಾ ಐತಿ.
0: ಶೇಂಗಾನು
1: ಆ ಹುರುಳಿ ಮುಕ್ಕಣಿ ಸ್ವಲ್ಪ ತಡ್ಕೋತಾವ್ರಿ ಸರ್,
0: ಮಳೆ ಕಡಿಮೆ
1: ಸ್ವಲ್ಪ ತಡ್ಕೋತಾವ, ಒಣ ಬೇಸಾಯ ಅಂದ್ರೆ
0: ಇರ್ತೈತಿ,
1: ತಡ್ಕೋಂತ ಶಕ್ತಿ ಕೆಪಾಸಿಟಿ ಅದ್ರಲ್ಲಿ ಇರ್ತೈತಿ.
0: ಅದೇ ರೀತಿ ಈಗ ತಾವು ಸಜ್ಜೆಯನ್ನು ಕೂಡ ಬೆಳಿತಾನ ಅಂತ ಹೇಳಿದ್ರಿ, ಈ ಸಜ್ಜೆಯನ್ನ ಯಾವ ರೀತಿ ತಾವ್ ಬಿತ್ತನೆ ಮಾಡ್ತೀರಿ? ಅಂದ್ರೆ ಸಾಲಿನಿಂದ ಸಾಲಿಗೆ ಮತ್ತು ಬೀಜದಿಂದ ಬೀಜಕ್ಕೆ ಎಷ್ಟು ಅಂತರವನ್ನ ಇಟ್ಟು ತಾವ್ ಬಿತ್ತಾ ಇದ್ರಿ?
1: ಮೊದಲ ನಾವು ಎತ್ತುವ ಮುಖಾಂತರ ಕೂರಿಗೆ ದಿಂಡ,
0: ಹೌದು,
1: ಅದ್ರ ಮುಖಾಂತರ ಬಿತ್ತೀವಿ. 4 ತಾಳ ಇರ್ತಿತ್ತು, ರೈತರು ಬಿತ್ತರು, ನಮ್ಮಂತ ರೈತರು ಬಿತ್ತರು ಹಿರಿಯರು, ಅದು 4 ತಾಳಿಗೆ ಸಣ್ಣ ಕಾಳು ಇರ್ತೈತಿ ಅದು.
0: ಹೌದು,
1: ಸ್ವಲ್ಪ ಅದು ನಮ್ಗೆ ದಟ್ಟಿ ಬೇಕ್ರಿ, ಹಂಗಲ್ಲಾದ್ರೆ ಇದು ಆಗಲ್ಲ. ಸಜ್ಜಿ ಬೀಜ ದಟ್ಟಿದ್ರೆ ಇಳುವರಿ ಕೊಡ್ತದೆ ನಮಗೆ, ಒಂದ್ ಎಕರೆಕ ಅದು ಒಂದ್ 10 ಚೀಲ ಆಗತ್ತೆ, ಅವು ದೊಡ್ಡ ಚೀಲ ರೀ ಸರ್.
0: ಹೌದು, ಅಂದ್ರೆ ಕೆಜಿ ಲೆಕ್ಕ ಹಾಕಿದ್ರೆ 120-130 ಕೆಜಿ ವರ್ಗೂ ಇರುವಂತ ಒಂದು
1: ಚೀಲಗಳು
0: ಗೋಣಿ ಚೀಲ.
1: ಈಗ 50 ಕೆಜಿ ಬಂದವ, 25 ಕೆಜಿ ಬಂದ ಇವು ಇಲ್ಲ, ಜವರ್ ಚಜ್ಜಿ ಟೈಪ್ ರೀ, ಈಗ ಫೈನಾರ್ ಅಂತೇಳಿ ಬೆಳಿತಿದ್ದೆವು, ಅದೇ ನಮ್ಗೆ ಲೈಕ್ ಆಗಿದ್ರಿ. ಚಜ್ಜಿ ಒಳಗೆ
0: ಅದನ್ನ ಮಾರಾಟ ಕೂಡ ಮಾಡ್ತೀರಿ?
1: ತಿಲ್ಲಕ್ಕ ಇಟ್ಕೊಂಡು ಉಳಿದು ಆದ್ರೆ ಮಾರ್ತೇವೆ, ನಂತರ ಮಾರ್ತೇವೆ ನಾವು. ಮೊದಲು ರೈತರು ಮಾರಲ್ಲ, ದಡಕ್ಕೆ ನೋಯ್ದು ಮಾರಂಗಿಲ್ಲ, ನಮ್ಗೆ ಎಷ್ಟು ಮನೆಗೆ ಬೇಕು ಅಷ್ಟು ಇಟ್ಕೊಂಡು ಉಳ್ಕೋದು ನಮ್ಮ ಹೆಚ್ಚುವರಿ ಮಾರ್ತೀವಿ.
0: ಈಗ ತಾವು ಮಾತಾಡ್ತಾ ಹೇಳಿದ್ರಿ ಹಿಂದೆ ನಾವು ಎತ್ತುಗಳ ಮುಖಾಂತರ ಬಿತ್ತಿದ್ದೀವಿ, ಈಗ ತಮ್ಮ ಮನೆಯಲ್ಲಿ ಎತ್ತುಗಳು ಇಲ್ವಾ?
1: ಈಗ ಎತ್ತುಗಳು ಇಲ್ಲ ಸರ್, ಎರಡು ಜವರಿ ಆಕಳುಗಳು, ಕೆಲವೊಬ್ಬರು ರೈತರಲ್ಲೇ ಅದಾವ, ನಾವು ಇತ್ತಿತ್ತಲ್ಲ ಇಟ್ಟಿದ್ದೆವು, ಈಗ 2 ವರ್ಷ ಅವು ಇದು ಆಗಲ್ಲ.
0: ಅಂದ್ರೆ ಎತ್ತುಗಳ ಮುಖಾಂತರ ಬಿತ್ತನೆ ಮಾಡುವುದು, ಈ ಟ್ರ್ಯಾಕ್ಟರ್ ಯಂತ್ರೋಪಕರಣಗಳ ಮುಖಾಂತರ ಬಿತ್ತನೆ ಮಾಡೋದ್ರಲ್ಲಿ ವ್ಯತ್ಯಾಸ ಬಹಳ
1: ಬಹಳ ವ್ಯತ್ಯಾಸ ಸರ್.
0: ಇದರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ?
1: ಎತ್ತಿನ ಮುಖಾಂತರ ಬಿತ್ತು ಬಹಳ ಒಳ್ಳೆಯ ಸರ್, ಒಂದು ಹೆಜ್ಜೆ ಇಟ್ಟರೆ ಅದು ಅಮೃತ ಇದ್ದಂಗೆ.
0: ಹೌದು,
1: ಭೂಮಿಯಲ್ಲಿ ಒಂದು ಹೆಜ್ಜೆ ಇಟ್ಟರೆ ಅಮೃತ ಇದ್ದ ಅಲ್ಲಿ ಗಟ್ಟಿ ಇದ್ದ ಆಗ್ತದೆ, ಅಲ್ಲಿ ಬೆಳೆ ಭಾರಿ ಫೋರ್ಸ್ ಬರ್ತೈತೆ ರೀ. ಟ್ರ್ಯಾಕ್ಟರ್ ಬಿತ್ತದ್ರೆ ಏನಾಗಲ್ಲ ಸರ್, ಇನ್ನು ಎಲ್ಲರ ಬಟ್ಟೆ ಮಾಡೋದು ನಾವೆಲ್ಲ ಯಂತ್ರೋಪಕರಣ, ಟ್ರ್ಯಾಕ್ಟರ್ ಬಿತ್ತರೆ ಗಟ್ಟಿ ಆಗೋತದೆ ಅಲ್ಲಿ, ಹೇಳಂಗಲ್ಲ ನಾವು ಬಿತ್ತು ಬೀಜ, ಆದರೂ ಅನಿವಾರ್ಯ ಆಗಿದೆ. ಈಗ ಎತ್ತಿನ ಮುಖಾಂತರ ಅಂದ್ರೆ 1 ನಂಬರ್, ಎತ್ತು ಸರಿಯಾಗಿ ಬಿಟ್ಟು ಹಿಂಗೆ ಬಿತ್ತುವತ್ತವಾದ ಮುಂದೆ ಒಂದು ಹೆಜ್ಜೆ ಇಟ್ಟಲ್ಲಿ ಅಲ್ಲಿ ಬೆಳೆ ಪರಕೆ ಆಗ್ತದೆ.
0: ಅದೇ ರೀತಿ ಈಗ ತಾವು ಏನು ಒಣಬೇಸಾಯದಲ್ಲಿ ಬಿತ್ತನೆ ಮಾಡಿದ್ದೀನಿ ಅಂತ ಹೇಳಿದ್ರಿ, ಇದರಲ್ಲಿ ಎಡೆಕುಂಟೆಗಳನ್ನು ಹೊಡಿತೀವಿ, ಅದರಲ್ಲಿ ಯಾವ ರೀತಿ ತಾವು ಹೊಡಿತೀರಿ
1: ಸರ್? ಅದು ಬೀದಿ ಒಳಗೆ ನಡಬರ್ಕ ಅದು ಉಳಿಬೇಕು, ನಮ್ಮ ಬೆಳೆ ಬಿತ್ತದ ಬೀಜ ಸಾಜಿ ನಡಬರ್ಕ ಉಳಿಬೇಕು, ಎರಡು ಮಗಳು ನಡಬರ್ಕ ಇರ್ತೈತಲ್ರಿ, ಅದೆಲ್ಲ ಹುಲ್ಲು ಹೋಗ್ಬೇಕು. ಆ ಬೀದಿ ಒಳಗಿಂದು ನಾವು ಹೆಣ್ಣು ಮಕ್ಕಳ ಹಚ್ಚಿ ಕಸ ತೆಗಿತೀವಿ ರಟೆ, ನಮಗೆ ಇದು ಕಮ್ಮಿ ಆಗತ್ತೆ.
0: ಈಗ ಎತ್ತುಗಳ ಮುಖಾಂತರ ಹೊಡಿತಾರ?
1: ಹಾ, ಎತ್ತುಗಳ ಮುಖಾಂತರ ಹೊಡಿಬೇಕಾಗ್ತಾರೆ.
0: ಅಂದ್ರೆ ಈಗ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರಂದ್ರೆ, ಈಗ ಟ್ರ್ಯಾಕ್ಟರ್ಗಳ ಮುಖಾಂತರ ದಿಂಡುಗಳನ್ನ ಕಟ್ಟ

0: ಹೊಡಿತಾ
1: ಹೊಡಿತಾ ರೀ. ನಮ್ಮಲ್ಲಿ ಜಾಸ್ತಿ ಎತ್ತುಗಳು ಅದಾವ ರೀ, ಬೆಳೆ ಹಾಳಾಗಲ್ಲ, ಹೆಜ್ಜೆ ಇಡಲ್ಲ ಕರೆಕ್ಟಾಗಿ. ಹಿಂಗೆಲ್ಲ ಒಂದು ಸಿಸ್ಟಮೆಟಿಕ್ ಇರುತ್ತೆ ಎತ್ತುಗಳದ್ದು. ಎತ್ತುಗಳ ಎಡಿ ಬೀದಿಯಿಂದ ಇಟ್ಟು ತಕ್ಕೋತೀವಿ ಹೆಣ್ಮಕ್ಳ ಮುಖಾಂತರ.
0: ಈಗ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಹೇಳ್ತಾ ಇದ್ರು, ಈಗ ಎತ್ತುಗಳ ಮುಖಾಂತರ ನಾವು ಎಡೆಕುಂಟೆ ಹೊಡೆಯೋದ್ರಿಂದ ಒಂದು ಲಾಭ ಐತಿ ಅಂತ. ಹೆಂಗತ್ತಂದ್ರ, ಮಳೆ ಅಲ್ಪ ಆಯ್ತು, ಏನೋ ಒಂದು ಕೆಲವೊಂದಿಷ್ಟು ರೋಗಗಳು ಬಂದು ಅಂತಂದ್ರ, ನಮ್ಮ ಎತ್ತುಗಳ ಹೆಜ್ಜೆಗಳನ್ನ ಇಟ್ಟುವಂತ ಅವುಗಳ ಕಾಲಿಗೆ ಈ ಬೆಳೆಗಳು ಬಡದು ಅಂದ್ರ ಅದರಲ್ಲಿ ಒಂಥರ ಒಂದು ಎತ್ತುಗಳ ಕಾಲುಗಳಲ್ಲಿ ಒಂದು ಶಕ್ತಿ ಇರ್ತೈತಿ, ಆ ರೋಗ ರುಜಿನಗಳು ಹೋಗ್ತಾವು ಅನ್ನುವಂತ ಒಂದು ನಂಬಿಕೆ ನಮ್ಮ ಹಿರಿಯರ್ದಿತ್ತು. ಇದಕ್ಕೆ ತಾವ್ ಏನ್ ಹೇಳ್ತೀರಿ?
1: ಇಲ್ಲ ಪಕ್ಕ ರೀ, ನೂರಕ್ಕೆ ನೂರು, 101% ಇದು. ಅವ್ರು ಹೇಳೋದು ನಂಬ್ಕೊಂಡು ಕರೆಕ್ಟ್ ಇದೆ. ಅದು ಅದಾದ್ರೆ ಹಿಡ್ಕೊಂಡು ಹೋಗ್ಬೇಕಾಗಿದೆ. ಈಗ ಸದ್ಯ ಈಗಿನ ರೈತರು ಹಿಡ್ಕೊಂಡು ಹೋಗ್ಬೇಕಾಗ್ಯದ. ಹಿಂದಿಂದ ಯಾವುದು ಸುಳ್ಳಲ್ಲ, ಅದೇಕ್ ನಂಬರೇ. ಎತ್ತುಗಳ ಮುಖಾಂತರ ಬಿತ್ತುದು ಬೆಳೆನೇ ಬೇರೆ, ಟ್ರ್ಯಾಕ್ಟರ್ ಮುಖಾಂತರ ಬಿತ್ತುದು ಬೇರೆ. ಅದಕ್ಕೆ ನಾವು ಯಾವ್ದು ಹಿಂದಿನ ಏನಾದ್ರು ಸ್ವಲ್ಪ ಐತಿ ಮೇಲೆ ಹಾಕ್ತೇವೆ. ಹಿರಿಯರು ಮಾಡುದು
0: ಬೇಕ್ರಿ,
1: ಕಡ್ಡಾಯ ಬೇಕ್ರಿ, ಅದು ಕಂಪಲ್ಸರಿ.
0: ಅಂದ್ರ ನಮ್ಮ ಕೃಷಿ ಜೀವನ ಮುಂದೆ ಒಂದು ಒಳ್ಳೆ ರೀತಿ ಬರ್ಬೇಕಂತಂದ್ರ, ನಮ್ಮ ಪೂರ್ವಜರು ಯಾವ ರೀತಿ ಬೆಳೆ ಪದ್ಧತಿಗಳನ್ನ ಮಾಡ್ಕೊಂಡಿದ್ರು ಅವುಗಳನ್ನ ಉಳಿಸಿ ಬೆಳೆಸ್ಕೊಂಡು ಹೋಗುವಂತ ಕರ್ತವ್ಯ ನಮ್ಮಲ್ಲಿ ಇರ್ಬೇಕಂತ ಹೇಳ್ತಾ
1: ಇದ್ದೀವಿ ಸರ್.
0: ಅದೇ ರೀತಿ ಈಗ ತಾವು ಈ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ರಿ ಅಂತ ಹೇಳಿದ್ರಿ, ಈ ತೋಟಗಾರಿಕೆಯಲ್ಲಿ ಯಾವ ಯಾವ ಬೆಳೆಗಳನ್ನ ತಾವು ಬೆಳೀತಾ ಇದ್ರಿ?
1: ದ್ರಾಕ್ಷಿ ಮತ್ತು ದಾಳಿಂಬೆ ಬೆಳಿತೇವೆ ಸರ್.

0: ಸ್ವಲ್ಪ ಐತಿ, ನಾಲ್ಕು ಹಾಕ್ತೇವೆ ಹಿರಿಯರು ಮಾಡೋದು
1: ಬೇಕ್ರಿ,
0: ಕಡ್ಡಾಯ ಬೇಕ್ರಿ, ಅದು ಕಂಪಲ್ಸರಿ.
1: ಅಂದ್ರ ನಮ್ಮ ಕೃಷಿ ಜೀವನ ಮುಂದ್ ಒಂದು ಒಳ್ಳೆ ರೀತಿ ಬರ್ಬೇಕಂತಂದ್ರ ನಮ್ಮ ಪೂರ್ವಜರು ಯಾವ ರೀತಿ ಬೆಳೆ ಪದ್ಧತಿಗಳನ್ನ ಮಾಡ್ಕೊಂಡಿದ್ರು ಅವುಗಳನ್ನ ಉಳಿಸಿ ಬೆಳೆಸ್ಕೊಂಡು ಹೋಗುವಂತ ಕರ್ತವ್ಯ ನಮ್ಮಲ್ಲಿ ಇರ್ಬೇಕಂತ ಹೇಳ್ತಾ
0: ಇದ್ದಾರೆ.
1: ಅದೇ ರೀತಿ ಈಗ ತಾವು ಈ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ರಿ ಅಂತ ಹೇಳಿದ್ರಿ, ಈ ತೋಟಗಾರಿಕೆಯಲ್ಲಿ ಯಾವ ಯಾವ ಬೆಳೆಗಳನ್ನ ತಾವು ಬೆಳೀತಾ ಇದ್ರಿ?
0: ದ್ರಾಕ್ಷಿ ಮತ್ತು ದಾಳಿಂಬೆ ಬೆಳಿತೀವಿ ಸರ್. ನಮ್ಮಲ್ಲಂತೂ ಈಗ ದ್ರಾಕ್ಷಿ ಮಾಡಿವಿ ನಾವು, 2006 ದ್ರಾಕ್ಷಿ ಪ್ರಾರಂಭ ಮಾಡಿವಿ ರೀ.
1: ಅದೇ ರೀತಿ ಈಗ ತಾವು ದ್ರಾಕ್ಷಿಯನ್ನ ಬೆಳೆದನ ಅಂತ ಹೇಳಿದ್ರಿ, ಈ ದ್ರಾಕ್ಷಿಯಲ್ಲಿ ಯಾವ ತಳಿಯನ್ನ ತಾವು ಬೆಳೆದ್ರಿ?
0: ನಾವು ಥಾಮ್ಸನ್ ಅಂತ ಬೆಳಿತೇವೆ ಸರ್.
1: ಥಾಮ್ಸನ್? ಇದನ್ನ ಫಸ್ಟ್ ಗೆ ತಾವು ನಾಟಿ ಮಾಡೋಕ್ಕಿಂತ ಮುಂಚೆ ಭೂಮಿಯನ್ನ ಯಾವ ರೀತಿ ತಾವು ರೆಡಿ ಮಾಡ್ಕೊಂಡ್ರಿ?
0: ನಾವು ಸರ್ ಮೊದಲು ಭೂಮಿ ಆಯ್ಕೆ ಮಾಡ್ಬೇಕ್ರಿ. ಮೊದಲು ನಾವು ದ್ರಾಕ್ಷಿ ಹಚ್ಬೇಕಂದ್ರ ಯಾವ ಭೂಮಿಯಲ್ಲಿ ನಾವು ಹಚ್ಚಿದ್ರೆ ನಮಗ ಒಳ್ಳೆಯ ಲಾಭ ಸಿಗ್ತೈತಿ ಅನ್ನೋದು. ಅದ್ರ ಭೂಮಿಯಲ್ಲಿ ನಾವು ಮಡಿ ಜಮೀನ್ ರೀ, ಮರಡಿ ಜಮೀನ್ ಇದ್ರೆ ಒಳ್ಳೇದ ಅದಕ್ಕೆ ದ್ರಾಕ್ಷಿಗೆ, ನೀರು ಫಿಲ್ಟರ್ ಆಗತ್ತೆ ರೀ. ಅಂತ ಜಮೀನ ಮೊದಲು ಪೂರ್ವ ಆಯ್ಕೆ ಮಾಡ್ಕೊಂಡು ಆ ಭೂಮಿ ಆಯ್ಕೆ ಮಾಡ್ಕೊಂಡು ಎಷ್ಟು ಎಕರ್ ಹಚ್ಚಬೇಕು ಎಷ್ಟೆಲ್ಲ ಪ್ಲಾನ್ ಹಾಕೊಂಡು ಅದಕ್ಕೆ ಮೊದಲು ಇದು ಮಾಡ್ತಾರೆ ಸರ್. ನಾವು ಕಡ್ಡ ತೆಗಿತೀವಿ, ಕಡ್ಡ ತೆಗೆದು ಒಳ್ಳೆಯ ಫಲವತ್ತತೆ ಮಣ್ಣು ಹಾಕ್ತೀವಿ, ಒಳಗೆ ತುಂಬ್ತೀವಿ. ಎರಡು ಥರ ಮಣ್ಣು ಹಾಕ್ತೇವೆ, ಒಂದು ಒಂದು ಕೆಂಪು ಮಣ್ಣು, ಒಂದು ಕಪ್ಪು ಮಣ್ಣು. ಅದರ ತುಂಬಿ ಮ್ಯಾಲ ಕಾಂತ ನಮ್ಮ ತಿಪ್ಪಿಗಾಂತ ಹಾಕಿ ಪೂರ್ತಿ ಆಯ್ದ ಡ್ರಿಪ್ ಇರಿಗೇಷನ್ ಮಾಡ್ತೇವೆ ರೀ.
1: ಈಗ ತಾವು ಹೇಳಿದ್ರಿ ಈ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಎರಡೂ ಕೂಡಿ ಹಾಕ್ತೀವಿ ಅಂತೇಳಿ, ಅದನ್ನ ಯಾಕೆ ಹಾಕ್ಬೇಕಂತ ಹೇಳ್ತೀರಿ?
0: ಅವೆರಡಕ್ಕೂ ಮಿಶ್ರಣ ಮಾಡಿದ್ರೆ ಶಕ್ತಿ ಬರ್ತಾರೆ ಅದಕ್ಕೆ. ಇದ್ರ ಆರ್ನೂ ತಗೋತೈತಿ, ಅದ್ರ ಯಾವ್ದು ಬೇಕಾದ ತಗೋತೈತಿ ರೀ. ಒಂದೇ ಅವರ ಇದು ಆಗಲ್ಲ. ಇವತ್ತು ನಾವು ಊಟ ಮಾಡ್ಬೇಕಾದ್ರೆ ಎರಡು ಥರ ಬೇಕ್ರಿ, ಅನ್ನ ಸಾರು ಬೇಕ್ರಿ, ಬರೀ ಅನ್ನ ಊಟ ಮಾಡಿದ್ರೆ ಇದು ಆಗಲ್ಲ. ಅದಕ್ಕೆ ಆ ಥರ ಭೂಮಿಗೆ ಇದಕ್ಕೂ ಬೇಕಿ ಬೆಳಗ್ಗೆ ಆ ಥರ ನಾವು ಮಿಶ್ರಣ ಮಾಡಿ ಮೊದಲು ಪೂರ್ವ ತಯಾರಿ ಮೆಗಮಗ ಮಾಡೋಕ್ಕಾಗಲ್ಲ ರೀ. ಅದು ಮೊದಲು ಪೂರ್ವ ತಯಾರಿ ಪೌಂಡೇಶನ್ ಪದ್ದಸಿರಿ ಮಾಡ್ಕೊಂಡು ಮುಂದೆ ಮಾಡ್ತೇವೆ ರೀ. ಬ್ಯಾಡ್ ಹಾಕ್ತೇವೆ ರೀ, ಬ್ಯಾಡ್ ಹಾಕಿ ಅದ್ರ ಮೇಲೆ ಗುಂಡಿ ತೋಡ್ತೀವಿ, ಗುಂಡಿ ತೋಡಿ ಮುಂದೆ ಡ್ರಿಪ್ ಮಾಡಿ ಐ ಹಚ್ತೇವೆ ರೀ, ಡಾಗ್ರೇಜ್ ಐಗಿಸ್ತೀವಿ. ಅದು 6 ಬೇಕ್ರಿ ಡಾಗ್ರೇಜ್ ಬೆಳಿಬೇಕಾರ. ಮುಂದೆ ಕಲಮ್ ಕಟ್ಟಬೇಕು, ಅಕ್ಟೋಬರ್ದಾಗ ಮತ್ತೆ ದ್ರಾಕ್ಷಿ ಬರ್ತದೆ ರೀ. ಆ ಟೈಮ್ದಾಗ ಇದು ಗುಟ್ಟಿ ತಂದು ಕಲಮ್ ಕಟ್ತೀವಿ. ಕಲಮ್ ಕಟ್ತೀವಿ ಅಂದ್ರೆ ಅದಕ್ಕೆ ಬಿದಿರ ಎಲ್ಲ ಮುಂದೆ ರೆಡಿನೇ, ಬಿದಿರ ಕಂಬ ತಾರ ಎಂಗಲ್ಲ ಎಲ್ಲ ಪದ್ದಸಿರಿ ಮಾಡ್ಕೊಂಡು ಮುಂದೆ ಅದು ಏರ್ಸಾಗ್ತಾ ಇರ ಪ್ರಾರಂಭ.
1: ಈಗ ಅಗಿಯಿಂದ ಅಗಿಗೆ ಮತ್ತು ಸಾಲಿನಿಂದ ಸಾಲಿಗೆ ಎಷ್ಟು ಅಂತರವನ್ನು ಇಟ್ಕೊಂಡ್ರಿ?
0: ನಾವಂತರ ಸರ್ ಆಯ್ಕೆ ಮಾಡಿವಿ ರೀ, ಗಿಡದಿಂದ ಗಿಡಕ್ಕೆ 5 ಹಿಂಗೆ ಅಂತರ ಅಂದ್ರೆ 10 ರೀ, 10-5 ಇಟ್ಟಿವಿ ರೀ. ಅಂದ್ರೆ ನಡ್ಬರ್ಕ್ ಟ್ರಾಕ್ಟರ್ ಹೇಳಕ್ಕೆ ಔಷಧ ಹೊಡ್ಲಕ್ಕ ಅಂದ್ರೆ ಇದು ಆಗತ್ತೆ. ಈಗ ಮತ್ತೆ ಬೇರೆ ಬೇರೆ ಮಾಡ್ತಾರೆ ಪದ್ಧತಿ, ಬೇರೆ ಬೇರೆ ಅದಾವ್ರಿ. 8 ಇಟ್ಟಾರ, ಅದು ಮೊದಲು 11 ಇಡ್ತಾರ, ಹಿಂಗದ ನಾವು 10-5. ಭೂಮಿ ಕಡಿಮೆ ಇದ್ರೂ ನಡೀತದ, ಸ್ವಲ್ಪ ಇದು ಇದ್ರೂ ನಡೀತೈತಿ. ಮೇಲೆ ಟ್ರಾಕ್ಟರ್ ಓಡತ್ತ, ಔಷಧ ಹೊಡ್ಲಕ್ಕೆಲ್ಲ ಅನುಕೂಲ ಆಗತ್ತೆ, 10-5 ಇಟ್ಟಿವ್ರಿ.
1: ಈಗ ತಾವು ದ್ರಾಕ್ಷಿಯನ್ನ ಬೆಳೆದನ ಅಂತ ಹೇಳಿದ್ರಿ, ಈಗ ತಾವು ದ್ರಾಕ್ಷಿನ ಈಗ ತಾವು ರಾಸಾಯನಿಕದಲ್ಲಿ ಬೆಳಿತಾರ ಅಥವಾ ಸಾವಯವದಲ್ಲಿ ಬೆಳಿತಾ ಇದ್ರಿ?
0: ನಾವು ಸಾವಯವ ಬೆಳಿತೀವಿ ಸರ್. ಸಾವಯವಲ್ಲಿ ಎಲ್ಲ ಜೀವಾಮೃತಗಳು ಎಲ್ಲ ಭೂಮಿಯಲ್ಲಿ ಬಿಡ್ತೀವಿ ಸರ್. ಮೊದಲು ಬಡ್ಡಿಗೆ ಬಡ್ಡಿ ಮುಟ್ತಂದ್ರೆ ಅದಕ್ಕೊಂದು ತಾಕತ್ ಬರ್ತದೆ ರೀ ಭೂಮಿ ಬೆಳಿಲಕ್ಕ, ಶಕ್ತಿ ಕೊಟ್ಟು ಮುಂದೆ ಸ್ಪ್ರೇ ಮಾಡೋದಾರ ರಾಸಾಯನಿಕ ಇದು.
1: ಅದನ್ನು ಕೂಡ ತಾವು ಸಾವಯವದಲ್ಲಿ ಮಾಡಬಹುದಲ್ಲ?
0: ಇಲ್ಲ ಸರ್, ಇಳುವರಿ ಜಾಸ್ತಿ ಕೊಡಲ್ಲ ಸರ್. ಈಗಿನ ತಕ್ಕಂತೆ ನಮಗೆ ಅದಕ್ಕೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಅದ. ಎರಡೂ ಆದರೆ ಸ್ವಲ್ಪ ಇದಾಗತ್ತೆ, ಮುಂದೆ ಇಳುವರಿ ಬರ್ತ ವರ್ಸ್ತಾನು ಮಾಡಿ ಅಂದ ಇದು ಆಗಲ್ಲ. ಸಾವಯವಕ್ಕೆ ನಂಬ್ಕೊಂಡು ಮಾಡ್ತೇವೆ ವಿಶ್ವಾಸ ಐತಿ, ಆದರೂ 50% ಆಗತ್ತೆ ಈಗ. ಎರಡೂ ಮಾಡಿದ್ರೆ ಮಾತ್ರ 90%
1: ಅಂದ್ರೆ ಈ ವಾತಾವರಣದ ವೈಪರೀತ್ಯದಿಂದಾಗಿ ರಾಸಾಯನಿಕ ಬೇಕೇ ಬೇಕು ಅಂತ
0: ಬೇಕೇ ಬೇಕ್ರಿ
1: ಒಂದು ನಂಬಿಕೆ ತಮ್ದು.
0: ಒಂದೊಂದು ಟೈಮ್ದಾಗ 3 ಸ್ಪ್ರೇ ಮಾಡ್ಬೇಕಾಗತ್ತೆ ಸರ್.
1: ಹೌದು,
0: ನಿಸರ್ಗ ನೋಡಿ ರಾತ್ರಿ ಒಮ್ಮೆ ಮಾಡಿವ್ರಿ ಸರ್. ನಾವು ಮಳಿ ಐತಿರ್ತಾರೆ, ರಾತ್ರಿನೂ ಆ ಪಂಪಿಲಿ ಸ್ಪ್ರೇ ಮಾಡುದು ನೀರೆಲ್ಲ ಗಿಡದಿಂದ ನೀರು ಉದುರಿಸಿ ಮತ್ತೆ ಸ್ಪ್ರೇ ಮಾಡುದ್ರಿ. ಎರಡು ತರ ಹಿಂಗ ಒಂದೊಂದು ಟೈಮ್ ಹಂಗಾಗತ್ತೆ ಸರ್, ಅದಕ್ಕೆ ರಾಸಾಯನಿಕ ಬೇಕೇ ಬೇಕ್ರಿ.
1: ತುಂಬಾ ಸಂತೋಷ ಮಲ್ಕರಿ ಗೌಡ ಅವರೇ. ಅದೇ ರೀತಿ ಈಗ ದ್ರಾಕ್ಷಿಯಲ್ಲಿ ಈಗ ಕೆಲವೊಂದಿಷ್ಟು ರೋಗಗಳು ಬರ್ತಾವ,
0: ಬುರಿ ಕರ್ಪ ಬರ್ತದ್ರಿ, ಡೌಣಿ ಬರ್ತೈತಿ, ಮುಟ್ಟು ರೋಗ ಬರ್ತೈತಿ, ಹಲವಾರು ಥರ ರೋಗ ಯಾವ ಟೈಮ್ ಯಾವಾಗ ಬರ್ತಾ ಗೊತ್ತಾಗಲ್ಲ. ನಾವು ಔಷಧ ಎಲ್ಲ ತಂದು ಇಡಬೇಕಾಗ್ತಾರೆ.
1: ಈಗ ತಾವು ದ್ರಾಕ್ಷಿಯಲ್ಲಿ ಬರುವಂತಹ ರೋಗಗಳ ಬಗ್ಗೆ ತಾವು ಹೇಳಿದ್ರಿ, ಇವುಗಳನ್ನ ನಿಯಂತ್ರಣ ಮಾಡ್ಬೇಕಂದ್ರ ಯಾವ ಯಾವ ಕ್ರಮಗಳನ್ನು ತಾವು ಬಳಸ್ತಾ ಇದ್ದೀರಿ?
0: ನಾವು ಔಷಧ ತರ್ತೀವಿ ಸರ್. ಬುರಿ ಅಂದ್ರ ಇವತ್ತ ಬ್ಲಾಟಾಕ್ಸ್ ಅವ್ಕೆ ಭಾಳ ಥರ ಔಷಧ ಅವ್ರಿ, ಕಾಂಟಪತಿ ಐತಿ, ಅವೆಲ್ಲ ಯಾವ್ಯಾವ ಆ ತಕ್ಕಂತ ಯಾವ ರೋಗಿ ಯಾವ್ದು ಹೊಡೆದ ನಿಯಂತ್ರಣ ಆಗತ್ತೆ ಔಷಧ. ನಾವು ಗೊಬ್ಬರ ಅಂಗಡಿ ಹೋಗ್ತೀವಿ, ಅದಕ್ಕೆಲ್ಲ ಇದು ಒಂದು ಚಾಟಿ ಐತೆ ಸರ್, ಆ ಚಾಟ್ ಮುಖಾಂತರ ನಾವು ಸ್ಟೆಪ್ ಬೈ ಸ್ಟೆಪ್ ತಂದು ಹೊಡಿತೀವಿ ರೀ. ಒಂದು ದಿವಸಕ್ಕೆ 2 ಸಿಂಪಡಣೆ ಮಾಡ್ತೇವೆ ನಾವು. ಒಂದು ದಿವಸಕ್ಕೆ ಸಮಯ ಬತ್ತಂದ್ರೆ ಅದು 2 ಸಿಂಪಡಣೆ ಮಾಡಬೇಕು ನಾವು. ಪ್ರತಿಯೊಂದು ಕೆಲಸ ಬದಿಗೊತ್ತಿ ಅದು ಮಾಡಿದ್ರೆ ನಮ್ಗೆ
1: ದ್ರಾಕ್ಷಿ
0: ಇಳುವರಿ ಬರುತ್ತೆ. ನಾವು ಇದು ಬಿಟ್ಟು ಮತ್ತೆ ಹೋಗಿ ಬರೋನು ಮಾಡೋನು ಹಂಗೆ ಮಾಡೋನು ಅಂದ್ರೆ ನಡೆಯಲ್ಲ ಅದಕ್ಕೆ. 12 ಅದಕ್ಕೆ ಬೇಕೇ ಲಕ್ಷ ಬೇಕೇ ನಮ್ಮದು ರೈತರದು. ದ್ರಾಕ್ಷಿಯಲ್ಲಿ ಲಕ್ಷ ಇಟ್ಟರೆ ನಮ್ಗೆ ಅದಕ್ಕೆ ಇಳುವರಿ ಕೊಡತ್ತೆ.
1: ತುಂಬ ಸಂತೋಷ ಮಲ್ಕರಿಗೌಡ ಬಿರಾದರ್ ಅವರೇ. ಅದೇ ರೀತಿ ಈಗ ತಾವು ದ್ರಾಕ್ಷಿಯಲ್ಲಿ 1 ಎಷ್ಟು ಇಳುವರಿ ಅಂತ ತಕೊಂಡ್ರಿ?
0: ನಾವು ಸರ್ 4-5 ಬೆಳಿತೇವೆ ರೀ. ಇದು ಇದು ಸರ್ ಬೇದಾನ ಹಸಿಮಾಲ 18 ಬೆಳಿತೇವೆ ರೀ.
1: ಈಗ ತಾವು ದ್ರಾಕ್ಷಿ ಹಣ್ಣುಗಳನ್ನ ಮಾರಾಟ ಮಾಡ್ತೀರಿ ಅಥವಾ ಮನುಕ್ ಮಾಡ್ತೀರಿ?
0: ಸರ್ ನಾವು ಜಾಸ್ತಿಯಾಗಿ ಇತ್ತಿತ್ತಲಾಗಿ ಈಗ ಬೇದಾನ ಮಾಡ್ತೀರಿ, ಮನುಕೆ ಮಾಡ್ತೇವೆ.
1: ಮನುಕ ಮಾಡಿ
0: ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಅದು ಸ್ವಲ್ಪ ಇದು ಆಗತ್ತೆ ರೀ, ನಮಗೆ ರೇಟ್ ಡಿಫ್ರೆನ್ಸ್ ಆಗ್ತದ ಸ್ವಲ್ಪ. ಖರ್ಚು ವೆಚ್ಚ ಬಂದರೂ ಕೂಡ ಇದು ಮನುಕ್ ಮಾಡಿದ್ರೆ ನಮಗೆ ಸ್ವಲ್ಪ ಇಳುವರಿ ಐತಿ. ಥಾಮ್ಸನ್ ಬೆಳಿತೀವಿ, ಅದು ರಪ್ ಆ್ಯಂಡ್ ಟಪ್ ರೀ.

0: ಎರಡೂ ಆಗತ್ತೆ,
1: ಕಾಯಿನೂ ಬರುತ್ತೆ,
0: ಇವತ್ತು ಮಾರ್ಕೆಟಿಗೂ ಆಗತ್ತ, ಇವತ್ತು ಮನುಕ್ ಮಾಡಕ್ಕೂ ಆಗತ್ತೆ.
1: ಅಂದ್ರೆ ಕಾಯಿಗಳನ್ನು ಮಾರಾಟ ಮಾಡಬಹುದು, ಮನುಕ್ ಮಾಡಿನೂ ಮಾರಾಟ
0: ಮಾಡಬಹುದು, ಎರಡಕ್ಕ ನಾವು ಒತ್ತು ಕೊಟ್ಟಿವಿ. ಹಿಂಗಾಗಿ ನಾವು ಥಂಬ್ಸನ್ ಜಾಸ್ತಿ ಬೆಳಿತೇವ್ರಿ.
1: ಇದರಿಂದ ತಮಗ ಒಂದು ವರ್ಷಕ್ಕ ಎಷ್ಟು ಆದಾಯ ಬರ್ತೈತಿ?
0: ಈ ಒಂದು ಎಕರೆಕ್ರಿ ಸರ್, ಅದು ನಾವು ಮನುಕ್ ಮಾಡ್ಬೇಕಾರ 4-5 ಟನ್ ಬೆಳಿತೀವಿ. ಇವತ್ತಿನ ರೇಟಕ್ಕೆ ಆ ರೇಟಕ್ಕೆ ಸ್ವಲ್ಪ ಡಿಫರೆನ್ಸ್ ಐತಿ. ಈ 2 ವರ್ಷ ನಾವು ಬೆಳೆದ್ರಿಂದ ಸ್ವಲ್ಪ ನಮಗ ರೈತರಲ್ಲಿ ಸ್ವಲ್ಪ ಇದು ಆಗೈತಿ, ಸಂತೋಷ ತಂದ.
1: ಮಾರುಕಟ್ಟೆ ಬೆಲೆಗಳು ಜಾಸ್ತಿ ಆದಾಯ
0: ಬರ್ತಾ ಇದೆ.
1: ತಮ್ಮ ನಿರೀಕ್ಷೆಗಿಂತ ಒಂದು ಹೆಚ್ಚಿನ ಆದಾಯ ಬಂದೈತೆ.
0: ಹೆಚ್ಚಿನ ಆದಾಯ ಸಲ 2 ವರ್ಷ ಬಂದೈತಿ ಸರ್, ಮನಸ್ಸಿಗೆ ಆನಂದ ಆಗೈತೆ ರೈತರಿಗೆ.
1: ತುಂಬಾ ಸಂತೋಷ ಮುಲ್ಕರ್ ಗೌಡವರೆ. ಅದೇ ರೀತಿ ಈಗ ತಾವು ಜೀವಾಮೃತಗಳನ್ನು ಮಾಡ್ತೀನಿ ಅಂತ ಹೇಳಿದ್ರಿ. ಈ ಜೀವಾಮೃತ ಮಾಡ್ಬೇಕಂದ್ರೆ ತಮ್ಮಲ್ಲಿ ಹಸುಗಳ ಅವಶ್ಯಕತೆ ತುಂಬಾ ಮುಖ್ಯ. ಈಗ ತಾವು ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಹಸು ಸಾಕಾಣಿಕೆ ಏನಾದ್ರು ಮಾಡ್ತಾ ಇದ್ದೀವಿ?
0: ಹಾ ಮಾಡ್ತೇವೆ ಸರ್, ಆಡು ಸಾಕಾಣಿಕೆ ಮಾಡ್ತೇವೆ. ಕುರಿ ನಮ್ಮಲ್ಲಿ ಜಾಸ್ತಿ ಭೂಮಿ ಇರೋದ್ರಿಂದ ಆಡು ಸಾಕಾಣಿಕೆ.
1: ಎಷ್ಟಿದೆ ರೀ ತಮ್ಮದು ಆಡು?
0: ಒಂದು 5-10 ಆಡುಗಳನ್ನ ಮಾಡ್ತೇವೆ, ನಮ್ಮ ಇದಕ್ಕೆ ತಕ್ಕಂತೆ ಮೇಂಟೆನೆನ್ಸ್. ಅವು ಜಾಸ್ತಿ ದಕ್ಕಲ್ರಿ ಆಡುಗಳು, ಅವು ಮೇಂಟೆನೆನ್ಸ್ ಮಾಡ್ತೀವಿ. ಅಟ್ಟೆ ಅದ್ರ ಮುಖಾಂತರ ನಮ್ಮ ಹೊಲಕ್ಕೂ ಸ್ವಲ್ಪ ಅನುಕೂಲ ಆಗತ್ತೆ. ತಿರುಕುಳ ಮಾಡಿ ಬೆಳಿ ಮಾಡ್ತೇವ್ರಿ ಸ್ವಲ್ಪ ನಾವು. ಮೆಣಸಿನಕಾಯಿ ಪಿಣಿ ಇಂಥ ಕೊಯ್ದವು ಅವ್ರ ಸೆಗಣಿ ಹಾಕರ ಅಮೃತ ಇದ್ದಂಗೆ ರೀ. ರಾಸಾಯನಿಕ ಅವತ್ತಿ ಅಟ್ಟೆ ಕೆಲಸ ಮಾಡ್ತದೆ, ಇದು ಪೂರ್ತಿ 3 ತಿಂಗಳಲ್ಲಿ ಕಂಪಲ್ಸರಿ ಮಾಡ್ತದ್ರಿ. ಅದ್ರ ಉದ್ದೇಶ ಇಟ್ಕೊಂಡು ನಾವು ಇದು ಮಾಡ್ತೇವ್ರಿ. ಮತ್ತು ಆಡಿನಿಂದ ಹಾಲು ಭಾರಿ ಇದು ರೀ, ಅದು ಜವರ ಆಕಳಿಂದೂ ಬರ್ತೈತಿ. ಆ ಆಕಳು ಹೊಟ್ಟೆಗೆ ಅಚ್ಚರಿ ಬಂಗಾರ ಅಂತೇಳಿ ಅದು ಆ್ಯಕ್ಚುಲಿ ಕರೆಕ್ಟ್ ರೀ ಸರ್. ಜವರಿ ಆಕಳ ಅದ್ರದ್ದೆಲ್ಲ ಹಾಲು ಅಷ್ಟು ಇದು ತುಪ್ಪ ಮಾಡಿ ಪ್ರತಿಯೊಂದಕ್ಕೂ ವಾಪರಿಸ್ತಾರೆ ತುಪ್ಪದ್ರೆ. ಬರೀ ಮನುಷ್ಯಾಗ ಏನೋ ಆರಾಮ್ ತಪ್ಪಿರುತ್ತೆ, ಮೂರ ಹಾಕ್ತಾರೆ ಅದಕ್ಕೆ. ಸಿಗುದಿಲ್ಲ, ಕಷ್ಟ ಅದು. ಕೆಲವೊಬ್ಬರು ರೈತರಲ್ಲಿ ಅಷ್ಟೇ ಸಿಗ್ತವೆ. ಎಲ್ಲ ಈಗ 5 ಹಸುಗಳು ಬಂದವ, ಇದು ಅಂತೂ ಅವು ಮೊದಲು ತಿಳ್ಕೊಳ್ಬೇಕು. ಮೊದಲು ಹಿರಿಯರು ನಮ್ಗೆ ಹಾಕಿ ಕೊಟ್ಟಾರಪ್ಪ, ಯಾವ್ದು ಇಷ್ಟೇ ನೀವು ನೀಗ್ದಾಟ್ ಮಾಡ್ಕೊಂಡು ಹೋರಿ ಅಂತ ಹೇಳಿ ಅವ್ರ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ಇಟ್ಕೊಂಡು ಹೊಂಟಿದೇವ್ರಿ.
1: ಮಲ್ಕರಿ ಗೌಡವರೇ, ಅದೇ ರೀತಿ ಈಗ ತಾವು ಕಬ್ಬನ್ನು ಕೂಡ ಬೆಳೆದನಂತ ಹೇಳಿದ್ರಿ.
0: ಕಬ್ಬು ಬೆಳೆದ್ರಿ.
1: ಈಗ ತಮ್ಮ ಹೊಲದಲ್ಲಿ 2 ಎಕರೆ ಕಬ್ಬು ಬೆಳೆದ್ರಿ? ಈಗ
0: 2 ಎಕರೆ ಬೆಳೆದ್ರಿ.
1: 2 ಎಕರೆ ಯಾವ ತಳಿಯನ್ನು ತಾವು ನಾಟಿ ಮಾಡಿದಿರಿ?
0: ನಮ್ಮಲ್ಲಿ ಕೆಂಪು ಕಾಟಿ ಅದು ಬರ್ತದೆ ಸರ್, ಜವರಿ ಒಳಗೆ. ನಾವು ಜವರಿಗೆ ಗಾಣ ಮಾಡ್ತಿದ್ರು ಮೊದಲ, ಸ್ವಂತ ಗಾಣ. ನಮ್ಮಲ್ಲಿ ನಮ್ಮ ಅವರು ನಾವು ಕೂಡಿ ಗಾಣ ಕಟ್ಟಿರು. ನಮ್ಮ ಅವರು ಇಂಜನ್ ಮುಖಾಂತರ ನಮ್ಮಲ್ಲಿ 500 ಪೆಂಟಿ ತಾನೇ ಬೆಲ್ಲ ಬೆಳೆದೇವು. 30 ಕೆಜಿ ಬೆಲ್ಲ, 30 ಕೆಜಿ ಒಂದು ಪೆಂಟಿ, 500 ಪೆಂಟಿ ಬೆಳೆದೇವ್ರಿ. ಇವತ್ತಿನ ಹಿಂದಿನ ಹಿಡಿದು ಈಗ 10 ವರ್ಷ ಹಿಡಿದು ಬೆಳ್ಕೊತ ಬಂದಿ ನಾವು.
1: ಈಗಾದ್ರೂ ಮಾಡ್ತಾ ಇದ್ರಿ?
0: ಈಗ ಐತ್ರಿ, ಎಲ್ಲ ಸಜ್ಜ ಐತಿ. ಕ್ರಿಸರ್ ಐತಿ, ಗಾಣ ಐತಿ, ಎಲ್ಲ ಐತಿ. ಆದ್ರೆ ನಮ್ಮ ಮಳಿ ನಿಸರ್ಗ ಇದು ಮಾಡುವುದರಿಂದ ಸ್ವಲ್ಪ ಕಮ್ಮಿ ಮಾಡಿದ್ವಿ ಬೆಳೆ. ಗಾಣ ಮಾಡೋಲ್ಲ, ಈಗ ಕಾರ್ಖಾನೆ ಕಳಿಸ್ತೀವಿ. ಬೆಲ್ಲ ಬೆಳೆದೇವು, ಎಲ್ಲ ಪಾಕ ಎಲ್ಲ ತರ ಬೆಳೆದೇವ್ರಿ ನಾವು. ಎಲ್ಲ ನಮ್ಮಲ್ಲಿ ಎಲ್ಲ ತರ ಎಲ್ಲ ಐತಿ. 10 ಎಕರೆ ಕಬ್ಬು ಹಚ್ಚೀವ್ರಿ ನಮ್ಮ ಅವರು. ನಾವು ಕೂಡಿ 5-10 ಎಕರೆ ಕಬ್ಬು ಬೆಳೆದು ಸ್ವಂತ ಗಾಣ ಮಾಡಿ ಸ್ವಂತ ಮಾರಿವ್ರಿ. ಅವಾಗ ಇಷ್ಟು ರೇಟ್ ಇದ್ದಿತ್ತಲ್ಲ, ಆದ್ರೂ ನಾವು ನಂಬ್ಕೊಂಡಿದೀವಿ. ನಾವು ರೈತರು ಏನ್ ಮಾಡ್ಬೇಕು ಅದು ಮಾಡಿದೀವ್ರಿ ಎಲ್ಲ.
1: ಈಗ ತಾವು ಕಬ್ಬಿನಲ್ಲಿ ಎಷ್ಟು ಇಳುವರಿ ತಗೋತೀರಿ 1 ಎಕರೆಗೆ?
0: 1 ಎಕರೆಗೆ ಸರ 40-50 ಇದು ಬೆಳಿತೀರಿ ಟನ್.
1: ಒಂದು ಎವರೇಜ್ 50 ಟನ್ ಬರುತ್ತೆ. ಮಲ್ಕರಿಗೌಡವರೇ, ಅದೇ ರೀತಿ ಈಗ ನಮ್ಮ ಯುವ ರೈತರು ಕೃಷಿ ಮಾಡ್ಬೇಕನ್ನೋರು, ಅವ್ರಿಗೆ ತಾವು ಏನ್ ಕಿವಿ ಮಾತು ಹೇಳ್ತೀರಿ
0: ಸರ್? ಈಗ ರಾಸಾಯನಿಕ ಹೊರತುಪಡಿಸಿ ಸಾವಯವ ಹಾಕಿ ಬೆಳ್ರಿ ಅಂತೇಳಿ ನಾವು ಹೇಳ್ತೇವೆ, ಸಲಹೆ ಹೇಳ್ತೇವೆ ಸರ್. ಅದರಿಂದ ಒಳ್ಳೆ ಉತ್ಪನ್ನ ಬರ್ತೈತಿ, ರೈತರು ಕಷ್ಟಪಟ್ಟು ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಆಗತ್ತೆ. ರಾಸಾಯನಿಕ ಕಡಿಮೆ ಮಾಡ್ರಿ, ಸಾವಯವನ ಜಾಸ್ತಿ ಮಾಡ್ರಿ ಅಂತೇಳಿ ನಾವು ಹೇಳ್ತೀನಿ ಸರ್. ಜವರಿ ಆಕಳುಗಳು ಮಾಡ್ರಿ, ಅದರಲ್ಲಿ ಆಡುಗಳು ಮಾಡ್ರಿ, ನಿಮ್ಮಲ್ಲಿ ಸಂಸಾರ ತಕ್ಕಂತೆ ಒಳ್ಳೆ ಸುಗಮವಾಗಿ ಸಾಗ್ತದೆ. ಎಲ್ಲ ಥರ ಮಾಡ್ರಿ ಅಂತೇಳಿ ಹೇಳ್ತೇವ್ರೆ ರೈತರಿಗೊಂದು ಅನಿಸಿಕೆ.
1: ತುಂಬಾ ಸಂತೋಷ ಮಲ್ಕರಿ ಗೌಡವರೇ. ಇಲ್ಲಿ ತನಕ ನಮಗ ಈ ಸಮಗ್ರ ಕೃಷಿ ಸಾವಯವ ಕೃಷಿ ಕುರಿತು ನಮಗೆ ಸಾಕಷ್ಟು ಮಾಹಿತಿನ ಹಂಚಿಕೊಂಡ್ರಿ. ಈ ಕಾರ್ಯಕ್ರಮವನ್ನ ಕೇಳಿ ನಮ್ಮ ಯುವ ರೈತರು ತಮ್ಮ ಜೊತೆ ಮಾತಾಡ್ಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಕೊಡ್ತೇವೆ ಸರ್, 99 ಸರ್, 0278-9487 ಸರ್.
1: ಆತ್ಮೀಯರಿ, ಮಲ್ಕರಿ ಗೌಡ ಅಮ್ಮಗೊಂಡ ಬಿರಾದರ್ ಅವರು ಹೇಳಿದಂತ ನಂಬರನ್ನ ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9972789487. ಈ ನಂಬರ್ಗೆ ಕರೆ ಮಾಡಿ ಮಲ್ಕರಿ ಗೌಡ ಅಮ್ಮಗೊಂಡ ಬಿರಾದರ್ ಅವ್ರ ಜೊತೆ ಮಾತಾಡಿ ಅವರಿಂದ ಕೃಷಿಯ ಸಲಹೆಗಳನ್ನು ತಾವು ಪಡೆಯಬಹುದು ಅಂತ ಹೇಳ್ತಾ ಒಳ್ಳೆಯದು. ಮಲ್ಕರಿ ಗೌಡ ಅಮ್ಮಗೊಂಡ ಬಿರಾದರ್ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ದ್ರಾಕ್ಷಿ, ಟೊಮ್ಯಾಟೊ, ಕಾಯಿಪಲ್ಲೆ ಸಮಗ್ರ ಕೃಷಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ವಿಜಯಪುರ ಜಿಲ್ಲೆ ಚೆಡ್ಸನ್ ತಾಲೂಕಿನ ಇಂಚಗೇರಿ ಗ್ರಾಮದ ರೈತರಾದ ಮಲಕಾರಿ ಗೌಡ ಅಮ್ಮಗೊಂಡ ಬಿರಾದಾರ್ ಅವರೊಂದಿಗೆ ಸಾವಯವ ಹಾಗೂ ಸಮಗ್ರ ಕೃಷಿಯ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕೆಳಗರೆ ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳೋಣ. ಚೌಡಕ್ಕೆ ಪದಗಳನ್ನು ಚಿಕ್ಕೋಟದ ಗೌರವ ಮಾದರ್ ಹಾಗೂ ತಂಡದವರಿಂದ.

0: ಆತ್ಮೀಯರೇ, ಕೇಸರಮಣಿ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತ, ಇದರಲ್ಲಿ ಚೌಡಿಕೆ ಪದಗಳನ್ನು ಕೇಳಿದಿರಿ. ಇದನ್ನು ಪ್ರಸ್ತುತಪಡಿಸಿದವರು ತಿಕೋಟದ ಶ್ರೀಮತಿ ಗೌರವ ಮಾದರ್ ಹಾಗೂ ತಂಡದವರು. ಈ ಚೌಡಿಕೆ ಪದದೊಂದಿಗೆ ಇಂದಿನ ಕೇಸರಮಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಇಂದಿನ ಕಿಸಾನವಾಣಿ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:34 ಆಗುತ್ತಲಿದ್ದು, ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳದು, ತದನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ

0: ಕೇಳುಗರೆ, ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರ್ ಅನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
1: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರೊಮೇನಿಯಾ ಸಂಬಂಧ ಮತ್ತಷ್ಟು ಬಲಿಷ್ಠ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಟಿ20 ಕ್ರಿಕೆಟ್, ಜಿಂಬಾಬ್ವೆ ತಂಡಕ್ಕೆ 220 ರನ್ಗಳ ಗುರಿ ನೀಡಿದ ಭಾರತ. ವಾರ್ತೆಗಳ ವಿವರ. ವಿದೇಶಗಳಲ್ಲಿ ವಾಸಿಸುವ ಭಾರತೀಯರು ತಮ್ಮ ಮಾತೃಭೂಮಿಯೊಂದಿಗೆ ಆಳವಾದ ಸಂಪರ್ಕ ಹೊಂದಿದ್ದಾರೆ ಹಾಗೂ ಅವರ ಸಾಧನೆಗಳು ಮತ್ತು

0: ಸಮರ್ಪಣೆಯ ಮೂಲಕ ಪ್ರತಿಯೊಬ್ಬ ಭಾರತೀಯರನ್ನು ಹೆಮ್ಮೆ ಪಡುವಂತೆ ಮಾಡುತ್ತಿದ್ದಾರೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರೊಮೇನಿಯಾದ ಬುಕಾರೆಸ್ಟ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಿದ ಅವರು, ರೊಮೇನಿಯಾ ಅಧ್ಯಕ್ಷ ನಿಕುಸೋರ್ ಡಾನ್ ಮತ್ತು ಇತರ ನಾಯಕರೊಂದಿಗಿನ ತಮ್ಮ ಸಂವಹನವು ದ್ವಿಪಕ್ಷೀಯ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಬಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದರು. ಭಾರತ ಮತ್ತು ರೊಮೇನಿಯಾ ನಡುವಿನ ಸಹಕಾರವು ವ್ಯಾಪಾರ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್ ತಂತ್ರಜ್ಞಾನ, ಶಿಕ್ಷಣ, ಸಂಶೋಧನೆ, ಆರೋಗ್ಯ ರಕ್ಷಣೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ವಿಸ್ತರಿಸಿದೆ ಎಂದು ಅವರು ತಿಳಿಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಉಲ್ಲೇಖಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು, ಇದರ ಆರಂಭಿಕ ಅನುಷ್ಠಾನವು ರೊಮೇನಿಯಾ ಮತ್ತು ಇತರ ಐರೋಪ್ಯ ಒಕ್ಕೂಟದ ಸದಸ್ಯ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆಗೆ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಇಂದು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಕಳೆದ 10 ದಿನಗಳಿಂದ ವಿದ್ಯಾರ್ಥಿಗಳ ಪ್ರತಿಭಟನೆಯ ನಂತರದ ಪರಿಸ್ಥಿತಿಯಿಂದ ತಮಗೆ ನೋವಾಗಿದೆ, ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿನ ಪರಿಸ್ಥಿತಿಯನ್ನು ಪರಿಗಣಿಸಿ ರಾಷ್ಟ್ರ ವಿರೋಧಿ ಶಕ್ತಿಗಳು ಅದನ್ನು ಬಳಸಿಕೊಳ್ಳದಂತೆ ತಡೆಯುವ ಜೊತೆಗೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವು ಕಾನೂನು ಸಂಕೀರ್ಣತೆಗಳಲ್ಲಿ ಸಿಲುಕಿಕೊಳ್ಳದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಪ್ರಧಾನಿಗೆ ರಾಜೀನಾಮೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿರುವ ಧರ್ಮೇಂದ್ರ ಪ್ರಧಾನ್, ರಾಷ್ಟ್ರ ಸೇವೆಯು ತಮ್ಮ ಜೀವನದ ಅತ್ಯುನ್ನತ ಆದ್ಯತೆಯಾಗಿದೆ ಮತ್ತು ಅದಕ್ಕೆ ಸದಾ ಸಮರ್ಪಿತ ಎಂದು ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ದಶಕದ ಪ್ರಯಾಣವು ಸಾರ್ವಜನಿಕ ಜೀವನ ಮತ್ತು ವಿದ್ಯಾರ್ಥಿಗಳ ಕಲ್ಯಾಣಕ್ಕೆ ಹಾಗೂ ಜೀವಮಾನದ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಅವರ ಸಮರ್ಪಿತ ಸೇವೆ, ಸುಧಾರಣೆಗಳಿಗೆ ಬದ್ಧತೆ ಮತ್ತು ಬಲವಾದ ಭಾರತವನ್ನು ನಿರ್ಮಿಸಲು ನೀಡಿದ ಕೊಡುಗೆಗಾಗಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಭಾರತದ ಶಿಕ್ಷಣ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಕ್ಷೇಮಕ್ಕಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಪ್ರಾಮಾಣಿಕ ಪ್ರಯತ್ನಗಳನ್ನು ಸಚಿವ ಕಿರಣ್ ರಿಜಿಜು ಶ್ಲಾಘಿಸಿದ್ದಾರೆ. ಸರ್ಕಾರ ತನ್ನ ಬೇಡಿಕೆಗಳಿಗೆ ಒಪ್ಪಿಕೊಂಡ ಬಳಿಕ ಸಿಜೆಪಿ ತನ್ನ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ಸಿಜೆಪಿ ನಿಯೋಗದೊಂದಿಗೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳು ಮತ್ತು ಪ್ರಶ್ನೆಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಬೇಡಿಕೆಗಳ ಮೇಲೆ ಕೇಂದ್ರೀಕರಿಸುವ 3ನೇ ಸುತ್ತಿನ ಚರ್ಚೆ ನಡೆಸಿದರು. ನಂತರ ನವದೆಹಲಿಯಲ್ಲಿ ಸಿಜೆಪಿ ನಿಯೋಗದೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಸಭೆಯಲ್ಲಿ ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬಾರದು ಮತ್ತು ಅವರ ವಿರುದ್ಧ ಯಾವುದೇ ಎಫ್ಐಆರ್ಗಳನ್ನು ದಾಖಲಿಸಬಾರದು ಎಂಬ ಸಿಜೆಪಿಯ ಬೇಡಿಕೆಗಳನ್ನು ಸರ್ಕಾರ ಮಾನ್ಯ ಮಾಡಿದೆ ಎಂದು ಹೇಳಿದರು. ಯಾವುದೇ ಎಫ್ಐಆರ್ ದಾಖಲಾಗಿದ್ದರೆ ಅದನ್ನು ಹಿಂಪಡೆಯಲಾಗುತ್ತದೆ ಮತ್ತು ಎಫ್ಐಆರ್ಗಳ ಪ್ರತಿಗಳನ್ನು ಸಹ ಒದಗಿಸಲಾಗುತ್ತದೆ ಎಂದು ಸರ್ಕಾರ ಒಪ್ಪಿಕೊಂಡಿದೆ. ಆತ್ಮಹತ್ಯೆ ಮಾಡಿಕೊಂಡವರಿಗೆ ಪರಿಹಾರದ ವಿಷಯದ ಬಗ್ಗೆ ಸರ್ಕಾರ ಸಂಪೂರ್ಣ ಸಹಾನುಭೂತಿಯನ್ನು ಹೊಂದಿದೆ. ನಿಯಮಗಳಿಗೆ ಅನುಸಾರವಾಗಿ ಗರಿಷ್ಠ ಪರಿಹಾರವನ್ನು ಒದಗಿಸುವುದನ್ನು ಸರ್ಕಾರ ಖಚಿತಪಡಿಸುತ್ತದೆ ಎಂದು ಅವರು ತಿಳಿಸಿದರು. ಸಿಜೆಪಿಯ ಮುಖ್ಯ ವಕ್ತಾರ ಸೌರವ್ ದಾಸ್ ಮಾತನಾಡಿ, ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳುವುದಾಗಿ ಘೋಷಿಸಿದರು. ಪ್ರಾಚೀನ ಬೌದ್ಧ ತಾಣ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಇದನ್ನು ಭಾರತದ ಸಾಂಸ್ಕೃತಿಕ ಪರಂಪರೆಗೆ ನಿರ್ಣಾಯಕ ಕ್ಷಣ ಎಂದು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಸಾರನಾಥವು ಶಾಂತಿ, ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯ ಕಾಲಾತೀತ ದೀಪಸ್ತಂಭವಾಗಿದೆ. ಇದು ಮಾನವೀಯತೆಗೆ ಭಾರತೀಯ ನಾಗರಿಕತೆಯ ಆಳವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಕೊಡುಗೆಗಳನ್ನು ಪ್ರತಿಬಿಂಬಿಸುತ್ತದೆ. ಪೀಳಿಗೆಯಿಂದ ಪೀಳಿಗೆಗೆ ಸ್ಫೂರ್ತಿ ನೀಡುವ ವಿಚಾರಗಳ ತೊಟ್ಟಿಲಾಗಿ ರಾಷ್ಟ್ರದ ಶಾಶ್ವತ ಪಾತ್ರವನ್ನು ಈ ಶಾಸನವು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು

ವೀಕ್ಷಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ಸಿಂಗಾಪುರದ ಕಾನೂನು ಸಚಿವ ಎಡ್ವಿನ್ ಟಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅರ್ಜುನ್ ರಾಮ್ ಮೇಘವಾಲ್, ಸಭೆಯಲ್ಲಿ ಭಾರತ ಸಿಂಗಾಪುರ ನಡುವಿನ ಕಾನೂನು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಹಾಗೂ ಸಾಂಸ್ಥಿಕ ಮತ್ತು ನ್ಯಾಯಾಂಗ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಪರಿವರ್ತನಾತ್ಮಕ ಕಾನೂನು ಸುಧಾರಣೆಗಳನ್ನು ಮುಂದುವರೆಸುವುದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಕಾನೂನು ಸಹಭಾಗಿತ್ವವನ್ನು ವಿಸ್ತರಿಸುವ ಕಾರ್ಯಕ್ಕೂ ಆದ್ಯತೆ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ಐಸಿಜಿ ದಮನ್, ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಕ್ಷಿಣ ಗುಜರಾತ್ನ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿದ್ದ 170 ಮಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಿದೆ. ಈ ತಿಂಗಳ 22ರ ಮಧ್ಯರಾತ್ರಿಯಿಂದ ಇದುವರೆಗೆ 11 ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು ನಿರಂತರ ಮಳೆ, ತೀವ್ರ ಪ್ರವಾಹ ಹಾಗೂ ಅತ್ಯಂತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯ ನಡುವೆಯೂ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ಚಿನ್ನ ಕಳ್ಳಸಾಗಣೆ ಗುಂಪುಗಳ ಮೇಲೆ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಕಳ್ಳಸಾಗಣೆ ಮಾಡುತ್ತಿದ್ದ ಒಟ್ಟು 27 ಕಿಲೋಗ್ರಾಂ ತೂಕದ ವಿದೇಶಿ ಮೂಲದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು 12 ಜನರನ್ನು ಬಂಧಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಮುಂಬೈನಲ್ಲಿ ಡಿಆರ್ಐ ಅಧಿಕಾರಿಗಳು ಇಥಿಯೋಪಿಯಾದ ಅಡಿಸ್ ಅಬಾಬಾದಿಂದ ಆಗಮಿಸಿದ 3 ಪ್ರಯಾಣಿಕರನ್ನು ಬಂಧಿಸಿದ್ದು ಸುಮಾರು 12 ಕಿಲೋಗ್ರಾಂಗಳಷ್ಟು ತೂಕದ ವಿದೇಶಿ ಮೂಲದ 6 ಚಿನ್ನದ ಇಟ್ಟಿಗೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿಮಾನದ ಹಿಂಭಾಗದ ಶೌಚಾಲಯದ ಸೀಲಿಂಗ್ ಪ್ಯಾನೆಲ್ಗಳ ಒಳಗೆ ಚಿನ್ನವನ್ನು ಮರೆಮಾಡಲಾಗಿತ್ತು. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಉತ್ತರ ಪ್ರದೇಶದ ಬ್ರಹ್ಮಪುತ್ರ ಮೇಲ್ನಲ್ಲಿ ಸುಮಾರು 5 ಕಿಲೋಗ್ರಾಂಗಳಷ್ಟು ತೂಕದ ವಿದೇಶಿ ಮೂಲದ 42 ಚಿನ್ನದ ಬಿಸ್ಕೆಟ್ಗಳನ್ನು ಕಳ್ಳಸಾಗಣೆ ಮಾಡುತ್ತಿದ್ದಾಗ ಮಹಿಳಾ ಪ್ರಯಾಣಿಕರೊಬ್ಬರನ್ನು ಬಂಧಿಸಲಾಯಿತು. ಬಾಂಗ್ಲಾದೇಶದ ಮೂಲಕ ಭಾರತಕ್ಕೆ ಚಿನ್ನವನ್ನು ಕಳ್ಳಸಾಗಣೆ ಮಾಡಲಾಗಿದೆ ಎಂಬುದನ್ನು ವಿಚಾರಣೆಯ ಸಮಯದಲ್ಲಿ ಮಹಿಳೆ ಒಪ್ಪಿಕೊಂಡಿದ್ದಾರೆ. ಮುಂಬೈ, ಕೋಲ್ಕತ್ತಾ, ಕೊಚ್ಚಿ ಮತ್ತು ಗೌಹಾಟಿಯಲ್ಲಿ ಇದೇ ರೀತಿಯ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು 8 ಜನರನ್ನು ಬಂಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಜಿಂಬಾಬ್ವೆಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 219 ರನ್ ಗಳಿಸಿದೆ. ಭಾರತದ ಪರ ಇಶಾನ್ ಕಿಶನ್ 81 ರನ್ ಸಿಡಿಸಿದರೆ ತಿಲಕ್ ವರ್ಮಾ 60 ರನ್ ಪೇರಿಸಿದರು. ಗೆಲುವಿನ ಗುರಿ ಬೆನ್ನತ್ತಿರುವ ಜಿಂಬಾಬ್ವೆ ಇತ್ತೀಚಿನ ವರದಿಯಂತೆ 13 ಓವರ್ಗಳಿಗೆ 6 ವಿಕೆಟ್ ನಷ್ಟಕ್ಕೆ 99 ರನ್ ಮಾಡಿ ಆಡುತ್ತಿದೆ. ಕಳೆದ 1 ತಿಂಗಳಿನಲ್ಲಿ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಇರಾನ್ನಿಂದ ಒಟ್ಟು 14,539 ಅಫ್ಘಾನ್ ನಿರಾಶ್ರಿತ ಕುಟುಂಬಗಳು ದೇಶಕ್ಕೆ ಮರಳಿವೆ ಎಂದು ಅಫ್ಘಾನಿಸ್ತಾನ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರೊಮೇನಿಯಾ ಸಂಬಂಧ ಮತ್ತಷ್ಟು ಬಲಿಷ್ಠ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಟಿ20 ಕ್ರಿಕೆಟ್ ಜಿಂಬಾಬ್ವೆ ತಂಡಕ್ಕೆ 220 ರನ್ಗಳ ಗುರಿ ನೀಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ, ವಾಣಿಜ್ಯ ಆರ್ಥಿಕ ಸಹಕಾರ ತಂತ್ರಜ್ಞಾನ ಕುರಿತು ಮಾತುಕತೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾ ನೆಲೆಯಲ್ಲಿ ಐಎನ್ಎಸ್ ಮಾಲ್ವಣ್ ಯುದ್ದ ನೌಕೆ ಸೇರ್ಪಡೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಾಯು ಜಲಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ತಮ್ಮನ್ನು ಭೇಟಿಯಾದ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ವಾಣಿಜ್ಯ

0: ಆರ್ಥಿಕ ಸಹಕಾರ ತಂತ್ರಜ್ಞಾನ ಕುರಿತು ಮಾತುಕತೆ ನಡೆಸಿದರು. ಜಪಾನ್ ದೇಶದ ಫುಕುವೋಕದ ಭಾರತದ ಕಾನ್ಸುಲೇಟ್ ಜನರಲ್ ರಾಮ್ಕುಮಾರ್ ಜೊತೆ ಮುಖ್ಯಮಂತ್ರಿ ಅವರು ಉಭಯ ದೇಶಗಳ ಬಲ ಸಂವರ್ಧನೆ ಕುರಿತಂತೆ ಮಾತುಕತೆ ನಡೆಸಿದರು. ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರಕ್ಕಾಗಿ ಅವಕಾಶ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಭಾರತಕ್ಕೆ ಲಕ್ಸಂಬರ್ಗ್ನ ಗ್ರ್ಯಾಂಡ್ ಡಚ್ಚಿಯ ರಾಯಭಾರಿ ಕ್ರಿಶ್ಚಿಯನ್ ಬೀವರ್, ಲಕ್ಸಂಬರ್ಗ್ನ ರಾಯಭಾರ ಕಚೇರಿಯ ಕೌನ್ಸಿಲರ್ ಮ್ಯಾಕ್ಸಿಮೆ ವಿಕ್ಟರ್ ಮತ್ತು ಬೆಂಗಳೂರಿನಲ್ಲಿರುವಂತಹ ಲಕ್ಸಂಬರ್ಗ್ನ ಗೌರವ ಕೌನ್ಸುಲ್ ಸುರೇಶ್ ವಾಸ್ವಾನಿ ಅವರು ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದರು. ಲಕ್ಸಂಬರ್ಗ್ ಜೊತೆಗಿನ ರಾಜ್ಯದ ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ ಹಾಗೂ ಆರ್ಥಿಕ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಚಾರ ವಿನಿಮಯ ನಡೆಸಿತು. ಬೆಂಗಳೂರು ಸ್ಪೇಸ್ ಎಕ್ಸ್ಪೋ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಲಕ್ಸಂಬರ್ಗ್ ಉಪಪ್ರಧಾನಿ ಕ್ಸೇವಿಯರ್ ಬೆಟಲ್ ಮತ್ತು ವಿದೇಶಾಂಗ ವ್ಯವಹಾರ ಮತ್ತು ವಾಣಿಜ್ಯ ಖಾತೆ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿಯೂ ಮಾತುಕತೆ ನಡೆಸಲಾಯಿತು. ಬೆಂಗಳೂರಿನಲ್ಲಿರುವಂತಹ ಆಸ್ಟ್ರೇಲಿಯಾ ಕಾನ್ಸುಲ್ ಜನರಲ್ನ ಹಿಲರಿ ಮ್ಯಾಕ್ ಗೇಚಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ಆಸ್ಟ್ರೇಲಿಯಾ ನಡುವಿನ ಸಹಭಾಗಿತ್ವ ಬಲವರ್ಧನೆ ಬಗ್ಗೆ ಚರ್ಚೆ ನಡೆಸಲಾಯಿತು. ತಂತ್ರಜ್ಞಾನ, ಶಿಕ್ಷಣ ಮತ್ತು ಜನರ ನಡುವಿನ ಸೌಹಾರ್ದ ಸಂಬಂಧ ವಿಕೇಂದ್ರೀಕರಿಸಿ ಮಾತುಕತೆ ನಡೆಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಗೆ ಐಎನ್ಎಸ್ ಮಾಲ್ವಣ್ ಯುದ್ದ ನೌಕೆಯನ್ನು ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಈ ವೇಳೆ ಮಾತನಾಡಿದ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಇದರಿಂದ ದೇಶದ ಕರಾವಳಿ ರಕ್ಷಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಇದು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತಷ್ಟು ವೃದ್ಧಿಸುವ ಮಹತ್ವದ ಹೆಜ್ಜೆಯಾಗಿದೆ. ಐಎನ್ಎಸ್ ಮಾಲ್ವಣ್ ಸೇರ್ಪಡೆಯೊಂದಿಗೆ ಭಾರತೀಯ ನೌಕಾಪಡೆಯ ಕರಾವಳಿ ಕಣ್ಗಾವಲು, ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆ ಹಾಗೂ ಸಮುದ್ರ ಭದ್ರತಾ ಸಾಮರ್ಥ್ಯ ಮತ್ತಷ್ಟು ಬಲಿಷ್ಠವಾಗಲಿದೆ. ಸ್ವದೇಶಿ ಯುದ್ದ ನೌಕೆ ನಿರ್ಮಾಣ ಕ್ಷೇತ್ರದಲ್ಲಿನ ಭಾರತದ ಸಾಧನೆಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ಮೂರು ಸೇನಾಪಡೆಗಳ ನಡುವಿನ ಸಮನ್ವಯ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೃದ್ಧಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: According to me, any technology delayed is technology denied. So we all who are in this field of aviation, military sailing or military land war, we have to realize that part, that if things have to happen, they have to happen at a certain pace that we still remain relevant. And I'm very happy that the way our indigenous infrastructure is growing in terms of R&D, in terms of production, there is a big impetus which has been given. I'm not saying we've reached somewhere very close to the target, but we are in the right direction. And as long as one is moving in the right direction, there is hope. I'm sure if we don't waver from this path, if we remain focused on this, this will be a game changer. I must compliment the entire team of shipbuilding for delivering this fine platform to the nation. And also, I must commend the Indian Navy's project trials and acceptance teams for their sustained effort and meticulous oversight, you know, in ensuring the successful induction of so many ships, including this.
0: ಕಾರ್ಯಕ್ರಮದಲ್ಲಿ ಪಶ್ಚಿಮ ನೌಕಾ ಕಮಾಂಡ್ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಾಯನ್ ಮಾತನಾಡಿ, ಕಾರವಾರದ ನೌಕಾನೆಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುದ್ದ ನೌಕೆ ಲೋಕಾರ್ಪಣೆಗೊಂಡಿದೆ. ಐಎನ್ಎಸ್ ಮಾಲ್ವಾಡ್ ಆತ್ಮನಿರ್ಭರ ಭಾರತಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ ಎಂದು ತಿಳಿಸಿದ್ದಾರೆ. ಐಎನ್ಎಸ್ ಮಾಲ್ವಾಡ್ ಯುದ್ದ ನೌಕೆಯ ಕಮಾಂಡರ್ ಚೀಫ್ ಪ್ರವೀಣ್ ಕುಮಾರ್ ತಿವಾರಿ, ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ ವ್ಯವಸ್ಥಾಪಕ ಜೋಸ್ ವಿಜಯ್ ಸೇರಿದಂತೆ ಹಿರಿಯ ನೌಕಾಪಡೆಯ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ರಕ್ಷಣಾ ಉದ್ಯಮ ವಲಯದ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಪ್ಲೇಸ್ಮೆಂಟ್ ಮತ್ತು ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ದೇಶದ ಅತ್ಯುನ್ನತ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವ ಪ್ರೊಫೆಸರ್ ಪ್ರಸಾದ್ ಬಿ ರಾಮ್ಪುರೆ ಮತ್ತು ಗೂಗಲ್ ಫಾರ್ ಎಜುಕೇಷನ್ ಇಂಡಿಯಾ ಕಂಪನಿಯ ಮುಖ್ಯಸ್ಥ ಸಂಜಯ್ ಜೈನ್ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎಐ ಕೌಶಲ್ಯ, ಬೋಧಕರಿಗೆ ಕೌಶಲ್ಯ ಶಿಕ್ಷಣ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕೈಗಾರಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ದಪಡಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಪಡೆಯಲು ತರಬೇತಿ ನೀಡುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕ್ವಾಲ್ಕಮ್, ಭಾರತ್ ಸ್ಕಿಲ್ಸ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್, ಸೀಲ್ ಕಂಪನಿಗಳ ಜೊತೆಯೂ ವಿಟಿಯು ಒಪ್ಪಂದ ಮಾಡಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿರುವ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್, ವಿಟಿಯು 220 ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದ್ದು ಇಲ್ಲಿ 300,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ದಿಮತ್ತೆ ಇಂದು ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಜೊತೆ ಎಐ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಷ್ಟೀಯ ಶುದ್ದ ವಾಯು ಕಾರ್ಯಕ್ರಮ ಎನ್ಸಿಎಪಿ ಅಡಿಯಲ್ಲಿ ವಾಯುಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ

0: ಬದಲಾವಣೆ ಸಚಿವಾಲಯ ತಿಳಿಸಿದೆ. ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ವಾಯು ಮತ್ತು ಜಲ ಗುಣಮಟ್ಟ ಮೇಲ್ವಿಚಾರಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಕ್ರಮಗಳ ಕುರಿತು ಸಂಸತ್ತಿನಲ್ಲಿ ಕೇಳಿದ್ದ ಚುಕ್ಕಿ ರಹಿತ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಈ ಮಾಹಿತಿ ನೀಡಿದೆ. ದಾವಣಗೆರೆಯಲ್ಲಿ ಗಾಳಿಯಲ್ಲಿನ ಧೂಳಿನ ಕಣಗಳ ಪ್ರಮಾಣದಲ್ಲಿ ಶೇಕಡಾ 41% ಇಳಿಕೆಯಾಗಿದೆ. ಇದರೊಂದಿಗೆ ದಾವಣಗೆರೆ ಮತ್ತು ಕಲಬುರಗಿ ನಗರಗಳು ರಾಷ್ಟೀಯ ವಾಯು ಗುಣಮಟ್ಟ ಮಾನದಂಡವನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಎನ್ಸಿಎಪಿ ಅಡಿಯಲ್ಲಿ ಇತರ ನಗರಗಳಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಶೇಕಡಾ 23 ಹಾಗೂ ಬೆಂಗಳೂರಿನಲ್ಲಿ ಶೇಕಡಾ 17% ಸುಧಾರಣೆ ಕಂಡು ಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಬೆಂಗಳೂರು, ದಾವಣಗೆರೆ, ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ 2019-20 2025-26 ಅವಧಿಯಲ್ಲಿ ಒಟ್ಟು 625.94 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಿಪಿಸಿಬಿ ಮಾರ್ಗಸೂಚಿಗಳಂತೆ ನಿರಂತರ ತಪಾಸಣೆ ನಡೆಸುತ್ತಿದ್ದು ರಾಜ್ಯದಲ್ಲಿ ಪ್ರಸ್ತುತ 358 ಜಲ ಗುಣಮಟ್ಟ ಹಾಗೂ 73 ವಾಯು ಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ 2018ರಲ್ಲಿ 17% ಮಾಲಿನ್ಯ ಪೀಡಿತ ನದಿ ವ್ಯಾಪ್ತಿ ಸಂಖ್ಯೆ 2025ರ ವೇಳೆಗೆ 14ಕ್ಕೆ ಇಳಿಕೆಯಾಗಿದೆ. ಅಮೃತ್ 2.0 ಯೋಜನೆಯಡಿ ರಾಜ್ಯದ 159 ಜಲಮೂಲಗಳ ಪುನರುಜ್ಜೀವನಕ್ಕಾಗಿ 520.20 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತದ ನೀತಿ ಆಯೋಗ ಅಟಲ್ ಇನೋವೇಷನ್ ಮಿಷನ್ ರಾಷ್ಟಮಟ್ಟದಲ್ಲಿನ ತಳಮಟ್ಟದ ನಾವೀನ್ಯತೆಯ ಕೊಡುಗೆಗಾಗಿ ಕೂಡ ಮಾಡುವಂತಹ 2026ನೇ ಸಾಲಿನ ರಾಷ್ಟಮಟ್ಟದ ಸಾಧಕರ ಗೌರವಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದರಿಯ ಅನುಷಾ ಆಚಾರ್ ಪಾತ್ರರಾಗಿದ್ದಾರೆ. ಬಾಣಂತನ ಹಂತದಲ್ಲಿ ಪರಂಪರೆಯ ಲೇಹ ಉಪಚಾರದ ಆಹಾರವನ್ನ ನಾವೀನ್ಯತೆಯ ಜೊತೆಗೆ ಉಳಿಸಿ ಬೆಳೆಸುವ ನಿಟ್ಟನಲ್ಲಿ ಸ್ಟಾರ್ಟ್ಅಪ್ ಮೂಲಕ ಅನುಷಾ ಅವರು ಆರಂಭಿಸಿರುವ ಮಾವೇದಾಸ್ ಉತ್ಪನ್ನ ಆಯ್ಕೆಯಾಗಿದೆ. ಇದೇ 31ರಂದು ದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಾಧಕರನ್ನ ಗೌರವಿಸಲಿದ್ದಾರೆ. ಕರ್ನಾಟಕದಿಂದ ಆಯ್ಕೆಯಾಗಿರುವ ಇಬ್ಬರು ಸಾಧಕರ ಪೈಕಿ ಅನುಷಾ ಆಚಾರ್ ಒಬ್ಬರಾಗಿದ್ದಾರೆ. ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರದವರಾದಂತಹ ಅನುಷಾ ಅವರು ಬಿಇ ಎಲೆಕ್ಟ್ರಿಕಲ್ ಪದವೀಧರೆ. ದೇಸಿ ಆಹಾರ, ಅದರಲ್ಲೂ ಮೆಂತೆ ಸತ್ವ, ಬಾಣಂತಿ ಲೇಹ, ಬೆಳ್ಳುಳ್ಳಿ ಲೇಹ, ಮೆಂತೆ ಲಡ್ಡು ಇತ್ಯಾದಿ ಬಾಣಂತಿ ಆರೈಕೆಯ ಆಹಾರಾದಿಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಒದಗಿಸುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ಪರಂಪರೆಯ ಆಹಾರ ಪದ್ದತಿಯನ್ನು ಪರಿಚಯಿಸುವ ಮತ್ತು ಅದರ ಮಹತ್ವ ಸಾರುವ ಕೆಲಸವನ್ನು ಅನುಷಾ ಮಾಡುತ್ತಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ಅನುಷಾ, ಇದೊಂದು ಹೆಮ್ಮೆಯ ವಿಷಯ. ನಮ್ಮ ಪರಂಪರೆಯ ಬಾಣಂತಿ ಲೇಹ ಪದ್ದತಿ ಉಳಿಯಬೇಕೆಂಬ ನಿಟ್ಟನಲ್ಲಿ ಸ್ಟಾರ್ಟ್ಅಪ್ ಮೂಲಕ ಆರಂಭಿಸಿರುವ ಮಾವೇದಾಸ್ ಉತ್ಪನ್ನಕ್ಕೆ ಎಲ್ಲೆಡೆಯಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದು ಹೇಳಿದ್ದಾರೆ.
1: ನನ್ನ ಈ ಕನಸಿಗೆ ಪೂರಕವೆಂಬಂತೆ ಭಾರತದ ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ರಾಷ್ಟಮಟ್ಟದಲ್ಲಿನ ತಳಮಟ್ಟದ ನಾವೀನ್ಯತೆಯ ಕೊಡುಗೆಗಾಗಿ ಕೊಡಮಾಡುವ 2026ನೇ ಸಾಲಿನ ಆಯ್ದ 26 ರಾಷ್ಟಮಟ್ಟದ ಸಾಧಕರ ಪೈಕಿ ನಮ್ಮ ಈ ಮಾವೇದಾಸ್ ಆಯ್ಕೆಯಾಗಿದೆ. ದೇಶದ 250 ಅಧಿಕ ನಾವೀನ್ಯತೆಯ ಸ್ಟಾರ್ಟ್ಅಪ್ಗಳವರು ಈ ಸ್ಪರ್ಧಾ ಕಣದಲ್ಲಿದ್ದು ಅಂತಿಮ ಹಂತದಲ್ಲಿ 26 ಮಂದಿಗೆ ಈ ಸಾಲಿನ ರಾಷ್ಟೀಯ ಮನ್ನಣೆ ದೊರೆಯುತ್ತಿದೆ. ನಮ್ಮ ಮುಖ್ಯವಾದ ಧ್ಯೇಯ ಏನೆಂದರೆ ಭಾರತದ ಈ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರಗಳನ್ನು ಉಳಿಸುವುದು, ಹಾಗೆ ಈ ಪೌಷ್ಟಿಕ ಆಹಾರದ ಮೂಲಕ ಮುನ್ನೆಚ್ಚರಿಕಾ ಆರೋಗ್ಯವನ್ನು ಉತ್ತೇಜಿಸುವುದು ಹಾಗೂ ಆಧುನಿಕ ಕುಟುಂಬಗಳಿಗೆ ಈ ಆಹಾರವನ್ನು ಸುಲಭವಾಗಿ ಲಭ್ಯವಂತೆ ಮಾಡುವುದು. ಮಾವೇದಾಸ್ ನಾನು ಹೇಳಬೇಕಂದ್ರೆ ಇದೊಂದು ಅಡುಗೆ ಮನೆಯಿಂದ ಆರಂಭವಾಯಿತು. ನನ್ನ ಅಜ್ಜಿಯವರಿಂದ ಕಲಿತ ಈ ಪ್ರಸವೋತ್ತರ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಸುರಕ್ಷಿತ, ಗುಣಮಟ್ಟದ ಮತ್ತು ಬಳಸಲು ಸುಲಭವಾದ ಉತ್ಪನ್ನಗಳಾಗಿ ರೂಪಿಸಿದ್ದೇವೆ. ನಮ್ಮ ಉತ್ಪನ್ನಗಳು FSSAI ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಪೂರಕ ಆಹಾರಗಳಿವೆ, ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ.
0: ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯಿತು. ಎಸ್ಕೆ ಹಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲೆಡೆ ಬರದ ಛಾಯೆ ಆವರಿಸಿದ್ದು ಕಾವೇರಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರವೇ ಬಳಸಿಕೊಳ್ಳಬೇಕು ಎಂದು ಎಲ್ಲಾ ರಾಜ್ಯಗಳಿಗೆ ನಿರ್ದೇಶನ ನೀಡಲಾಗಿದೆ. ನೀರಿನ ಕೊರತೆ ಎದುರಾಗುವುದನ್ನು ತಪ್ಪಿಸುವ ಸಲುವಾಗಿ ಕೃಷಿ ಹಾಗೂ ಇತರ ನೀರಾವರಿ ಉದ್ದೇಶಗಳಿಗೆ ಕಾವೇರಿ ನೀರನ್ನು ಬಳಸಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸುವ ನಿಟ್ಟನಲ್ಲಿ ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈಗಾರಿಕೆಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜಿಸಿದ್ದಂತಹ ಜಾಗತಿಕ ಸಿಎಸ್ಆರ್ ಮತ್ತು ಸುಸ್ಥಿರತಾ ಶೃಂಗಸಭೆ 2026ನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಬೆಳವಣಿಗೆಗೆ ಎಫ್ಕೆಸಿಸಿಐ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದರು. ಸಿಎಸ್ಆರ್ ಎಂಬುದು ದಾನವಲ್ಲ, ಇದು ಸುಸ್ಥಿರ ಅಭಿವೃದ್ಧಿಯಲ್ಲಿ ಹೂಡಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಸಮತೋಲಿತ ವಿಧಾನದ ಅಗತ್ಯವನ್ನು

0: ಒತ್ತಿ ಹೇಳಿದ ಅವರು, ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ಸಮಾನವಾಗಿ ಪ್ರಾಮುಖ್ಯತೆ ಹೊಂದಿದ್ದಾರೆ ಎಂದು ತಿಳಿಸಿದ್ದಾರೆ. ಕೈಗಾರಿಕೆಗಳು ಈ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಕರೆ ನೀಡಿದ ಮುಖ್ಯಮಂತ್ರಿ, ರಾಜ್ಯವು ಈಗ ಬೆಂಗಳೂರು ಬಿಟ್ಟು ಇತರ ನಗರಗಳತ್ತ ಗಮನ ಹರಿಸುವಂತೆ ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲಿ ಶೀಘ್ರವೇ ಜಾರಿಗೆ ಬರಲಿರುವ 2026-2031 ನೂತನ ವೈಮಾಂತರಿಕ್ಷ ಮತ್ತು ರಕ್ಷಣಾ ನೀತಿಯಲ್ಲಿ ಆಧುನಿಕ ಎಲೆಕ್ಟ್ರಾನಿಕ್ ಸಮರ ಸಾಧನಗಳು, ಎಂಬೆಡೆಡ್ ತಂತ್ರಾಂಶ, ಇ ವಿಟ್ರಾಲ್ ಸಾಧನಗಳು, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಬಳಸಲಾಗುವಂತಹ ಪೇಲೋಡ್ ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಮಗ್ರ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸಲು ಒತ್ತು ನೀಡಲಾಗಿದೆ. ಡಿಸೆಂಬರ್ ವೇಳೆಗೆ ಕ್ವಿನ್ ಸಿಟಿ ಹಂತ 1ರಲ್ಲಿ 200 ಎಕರೆ ವಿಸ್ತಾರವಾದಂತಹ ಸೆಮಿಕಂಡಕ್ಟರ್ ಪಾರ್ಕ್ ಕಾರ್ಯಾಚರಣೆ ಆರಂಭಿಸಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ಆರಂಭವಾದಂತಹ 15ನೇ ವರ್ಷದ ವ್ಯೂಹಾತ್ಮಕ ವಿದ್ಯುನ್ಮಾನ ಸಮಾವೇಶದಲ್ಲಿ ಮಾತನಾಡಿದ ಅವರು, ರಾಜ್ಯವು 2 ವರ್ಷಗಳ ಹಿಂದೆಯೇ ಸೆಮಿಕಂಡಕ್ಟರ್ ಮತ್ತು ಆಧುನಿಕ ಇಎಸ್ಡಿಎಂ ವಲಯಗಳಲ್ಲಿ 23,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಿದೆ. ಇದರಿಂದ ಹೆಚ್ಚಿನ ಕೌಶಲ್ಯ ಹೊಂದಿರುವಂತಹ 3,500ಕ್ಕೂ ಹೆಚ್ಚು ಎಂಜಿನಿಯರಿಂಗ್ ಹುದ್ದೆಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಶೋಧನೆ, ಡೀಪ್ಟೆಕ್ ವಿನ್ಯಾಸ ಮತ್ತು ಎಕ್ವಿಪ್ಮೆಂಟ್ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಚಿಪ್ ವಿನ್ಯಾಸ ಸಂಸ್ಥೆಗಳು ಮತ್ತು 3 ನ್ಯಾನೋಮೀಟರ್ ವಿನ್ಯಾಸ ಕೇಂದ್ರಗಳು ಸಕ್ರಿಯವಾಗಿವೆ. ಉದ್ಯಮಿಗಳು ಇವೆಲ್ಲವನ್ನು ಸಕಾರಾತ್ಮಕವಾಗಿ ಪರಿಗಣಿಸಿ ಹೂಡಿಕೆಗೆ ಮುಂದಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವ ಜನತೆ ಸಕ್ರಿಯವಾಗಿ ಭಾಗಿಯಾಗಿ ಮೈಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ದೇಶದ ಅತ್ಯಂತ ದೊಡ್ಡ ಶಕ್ತಿ ಯುವ ಜನತೆಯಾಗಿದ್ದು, ವಿಕಸಿತ ಭಾರತ 2047ರ ಕನಸನ್ನು ನನಸಾಗಿಸಲು ಯುವ ಜನರ ಶಕ್ತಿ, ನವೋತ್ಸಾಹ ಮತ್ತು ಬದ್ದತೆ ಅತ್ಯಂತ ಅಗತ್ಯವಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಯಂ ಸೇವಾ ಕಾರ್ಯ, ನಾಯಕತ್ವ ಅಭಿವೃದ್ಧಿ, ಕೌಶಲ್ಯ ವೃದ್ಧಿ ಮತ್ತು ರಾಷ್ಟ ನಿರ್ಮಾಣದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ ಮೈ ಭಾರತ ವೇದಿಕೆಯು ಅರ್ಥಪೂರ್ಣ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಷ್ಟೀಯ ಹೆದ್ದಾರಿ 69ರ ಶಿರಾ ಬಡವನಹಳ್ಳಿ ಭಾಗದ ರಸ್ತೆ ಕಾಮಗಾರಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. 584,98,00,000 ರೂಪಾಯಿ ವೆಚ್ಚದ ಚತುಷ್ಪಥ ರಸ್ತೆ ಕಾಮಗಾರಿಗೆ ಕೇಂದ್ರ ಹೆದ್ದಾರಿ ಮತ್ತು ಭೂಸಾರಿಗೆ ಸಚಿವಾಲಯ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಕಾಮಗಾರಿಗೆ ಗುತ್ತಿಗೆ ಆದೇಶ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ಹೆದ್ದಾರಿಯಿಂದ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ತಿರುಪತಿ ಮತ್ತು ಚೆನ್ನೈ ನಡುವಿನ ಪ್ರಯಾಣಕ್ಕೆ ಇನ್ನಷ್ಟು ಅನುಕೂಲಕರವಾಗಲಿದೆ. ತಿರುಪತಿಗೆ ಕೇವಲ 4 ಗಂಟೆಯಲ್ಲಿ ತಲುಪುವುದರ ಜೊತೆಗೆ ಸುಮಾರು 60 ಕಿಲೋಮೀಟರ್ ರಸ್ತೆ ಪ್ರಯಾಣ ಕಡಿಮೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಪಿಎಂ ಇ ಡ್ರೈವ್ ಯೋಜನೆಯ ಸಿ ವಿಭಾಗದ ಅಡಿಯಲ್ಲಿ ರಾಜ್ಯದಲ್ಲಿ ಸಾರ್ವಜನಿಕ ಇವಿ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಬೆಸ್ಕಾಂ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳ ಜೊತೆ ಇದೇ 27ರಂದು ಬೆಸ್ಕಾಂ ನಿಗಮ ಕಚೇರಿಯಲ್ಲಿ ಸಮಾಲೋಚನಾ ಸಭೆ ನಡೆಸಲಿದೆ. ಬಳಕೆದಾರರಿಗೆ ಇವಿ ಮೂಲಭೂತ ಸೌಲಭ್ಯ ಕಲ್ಪಿಸಲು ರಾಜ್ಯದ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಬೆಸ್ಕಾಂ ಸಿಪಿಒಗಳ ಜೊತೆ ವಿಸ್ತೃತ ಚರ್ಚೆ ನಡೆಸಲಿದೆ. ಆಸಕ್ತ ಸಿಪಿಒಗಳು ಸಭೆಯಲ್ಲಿ ಭಾಗಿಯಾಗಿ ಇವಿ ಮೂಲಭೂತ ಸೌಲಭ್ಯ ಕಲ್ಪಿಸುವ ಕುರಿತು ಅಗತ್ಯ ಸಲಹೆ ಸೂಚನೆ ನೀಡಲು ಬೆಸ್ಕಾಂ ವಿನಂತಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ಕೆಲವರೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ರಾತ್ರಿಯ 8 ಗಂಟೆ. ಈಗ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಚಿತ್ರ ಅವರು ಹಾಡಿರುವ ಹೃದಯ ಗೀತೆ ಚಿತ್ರದಿಂದ ಆಯ್ದ ಗೀತೆಯನ್ನು.

ಆತ್ಮೀಯರೆ, ಇದುವರೆಗೆ ಮಾಂಗಲ್ಯ ಭಾಗ್ಯ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳುತ್ತಿದ್ದೀರಿ ಎಸ್ ಜಾನಕಿಯವರ ಧ್ವನಿಯಲ್ಲಿ. ಕೆಳಗರೆ ಈಗ ಕೇಳಿ ಧ್ರುವ ತಾರೆ ಚಿತ್ರದಿಂದ ಆಯ್ದ ಗೀತೆಯನ್ನು ಹಾಡಿದವರು ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಇವುಗಳ ಸ್ವರದಲ್ಲಿ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದರೆ ಉಪೇಂದ್ರ ಕುಮಾರ್, ಸಾಹಿತ್ಯ ಚಿ ಉದಯಶಂಕರ್ ಅವರದು.

ಆತ್ಮೀಯರೆ, ಈ ಧ್ರುವತಾರೆ ಚಿತ್ರದೊಂದಿಗೆ ಈ ಸಮಯದ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 8:15 ಆಗುತ್ತಲಿದ್ದು ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ

0: ಪಲ್ಟಾ ಪಲ್ಟಾ ಚಿತ್ರದ ಈ ಗೀತೆಯೊಂದಿಗೆ
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ರಾತ್ರಿಯ 8:45. ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ

ಆಕಾಶವಾಣಿ ಬೆಂಗಳೂರು, ಸಮಯ 9:15:22. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿ ಅವರ ಒಂದು ರಚನೆ, ಹೀಗೆ ಒಂದು ರಾತ್ರಿ ನನ್ನ ನಲ್ಲ ಬಂದನು

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರೇಮಲತಾ ದಿವಾಕರ್ ಹಾಡಿರುವ ಭಾವಗೀತೆಗಳನ್ನು ಕೇಳಿದ್ರಿ. ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ. ಯುವವಾಣಿ.
1: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ
2: ಮಹಿಳಾ ವೈದ್ಯಾಧಿಕಾರಿಯಾದ ಡಾಕ್ಟರ್ ಭೂಮಿಕಾ ವೈಡಿ ಇವರಿಗೆ ಸಂದರ್ಶನ.
3: ಸ್ನೇಹಿತರೆ, ಇವತ್ತು ವಿಶೇಷವಾದ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ವೃತ್ತಿಯಲ್ಲಿ ವೈದ್ಯರು ಆದರೂ ಸಹ ಬಹುಮುಖ ಪ್ರತಿಭೆಯನ್ನ ಹೊಂದಿದಂತವರು. ಬನ್ನಿ, ಆ ವಿಚಾರಧಾರೆಗಳನ್ನ, ಅವರ ಆಲೋಚನೆಗಳನ್ನ ಅವರದೇ ಮಾತಿನಲ್ಲಿ ಕೇಳೋಣ. ನಮಸ್ಕಾರ ಡಾಕ್ಟರ್ ಭೂಮಿಕಾ ವೈಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ ಸರ್.
3: ಭೂಮಿಕಾ ಅವರೇ, ತಾವು ವೃತ್ತಿಯಲ್ಲಿ ವೈದ್ಯರು, ವೈದ್ಯ ವೃತ್ತಿಯನ್ನು ಮಾಡ್ತಾನೂ ಸಹ ಅನೇಕ ರೀತಿಯ ಪ್ರತಿಭೆಗಳನ್ನ ಮೈಗೂಡಿಸಿಕೊಂಡಿದ್ದೀರಿ. ನಿಮ್ಮ ಪ್ರತಿಭೆಗಳೇನು, ನಿಮ್ಮ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡ್ತೀರಾ?
4: ನಾನು ಡಾಕ್ಟರ್ ಭೂಮಿಕಾ ವೈಡಿ, ಮಹಿಳಾ ವೈದ್ಯಾಧಿಕಾರಿಯಾಗಿ ಕುವೆಂಪು ವಿಶ್ವವಿದ್ಯಾಲಯ ಶಂಕರ್ಘಟ್ಟ ಇಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದೀನಿ. ನನ್ನ ತಂದೆ ಹೆಸರು ದೇವೇಂದ್ರಪ್ಪ ವೈದಿ, ತಾಯಿ ಭಾರತಿ ಕೆಎಸ್. ಇವರು ನರಸಿಂಹರಾಜಪುರ ತಾಲೂಕು ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಸರ್. ನನ್ನ ಪ್ರಾಥಮಿಕ ಶಿಕ್ಷಣ ಬಂದು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡೂರಲ್ಲಿ ಪೂರ್ಣಗೊಳಿಸ್ತೀನಿ. ನನ್ನ ಪಿಯು ಶಿಕ್ಷಣನ ನಾನು SDM ಪಿಯು ಕಾಲೇಜ್ ಉಜ್ಜುರೆಯಲ್ಲಿ ಕಂಪ್ಲೀಟ್ ಮಾಡಿ ಪದವಿ ಶಿಕ್ಷಣನ ಏಲೆನ್ರಾವ್ ಮೆಮೋರಿಯಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕೊಪ್ಪ ಇಲ್ಲಿ ಪೂರ್ಣಗೊಳಿಸಿ ಪ್ರೆಸೆಂಟ್ಲಿ ನಾನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಸರ್.
3: ಅಂದ್ರೆ ವೃತ್ತಿಯಲ್ಲಿ ತಾವು ವೈದ್ಯರಾಗಿದ್ದೀರಿ, ಅನೇಕ ಒಂದು ವಿಶೇಷವಾದಂತಹ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ, ಜನಸೇವೆಯನ್ನ ಮಾಡ್ತಾನೆ, ತಾವು ತಮ್ಮದೇ ಆದ ಪ್ರತಿಭೆಯನ್ನ ಅನಾವರಣ ಮಾಡಿಕೊಂಡಿದ್ರಿ. ಯಾವ್ಯಾವ ರೀತಿಯ ಹಾಗಳನ್ನ ಬೆಳೆಸ್ಕೊಂಡಿದ್ದೀರಿ, ಯಾವ್ಯಾವ ರೀತಿ ನಿಮ್ಮದೇ ಆದ ಒಂದು ವೃತ್ತಿ ಜೊತೆಗೆ ಪ್ರವೃತ್ತಿಯನ್ನ ರೂಢಿಸಿಕೊಂಡಿದ್ದೀರಿ?
4: ಸರ್, ನಂಗೆ ಚಿಕ್ಕ ವಯಸ್ಸಿಂದನು ಎಸ್ಸೆ ಕಾಂಪಿಟೇಷನ್ ಅಲ್ಲಿ, ಪೇಪರ್ ಪ್ರೆಸೆಂಟೇಷನ್, ಪೋಸ್ಟರ್ ಪ್ರೆಸೆಂಟೇಷನ್, ಡ್ಯಾನ್ಸ್ ಅಲ್ಲಿ, ಡಿಬೇಟ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ, ಟೀಚಿಂಗ್ ಅಲ್ಲಿ, ಸ್ಟ್ರೀಟ್ ಪ್ಲೇಸ್ ಅಲ್ಲಿ, ಎಲ್ಲದ್ರಲ್ಲೂ ತುಂಬಾನೇ ಆಸಕ್ತಿ ಇದೆ ಸರ್.
3: ಅಂದ್ರೆ ಚಿಕ್ಕನಿಂದಲೇ ಕ್ರೀಡೆ ಇರ್ಬೋದು ಅಥವಾ ಚರ್ಚಾ ಸ್ಪರ್ಧೆ ಇರ್ಬೋದು ಅಥವಾ ಲೇಖನ ಬರೆಯೋದಿರ್ಬೋದು, ಇದೆಲ್ಲ ಯಾವಾಗ ನಿಮ್ ಯಾಕೆಂದ್ರೆ ಒಂದು ಸಂದರ್ಭ ಬಹಳ ಮುಖ್ಯ ಆಗುತ್ತೆ, ಇವೆಲ್ಲ ನಾನು ಸೇರ್ಕೋಬೇಕು ಮಾಡಬೇಕು ಅನ್ನುವಂಥದ್ದು, ಯಾವ ಸಂದರ್ಭದಲ್ಲಿ ಇವೆಲ್ಲ ನಿಮಗೆ ಈ ಒಂದು ನಿಮ್ಮ ಮನಸ್ಸಿನಲ್ಲಿ ಮೊಳಕೆ ಹೊಡಿತು, ನಾನು ಇದು ಈ ಕೆಲಸದಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ?
4: ಸರ್, ನಾನು ನನ್ನ ಪ್ರಾಥಮಿಕ ಶಿಕ್ಷಣ ನಾನು ಸರ್ಕಾರಿ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ರಿಂದ ಅದನ್ನ ಸರ್ವತೋಮುಖ ಬೆಳವಣಿಗೆ ಆಗೋಕೆ ಸಾಧ್ಯ ಆಯ್ತು ಸರ್. ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಪಠ್ಯಕ್ಕೆ ಎಷ್ಟು ಆದ್ಯತೆಯನ್ನ ಕೊಡ್ತಾರೋ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಅಷ್ಟೇ ಆದ್ಯತೆಯನ್ನ ಕೊಡ್ತಾ ಇದ್ರು. ಹಾಗಾಗಿ ನನ್ನಲ್ಲಿದ್ದಂತಹ ಒಂದು ಆಸಕ್ತಿಯನ್ನು ಮೊಳಕೆನ ಚಿಗುರು ಬರೋವಾಗ ಮಾಡಿದ್ದೆ ಅಲ್ಲಿ ಸರ್. ನನಗೆ ಸಾಕಷ್ಟು ಅವಕಾಶಗಳನ್ನ ನನ್ನ ಟೀಚರ್ಸ್ ಕೊಡ್ತಾ ಹೋದ್ರು, ಸಿಕ್ಕಿರೋ ಎಲ್ಲಾ ಅವಕಾಶಗಳನ್ನು ಕೂಡ ನಾನು ಬಳಸ್ಕೊಳ್ತಾನೆ ಹೋದ, ಯಾವ ಅವಕಾಶನೂ ಬಿಡಲಿಲ್ಲ. ಹಾಗಾಗಿ ನಾನು ಪ್ರತಿಯೊಂದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ವಿನ್ ಆಗ್ತಾ ಆಗ್ತಾ ನನ್ನಲ್ಲಿರುವಂತಹ ಆತ್ಮಸ್ಥೈರ್ಯ ಜಾಸ್ತಿ ಆಯ್ತು, ಆಸಕ್ತಿಗಳು ಇನ್ನೂ ಹೆಚ್ಚಾಗ್ತಾನೆ ಹೋಯ್ತು ಸರ್. ಅಲ್ಲಿಂದ ನಾನು ನಾನು ಹೇಳ್ದಂಗೆ SDM ಅಲ್ಲಿ ಅಲ್ವಾ, ಅಲ್ಲಿ ಸಾಂಸ್ಕೃತಿಕ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ರು. ಹಂಗಾಗಿ ನನ್ನ

0: ಆಸಕ್ತಿಗಳು ಅಲ್ಲೂ ಕೂಡ ಕಡಿಮೆ ಆಗ್ಲಿಲ್ಲ. ಆಮೇಲೆ ನಾನು ಓದಿದ ಮೆಡಿಕಲ್ ಪ್ರೊಫೆಷನ್ ಆದ್ರೂ ಕೂಡ ನಮ್ಮ ಜೊತೆಲೂ ಅಷ್ಟೇ ಅವಕಾಶಗಳು ಬರುತ್ತೆ ಸರ್. ಅವಕಾಶಗಳು ಎಲ್ಲಾ ಕಡೆನೂ ಇರುತ್ತೆ, ನಾವು ಯಾವುದೇ ಕೋರ್ಸ್ ಆಗಿರ್ಲಿ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೇಕು. ನಾನು ಎಲ್ಲಾ ಅವಕಾಶಗಳನ್ನು ಉಪಯೋಗಿಸ್ಕೊಳ್ತಾ ಬಂದಿದ್ರಿಂದನೇ ನನ್ಗೆ ಇಷ್ಟೆಲ್ಲ ಸಾಧ್ಯ ಆಯ್ತು ಸರ್.
1: ಅಂದ್ರೆ ತಾವು ಪ್ರಾಥಮಿಕ ಶಿಕ್ಷಣದಿಂದಲೇ ಈ ತರದ ಲೇಖನ ಇರಬಹುದು ಅಥವಾ ಒಂದು ವಿಶಿಷ್ಟವಾದಂತಹ ಬರವಣಿಗೆ ಇರಬಹುದು, ಹಾಗೇನೆ ಕ್ರೀಡೆ ಇರಬಹುದು, ಮತ್ತೆ ನಿರೂಪಣಾ ವಿಧಾನ ಇರಬಹುದು, ಈ ಎಲ್ಲದರನ್ನು ನೀವು ಬೆಳೆಸ್ಕೊಂಡು ಬಂದ್ರಿ. ನೀವು ಈ ಲೇಖನ ಅಂತ ಹೇಳಿದ್ರಲ್ಲ, ಯಾವ್ಯಾವ ತರದ ಲೇಖನಗಳನ್ನ ಪ್ರಕಟಿಸಿದಿರಿ, ಎಲ್ಲೆಲ್ಲಿ ಈ ತರ ಲೇಖನಗಳನ್ನ ಪ್ರಕಟಿಸಿ ತಮಗೆ ಬಹುಮಾನಗಳು ದೊರೆತಿದೆ?
0: ನಾನು ಲೇಖನಗಳನ್ನ ಎಲ್ಲಾ ಕಾಲೇಜಲ್ಲೂ, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಆಗಿರ್ಬೋದು, ಮತ್ತೆ ಕ್ಲಾಸ್ ಅಲ್ಲಿ ಬರುವಂತಹ ಕಾಂಪಿಟೇಷನ್, ಪ್ರತಿಯೊಂದರಲ್ಲೂ, ಈಗ ಶಿಕ್ಷಕರ ದಿನಾಚರಣೆ ಬಂದ್ರೆ ಅಲ್ಲೂ ಲೇಖನವನ್ನ ಬರೀತಾ ಇರೋದು, ಮಕ್ಕಳ ದಿನಾಚರಣೆಯಲ್ಲಿ ಎಲ್ಲದ್ರಲ್ಲೂ ಕೂಡ ನಾನು ಅವಾಗಿಂದ ಬೆಳೆಸ್ಕೊಳ್ತಾ ಬಂದೆ. ನಾನು ಪದವಿಯಲ್ಲಿ ಇದ್ದಾಗ ನಾನ್ ಬರೆದಂತಹ ಒಂದು ಲೇಖನಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅಂದ್ರೆ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕ್ಷೇತ್ರದಲ್ಲಿರುವ ಸ್ಟೂಡೆಂಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ನನಗೆ ಜಿಲ್ಲೆಗೆ ಪ್ರಥಮ ಸ್ಥಾನ ಬರುತ್ತೆ ಸರ್ ಆ ಲೇಖನಕ್ಕೆ. ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅವರು ಆಯೋಜಿಸಿದಂತಹ ಒಂದು ಲೇಖನ, ಅದರಲ್ಲಿ ನನಗೆ ಪ್ರಥಮ ಸ್ಥಾನ ಬಂದಿದ್ರಿಂದ ಕ್ಯಾಶ್ ಪ್ರೈಸ್ ಜೊತೆಗೆ ಆಗಿನ ಜಿಲ್ಲಾಧಿಕಾರಿಗಳು ರಮೇಶ್ ಸರ್ ಅಂತ ಇದ್ರು, ಅವ್ರ ಜೊತೆಗೆ ಒಂದು ದಿನ ಅನ್ನೋ ಕಾರ್ಯಕ್ರಮ ಇತ್ತು ಸರ್. ಅವ್ರದ್ದೆಲ್ಲಾ ಚಟುವಟಿಕೆಗಳಲ್ಲೂ ಕೂಡ ನಾನು ಭಾಗವಹಿಸಬಹುದಾಗಿತ್ತು ಅಂದ್ರೆ ಅವ್ರ ಜೊತೆಗೆ. ಆ ಸಂದರ್ಭದಲ್ಲಿ ನಾನು ಅವ್ರ ಜೊತೆಗೆ ಹೋಗಿ ಅವ್ರಿಗೆ ಒಂದು ಜಟ್ಟಿಯಲ್ಲಿ ಮೀಟಿಂಗ್ ಇರುತ್ತೆ, ಅಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿರ್ಬೋದು, ತುಂಬಾ ದೊಡ್ಡ ದೊಡ್ಡ ಅನೇಕ ವ್ಯಕ್ತಿಗಳು ಬಂದಿದೆ, ಅವ್ರ ಜೊತೆ ನಾನು ಕೂಡ ಚೇರ್ ಅಲ್ಲಿ ಕುತ್ಕೊಂಡು ಅವ್ರ ಜೊತೆ ಒಂದು ಭಾಗವಹಿಸೋ ಅವಕಾಶ ನಂಗೆ ಸಿಗುತ್ತೆ. ಆಮೇಲೆ ಅವ್ರ ಜೊತೆ ಡಿಸಿ ಕೋರ್ಟ್ ಆಗಿರ್ಬೋದು, ಎಸಿ ಕೋರ್ಟ್, ಎಲ್ಲಾ ಕೋರ್ಟ್ಗಳನ್ನ ನಾನು ಅಟೆಂಡ್ ಮಾಡ್ತೀನಿ ಸರ್. ಅದು ನನ್ನ ಲೈಫ್ ಅಲ್ಲಿ ತುಂಬಾ ಮೆಮೊರಿಯಬಲ್ ಮತ್ತೆ ಮರೆಯೋಕಾಗದೆ ಇರುವಂತಹ ಕ್ಷಣ ನನಗೆ, ಯಾಕಂದ್ರೆ ಅದನ್ನ ನಂಗೆ ತುಂಬಾ ಗೌರವ ಆಗಿರ್ಬೋದು, ಇನ್ನೂ ಆಸಕ್ತಿ ಜಾಸ್ತಿ ಆಗ್ತಾ ಹೋಯ್ತು ಸರ್. ಒಂದು ಸಾಮಾನ್ಯ ಸ್ಟೂಡೆಂಟ್ ಆಗಿ ಅವ್ರ ಜೊತೆಗೆ ಅವ್ರದೆಲ್ಲ ಆಕ್ಟಿವಿಟೀಸ್ ಪಾರ್ಟಿಸಿಪೇಟ್ ಮಾಡ್ದೇವಲ್ಲ ಅನ್ನೋ ಸಂತೋಷ ತುಂಬಾನೇ ಇತ್ತು ಸರ್ ನಂಗೆ. ಅದು ನಂಗೆ ತುಂಬಾ ಎಲ್ಲ ಬಂದಿದ್ದ ಎಲ್ಲಾ ಅವಾರ್ಡ್ಗಳಿಗಿಂತ ಅದು ತುಂಬಾ ದೊಡ್ಡ ಅವಾರ್ಡ್ ಅಂತಾನೆ ಹೇಳ್ಬೋದು.
1: ಅಂದ್ರೆ ಈಗ ನಾವು ಶಿಕ್ಷಣದ ಜೊತೆಗೆ ಸ್ಕಿಲ್ ಅನ್ನೋದು ಬಹಳ ಮುಖ್ಯ, ಯಾಕೆಂದ್ರೆ ಇವತ್ತು ಸ್ಕಿಲ್ ಇತ್ತು ಅಂತಂದ್ರೆ ಇವತ್ತು ವ್ಯಕ್ತಿ ಎಲ್ಲಿ ಬೇಕಾದ್ರೂ ತನ್ನ ಸಾಧನೆಯನ್ನ ಅಪರಿಮಿತವಾಗಿ ಮಾಡ್ತಾ ಹೋಗ್ತಾನೆ. ನೀವು ಆ ಲೇಖನದಲ್ಲಿ ಯಾವ ತರ ಸ್ಕಿಲ್ ಬಳಕೆ ಏನು ಸ್ಕಿಲ್ ಅನ್ನ ಕುರಿತು ವಿಶ್ಲೇಷಣೆ ನಡೆಸಿದ್ರಿ ಅದಕ್ಕೆ? ಯಾಕೆಂದ್ರೆ ಜಿಲ್ಲಾ ಮಟ್ಟಕ್ಕೆ ಪ್ರಥಮ ಬಹುಮಾನ ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಆ ಸ್ಕಿಲ್ ಅಲ್ಲಿ ಯಾವ ವಿಶೇಷತೆ ಏನ್ ಹೇಳಿದ್ರಿ, ಯಾವ ತರ ಸ್ಕಿಲ್? ಯಾಕೆಂದ್ರೆ ಪ್ರತಿಯೊಂದು ವೃತ್ತಿ ಕ್ಷೇತ್ರಕ್ಕೂ ಸ್ಕಿಲ್ಗಳು ಬೇರೆ ಇರುತ್ತೆ. ಒಂದು ಮಾಧ್ಯಮ ಇರಬಹುದು ಅಥವಾ ಇಂಜಿನಿಯರಿಂಗ್ ವಿಭಾಗ ಇರಬಹುದು ಅಥವಾ ವೈದ್ಯಕೀಯ ಇರಬಹುದು ಮತ್ತೆ ಇತ್ಯಾದಿ ಇತ್ಯಾದಿ, ಈಗ ಕೃಷಿ ಕ್ಷೇತ್ರ, ಅದಕ್ಕೂ ಸ್ಕಿಲ್ ಇರಬೇಕು. ಈಗ ಎಲ್ಲರೂ ರೈತರು ಅಂತ ನಾವು ಹೋಗ್ತೀವಿ, ರೈತರಾಗಬೇಕು ಅಂದ್ರೆ ಅದಕ್ಕೆ ಕೃಷಿ ಮಾಡೋದಕ್ಕೂ ಕೆಲವು ಸ್ಕಿಲ್ ಇಟ್ಕೊಂಡಿರ್ಬೇಕು ನಾವು, ಯಾವ ರೀತಿ ಕೃಷಿ ಮಾಡಬೇಕು ಅಂತೇಳಿ. ನೀವು ಬರೆದಂತ ಸ್ಕಿಲ್ ಲೇಖನದ ವಿಷಯತೆ ಏನಾಗಿತ್ತು
0: ಅಂದ್ರೆ, ಅದರಲ್ಲಿ ಇದ್ದು ಮೇನ್ ಟಾಪಿಕ್ ಯಾವ್ದು ವೇಸ್ಗಳು, ಈಗ ಸಾಮಾನ್ಯ ಗೃಹಿಣಿಯರಾಗಿರ್ಬೋದು, ಮನೇಲಿರುವಂತಹರಾಗಿರ್ಬೋದು, ಯಾವ ತರ ದಾರಿಗಳಿದೆ ಅವರಿಗೆ ಜೀವನದಲ್ಲಿ ಮುಂದೆ ಬರಕ್ಕೆ, ಅವರಲ್ಲಿದ್ದ ಸ್ಕಿಲ್ಗಳನ್ನ ಉಪಯೋಗಿಸಿ ಅವ್ರು ಹೇಗೆ ಅರ್ನ್ ಮಾಡ್ಬೋದು, ಲೈಫ್ ಲೀಡ್ ಮಾಡ್ಬೋದು, ಅವ್ರು ಹೇಗೆ ಬದುಕಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಆಲೋಚನೆಗಳಲ್ಲಿ ಹೇಳಿ ಅನ್ನೋದು ಅದ್ರದ್ದು ಟಾಪಿಕ್ ಇದ್ದಿದ್ದು ಸರ್. ಅದರಲ್ಲಿ ನಾನು ಸ್ಕಿಲ್ ಎಲ್ರಿಗೂ ಒಂದಲ್ಲ ಒಂದು ಇದರಲ್ಲಿ ಬಿಲ್ಡ್ ಆಗೇ ಇರುತ್ತೆ ನಮ್ಗೆ ಹುಟ್ಟಿದಾಗಿಂದನು. ಅದನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ತಾ ಇರ್ತೀವಿ ಮತ್ತೆ ಅದಕ್ಕೆ ನಮ್ಗೆ ಅವಕಾಶಗಳು ಹೇಗೆ ಸಿಗುತ್ತೆ, ಸಿಕ್ಕಿರೋ ಅವಕಾಶಗಳನ್ನ ಹೇಗೆ ನಾವು ಉಪಯೋಗ ಮಾಡ್ಕೊಳ್ಳೋ ಅನ್ನೋದ್ರ ಮೇಲೆ ನಮ್ಮಲ್ಲಿರುವಂತಹ ಪ್ರತಿಭೆ ಆಗಿರ್ಬೋದು, ಸ್ಕಿಲ್ ಹೊರಗ್ ಬರುತ್ತೆ ಅನ್ನೋ ಟಾಪಿಕ್ ಬಗ್ಗೆ ನಾನು ಎಸ್ಸೆ ಬರ್ದಿದ್ದೆ ಸರ್. ಅದರಲ್ಲಿ ಪ್ರತಿಯೊಬ್ಬರು ನಮ್ಮಲ್ಲಿರುವಂತಹ ಕೌಶಲ್ಯಗಳು ಏನಿದೆ ಅದನ್ನ ಉಪಯೋಗ ಮಾಡಿಕೊಂಡು ಅದರಿಂದ ನಾವು ಲೈಫಲ್ಲಿ ಮುಂದೆ ಬರಬೇಕು. ಈಗ ವಿದ್ಯಾಭ್ಯಾಸ ಇಲ್ಲ, ಓದಕ್ಕಾಗಿಲ್ಲ ಅನ್ನೋದು ಅಷ್ಟೇ ಅಲ್ಲ, ಈ ತರ ಕಲೆಗಳು ತುಂಬಾ ಜನ ಮಹಿಳೆಯರಿಗೆ ಹೂ ಕಟ್ಟೋದಾಗಿರ್ಬೋದು, ಮ್ಯಾಟ್ ಎಳೆಯೋದು, ಡೆಕೋರೇಷನ್ ಐಟಮ್ಸ್ ಮಾಡೋದಾಗಿರ್ಬೋದು, ಈ ತರ ಎಲ್ಲ ಪ್ರತಿಭೆಗಳಿರುತ್ತೆ. ಅದನ್ನ ಹೊರಹಾಕಿ ಅದರಿಂದನು ಕೂಡ ಅವರು ಚೆನ್ನಾಗಿ ಲೈಫ್ನ ಲೀಡ್ ಮಾಡಬಹುದು ಅನ್ನೋ ವಿಷಯದ ಬಗ್ಗೆ ನಾನು ಎಸ್ಸೆ ರೈಟಿಂಗ್ ಬರೆದಿದ್ದು ಸರ್. ಅದು
1: ಅಂದ್ರೆ ಮಹಿಳೆಯರು ತಮ್ಮ ಬಿಡುವಿನ ವೇಳೆ ತಮ್ಮಲ್ಲಿರುವಂತಹ ಕೌಶಲ್ಯತೆಗಳನ್ನು, ಪ್ರತಿಯೊಬ್ಬ ಮಹಿಳೆಯು ಒಂದು ಅಡಿಗೆ ಮಾಡೋದೇ ಒಂದು ಕೌಶಲ್ಯತೆ, ಅಥವಾ ಯಾವುದೋ ಒಂದು ಕ್ರೋಶ ಕಡ್ಡಿಯಲ್ಲಿ ಹೆಣಿಗೆಯನ್ನು ಹೆಣೆಯೋದೇ ಒಂದು ರೀತಿಯಲ್ಲಿ ಕೌಶಲ್ಯತೆ. ಆ ಕೌಶಲ್ಯತೆಗಳೆಲ್ಲ ತಮ್ಮಲ್ಲಿರುವ ಕೌಶಲ್ಯತೆಗಳನ್ನ ರೂಢಿಸ್ಕೊಂಡು ಅವರಲ್ಲೂ ಸಬಲೀಕರಣದತ್ತ, ನಾವು ಏನಂದ್ರೆ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಮಾತಾಡೋ ಒಂದು ಇಷ್ಟತೆ ಅಂತ ಹೇಳ್ತೀವಿ. ಮಹಿಳೆ ತನ್ನಲ್ಲಿರುವ ಪ್ರತಿಭೆಯನ್ನು ರೂಢಿಸ್ಕೊಂಡು ಆಕೆ ತನ್ನನ್ನ ತಾನು ಸಬಲೀಕರಣದತ್ತ ಕೊಂಡೊಯ್ಯೋದಕ್ಕೆ ಆಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ನೀವು ಅದರಲ್ಲಿ ನಿರೂಪಿಸಿದ್ರಿ. ನಿಮ್ಗೆ ಏನನ್ನಿಸ್ತು, ಇದು ಸಬಲೀಕರಣ ಅನ್ನೋದ್ರ ಬಗ್ಗೆ ನಾವು ಮಾತಾಡಕ್ ಹೊರಟಾಗ ಮಹಿಳೆಯ ಸಬಲೀಕರಣ ಇವತ್ತು ಬಹಳ ಮುಖ್ಯ ಅನ್ಸುತ್ತಲ್ವಾ? ಯಾಕೆ ಅಂತಂದ್ರೆ ಪರಾಧೀನವಾಗ್ದಲೆ ಅವಳ ಕಾಲ್ ಮೇಲೆ ನಿಂತುಕೊಂಡು ಕೆಲವು ಸಂದರ್ಭಗಳಲ್ಲಿ ಕೆಲವು ಅನೇಕ ಸನ್ನಿವೇಶಗಳು ಬರ್ತವೆ, ಆ ಎಲ್ಲ ಕುಟುಂಬದ ನಿರ್ವಹಣೆ ಇರ್ಬೋದು ಎಲ್ಲಾ ಕ್ಷೇತ್ರದಲ್ಲೂ ಆಕೆಯ ಒಂದು ಪಾಲುತು ಹೆಚ್ಚಿರ್ತದೆ. ಆಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳೋದಕ್ಕೆ ಇದೊಂದು ಕೌಶಲ್ಯತೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಅನ್ನೋದು. ಹಾಗೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಕ್ರೀಡೆಯಲ್ಲೂ ತಮ್ಮನ್ನ ತೊಡಗಿಸ್ಕೊಂಡಿದ್ರಿ, ಯಾವ್ಯಾವ ಸ್ಪೋರ್ಟ್ಸ್ ಅಲ್ಲಿ ತಾವು ರೂಢಿಸ್ಕೊಂಡಿದ್ರಿ ಮತ್ತೆ ಎಲ್ಲೆಲ್ಲಿ ತಮ್ಮ ಕ್ರೀಡಾ ಪ್ರದರ್ಶನ ನಡೆಸಿದ್ರಿ?
0: ನನ್ನ ಸ್ಪೋರ್ಟ್ಸ್ ಅಂದ್ರೆ ಮೇನ್ಲಿ ನಾನು ಗೌರ್ಮೆಂಟ್ ಸ್ಕೂಲ್ ಓದಿದ್ರಿಂದ ನಾನು ಕಬಡ್ಡಿ ಮತ್ತೆ ಖೋಖೋಲಿ

0: ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಸರ್. ನಾವಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ವರ್ಗು ಹೋಗ್ತಾ ಇದ್ವಿ. ಪ್ರತಿ ಸಲನೂ ಇಯರ್ಲಿ ಒಂದ್ಸಲ ಸ್ಪೋರ್ಟ್ಸ್ ಅಂತ ನಡೆಯುತ್ತೆ ಸರ್. ಆಗ ಕಬಡ್ಡಿ ಮತ್ತೆ ಖೋಖೋ ಅಲ್ಲಿ ನಾವು ಜಿಲ್ಲಾ ಮಟ್ಟದ ವರ್ಗುನು ಹೋಗಿ ಪ್ರಶಸ್ತಿಗಳನ್ನ ತಗೊಂಡ್ ಬಂದಿದ್ದೀನಿ ಸರ್.
1: ಈ ಸ್ಪೋರ್ಟ್ಸ್ ಅಲ್ಲಿ ಹೋಗ್ಬೇಕು ಅಂದ್ರೆ ಒಂದು ನಮ್ಮಲ್ಲಿ ಸಾಹಸದ ಮತ್ತು ಜೊತೆಗೆ ಸ್ಪರ್ಧಾತ್ಮಕ ಮನೋಭಾವ ಇರಬೇಕಾಗ್ತದೆ. ಸ್ಪೋರ್ಟ್ಸ್ ಹೋಗ್ಬೇಕು ಅಂತ ಯಾವಾಗ ಅನ್ನಿಸ್ತು ಆ ಸಂದರ್ಭ?
0: ಸಂದರ್ಭ ಅಂದ್ರೆ ಅವಾಗಿಂದನೂ ನಾವು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಸ್ಪೋರ್ಟ್ಸ್ ಅಂದ್ರೇನೆ ಹುಚ್ಚು ಸರ್. ಅಲ್ಲಿ ಪಠ್ಯೇತರ ಚಟುವಟಿಕೆಗಳು ಜಾಸ್ತಿ ಇರೋದ್ರಿಂದ ಅವಕಾಶಗಳು ಸಿಗ್ತಾ ಇರುತ್ತೆ ಸರ್. ಎಲ್ಲ ಅವಕಾಶಗಳನ್ನ ನಾನು ಉಪಯೋಗ ಮಾಡ್ಕೊಳ್ತಿದ್ದೆ. ನಂದು ಮನೋಭಾವನೆ ಅದೇ ತರ ಇತ್ತು, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೇಕು ಹೋಗ್ಬೇಕು ಅನ್ನೋ ಶಕ್ತಿ ಜಾಸ್ತಿನೇ ಇತ್ತು ಸರ್. ಹಂಗಾಗಿ ನಾನು ಎಲ್ಲದಕ್ಕೂ ಹಾಗೆ ಪಾರ್ಟಿಸಿಪೇಟ್ ಮಾಡ್ತಾ ಹೋದೆ.
1: ಅಂದ್ರೆ ಅವಕಾಶ ಸಿಕ್ತಾಗ ಶಾಲೆಯಲ್ಲಿ ಈಗ ಯಾಕೆಂದ್ರೆ ಕ್ರೀಡಾ ಆಯ್ಕೆ ಇರುತ್ತೆ ಶಾಲೆಯಲ್ಲಿ, ಆಯ್ಕೆ ಸಂದರ್ಭದಲ್ಲಿ ತಮಗೆ ನಾನೊಂದು ನನ್ನಿರುವಂತದ್ದು ಕ್ರೀಡಾ ಆಸಕ್ತಿಯನ್ನು ಯಾಕೆ ತೊಡಗಿಸ್ಕೊಳ್ಬಾರ್ದು ಅನ್ನುವ ರೀತಿಯಲ್ಲಿ ನೀವು ಅದ್ ಪ್ರಯತ್ನ ಮಾಡಿದ್ರಿ. ಈ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ರಿ ಅಂತ ಹೇಳಿದ್ರಿ, ಆ ಜಿಲ್ಲಾ ಮಟ್ಟದ ಆಡಬೇಕಾದ್ರೆ ಏನ್ ಅನಿಸ್ತು? ಯಾಕೆಂದ್ರೆ ಎಲ್ಲಾ ಶಾಲೆಗಳು ಬಂದಿರ್ತವೆ ಅಥವಾ ಕೊಜಲ್ಲೂ ಬಂದಿರ್ತದೆ, ಏನ್ ಅನಿಸ್ತಾವಾಗ ನೀವು?
0: ತುಂಬಾ ಖುಷಿ ಆಗ್ತಾ ಇತ್ತು ಮತ್ತೆ ತುಂಬಾ ಹೆಮ್ಮೆ ಆಗ್ತಾ ಇತ್ತು ಸರ್. ನಾವು ಜಿಲ್ಲಾ ಮಟ್ಟಕ್ಕೆ ಹೋದಾಗ ನಾವು ನಮ್ಮ ತಾಲೂಕನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ. ಆಗ ನಮ್ಗಿನ್ನ ಜಾಸ್ತಿ ಜವಾಬ್ದಾರಿ ಬಂದಿತ್ತು. ಆಗ ತುಂಬಾ ಜವಾಬ್ದಾರಿಯುತವಾಗಿ ತುಂಬಾ ಫೋಕಸ್ಡ್ ಆಗಿ ಆಡ್ತಾ ಇದ್ವಿ. ಬಟ್ ಜಿಲ್ಲಾ ಮಟ್ಟದಲ್ಲಿ ಗೆಲ್ಲಕ್ ಆಗಿಲ್ಲ, ಆದ್ರೂ ಆಗಿಂದ ಸಿಚುವೇಶನ್ ಅಲ್ಲಿ ತುಂಬಾನೇ ಸಂತೋಷ ಆಗ್ತಿತ್ತು ಸರ್. ಅದು ಇಡೀ ತಾಲೂಕನ್ನ ರೆಪ್ರೆಸೆಂಟ್ ಮಾಡ್ತಿದೀವಿ ಅನ್ನೋ ಹೆಮ್ಮೆ ಇರ್ತಿತ್ತು ನಮ್ಗೆ.
1: ಅಂದ್ರೆ ನಿಮ್ಗೆ ಒಂದ್ ರೀತಿಯಲ್ಲಿ ನಾವು ಈ ತಾಲೂಕಿನಲ್ಲಿ ನಮಗೊಂದು ಖುಷಿ ಆಗ್ತದೆ, ಏನು ಆಟ ಆಡೋದ್ರ ಮುಖಾಂತರ ನಮ್ಮ ಜೊತೆಗೆ ಶಾಲೆಯ ಪರವಾಗಿ ಇರ್ತೀವಿ, ಆ ಶಾಲೆಯ ಪ್ರತಿನಿಧಿಯಾಗಿರ್ತೀರಿ ನೀವು. ಒಂದ್ ರೀತಿ ನನ್ನ ಶಾಲೆಯ ಹೆಸರನ್ನ ನಾನ್ ತರಬೇಕು, ಜೊತೆಗೆ ನಿಮ್ಮ ಹೆಸರನ್ನ ನೀವು ಅಲ್ಲಿ ಗುರುತಿಸ್ಕೊಳ್ಬೇಕು ಅನ್ನುವ ಒಂದು ಕಾತುರ ಇರುತ್ತೆ, ಹೌದಾ? ಹಾಗೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಈ ಪೋಸ್ಟರ್ ಮೇಕಿಂಗ್ ಅಂತ ಹೇಳಿದ್ರಿ, ಯಾವ ತರ ಅದು ಪೋಸ್ಟರ್ ಮೇಕಿಂಗ್ ಅಂದ್ರೆ?
0: ಅದು ಸೆಮಿನಾರ್ ಗಳು ನಡೆಯುತ್ತೆ ಸರ್. ನಾನು ಅದು ಪದವಿಗೆ ಬಂದಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಪೋಸ್ಟರ್ ಮತ್ತೆ ಪೇಪರ್ ಪ್ರೆಸೆಂಟಿಂಗ್ ಅಂತ ಒಂದ್ ಟಾಪಿಕ್ ಕೊಡ್ತಾರೆ ಸರ್. ಈಗ ಗೃಹಿಣಿ ಅಂತ ನಮ್ದೊಂದು ಟಾಪಿಕ್ ಬರುತ್ತೆ ಆಯುರ್ವೇದದಲ್ಲಿ, ಡೈಜೆಸ್ಟಿವ್ ಸಿಸ್ಟಮ್ ಗೆ ಸಂಬಂಧಪಟ್ಟಂಗೆ. ಅದ್ರ ಪ್ರಕಾರನೇ ಒಂದು ಟಾಪಿಕ್ ಬಗ್ಗೆ ನಾವು ಫುಲ್ ಎಕ್ಸ್ಪ್ಲೇನ್ ಬೇಕು. ಒಂದ್ 10 ಸ್ಲೈಡ್ಸ್ ಇರುತ್ತೆ, ಆ ಸ್ಲೈಡ್ಸ್ ಅಲ್ಲಿ ನಾವು ಪ್ರೆಸೆಂಟೇಷನ್ ಮಾಡ್ಬೇಕಾಗುತ್ತೆ ಸರ್, ಜನರಿಗೆ ಹೇಗೆ ಕನ್ವೆ ಮಾಡ್ತೀವಿ ಅಂತ. ಅದ್ರಲ್ಲಿ ನಂಗೆ ಒಂದು ಸಿಕ್ಕಂತ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಅಂದ್ರೆ 2022 ಅಲ್ಲಿ ಬಿದ್ರೆ ಆಳ್ವಾಸ್ ಅಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಸೆಮಿನಾರ್ ನಡೆಯುತ್ತೆ ಸರ್. ಅಲ್ಲಿ ಎಲ್ಲಾ ಸ್ಟೇಟ್ ಇಂದನು ಸ್ಟೂಡೆಂಟ್ಸ್ ಬಂದಿರ್ತಾರೆ ಸರ್. ಅಷ್ಟು ಜನದ ಮುಂದೆ ನಾವು ಪ್ರೆಸೆಂಟ್ ಮಾಡ್ಬೇಕಾಗತ್ತೆ, ನಮ್ದು ಏನಿದೆ, ವೇ ಇದೆ, ನಮ್ ಥಿಂಕಿಂಗ್ ಏನಿದೆ ಆ ಟಾಪಿಕ್ ಬಗ್ಗೆ. ಅದರಲ್ಲಿ ಬೆಸ್ಟ್ ಯಾರು ಪ್ರೆಸೆಂಟ್ ಮಾಡ್ತಾರೋ ಅವರಿಗೆ ಬೆಸ್ಟ್ ನ್ಯಾಷನಲ್ ಲೆವೆಲ್ ಪೇಪರ್ ಪ್ರೆಸೆಂಟೇಷನ್ ಅವಾರ್ಡ್ ಬರುತ್ತೆ ಸರ್. ಆ ಸಂದರ್ಭದಲ್ಲಿ ನಾನು ನಮ್ಮ ಕಾಲೇಜ್ ಅನ್ನ ರೆಪ್ರೆಸೆಂಟ್ ಮಾಡಿದ್ವಿ ಒಂದ್ 4-5 ಜನ. ಅದರಲ್ಲಿ ನನ್ಗೆ ಅಷ್ಟು ನನ್ ಮಧ್ಯನ ಬೆಸ್ಟ್ ಪೇಪರ್ ಪ್ರೆಸೆಂಟೇಷನ್ ಅವಾರ್ಡ್ ಆಳ್ವಾಸ್ 2022 ಅಂತ ಅವಾರ್ಡ್ ಬರುತ್ತೆ ಸರ್. ಅದು ನಂಗೆ ಬೆಸ್ಟ್ ಅವಾರ್ಡ್. ಆ ಸಂದರ್ಭದಲ್ಲಿ ಮಾಡಿದಂತ ಎಲ್ಲಾ ಪೇಪರ್ ಪ್ರೆಸೆಂಟೇಷನ್ ಅಲ್ಲೂ ಅದು ನಂಗೆ ಬೆಸ್ಟ್ ಅವಾರ್ಡ್ ಸಿಕ್ಕಿದ್ದು ಸರ್.
1: ಹಾಗೇನೆ ನೀವು ಹೇಳ್ತಾ ಇದ್ರಿ ಬೆಸ್ಟ್ ಪೇಪರ್ ಅವಾರ್ಡ್ ಅಂತ ಹೇಳಿ, ಆ ಲೇಖನದಲ್ಲಿ ಏನು ನೀವು ಪೋಸ್ಟರ್ ಪ್ರೆಸೆಂಟೇಷನ್ ಮಾಡಿದ್ರಲ್ಲ, ಅದರ ಅದೇನು ವಿಚಾರ ನಮ್ಮ ಕೇಳುಗರು ಒಂಚೂರು ತಿಳ್ಕೊಳ್ಳಿ. ಯಾಕೆಂದ್ರೆ ನಮ್ಮ ಸಂಶೋಧನೆ ಅದು ನಮ್ಮ ಕೇಳುಗರಿಗೆ ಒಂದಷ್ಟು ತಿಳಿಯೋ ಅವಶ್ಯಕತೆ ಇದೆ. ಯಾಕೆಂದ್ರೆ ನೀವು ವೈದ್ಯಕೀಯ ಕ್ಷೇತ್ರದಲ್ಲೂ ಆಯುರ್ವೇದ, ನಮ್ಮ ಭಾರತೀಯ ಪರಂಪರೆಯ ಆಯುರ್ವೇದ ಏನು ವೈದ್ಯ ಪದ್ಧತಿ ನೀವು ಅರಿತಿರುವವರು. ಆ ಗೃಹಿಣಿ ಅನ್ನೋ ಲೇಖನದಲ್ಲಿ ಏನಿತ್ತು ಆ ಪೋಸ್ಟರ್ ಅಲ್ಲಿ, ಯಾವ ವಿಚಾರವನ್ನ ನೀವು ಮಂಡಿಸಿದ್ರಿ?
0: ಸರ್, ಆ ವಿಚಾರದಲ್ಲಿ ನಾವು ನಮ್ಮ ಡೈಜೆಸ್ಟಿವ್ ಪವರ್ ಹೇಗಿರ್ಬೇಕು, ನಮ್ಮ ಡೈಜೆಷನ್ ಹೆಂಗಾಗುತ್ತೆ, ಆ ಗೃಹಿಣಿ ಅನ್ನೋದೇ ಒಂದು ಡೈಜೆಸ್ಟ್ ಮಾಡುವಂತಹ ಒಂದು ಡೈಜೆಸ್ಟ್ ಸಿಸ್ಟಮ್ ಅಲ್ಲಿ ಅದನ್ನ ನಾವು ಹೇಗೆ ಕಾಪಾಡ್ಕೊಳ್ತೀವೋ ಅಂದ್ರೆ ಹೆಲ್ದಿ ಫುಡ್ ತಿನ್ನೋದ್ರಿಂದ ಅದನ್ನ ಹೆಲ್ತ್ ನ ಲೈಫ್ ಸ್ಪ್ಯಾನ್ ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದೇ ತರ ನಮ್ದು ಲೈಫ್ ಲಾಂಗ್ ಹೋಗುತ್ತೆ ಸರ್. ಈಗ ಮನೆಯಲ್ಲಿ ಗೃಹಿಣಿ ಒಂದು ಕಿಚನ್ ಅಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದೇ ತರ ನಮ್ ಇಡೀ ದೇಹ ಭಾಗದಲ್ಲೂ ಕೂಡ ಗೃಹಿಣಿ ಅನ್ನೋ ಜಾಗನ ನಾವು ಅಡ್ಗೆ ಮನೆಗೆ ಹೋಲಿಸ್ತೀವಿ ಸರ್. ಎಷ್ಟು ನೀಟಾಗಿ ಎಷ್ಟು ಹೆಲ್ದಿಯಾಗಿ ಅದನ್ನ ಮೇಂಟೈನ್ ಮಾಡ್ತೀವೋ ಅಂದ್ರೆ ಜಂಕ್ ಫುಡ್ಸ್ ತಿನ್ನೋದ್ರ ಬದಲು ಹೆಲ್ದಿ ಫುಡ್ಸ್ ತಿನ್ನೋದ್ರ ಮೂಲಕ ಮತ್ತೆ ವೆಜಿಟೇಬಲ್ಸ್ ಇಂದ ಒಳ್ಳೆ ಫುಡ್ ನ ತಿನ್ನೋದ್ರ ಮೂಲಕ ಹೇಗೆ ಅದನ್ನ ಮೇಂಟೈನ್ ಮಾಡ್ತೀವಿ ಅದೇ ತರ ನಮ್ ಲೈಫ್ ನ ಮುಂದೆ ಹೋಗುತ್ತೆ. ಆ ತರ ಅದನ್ನ ಅದಕ್ಕೆ ಹೋಲ್ಸಿರ್ತಾರೆ ಸರ್. ನಾವು ಆ ತರ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕು, ಇಲ್ಲಾಂತಂದ್ರೆ ಯಾವ್ದಾವ್ದು ಡಿಸೀಸ್ ಬರುತ್ತೆ, ಆಮೇಲೆ ಹೇಗೆ ನಾವು ಅದನ್ನ ಕಂಡಿಡ್ಕೊಳ್ಳೋದು ಇನ್ವೆಸ್ಟಿಗೇಷನ್ ಮಾಡೋದ್ರ ಮೂಲಕ ಆ ತರ ಎಲ್ಲ ಪೋಸ್ಟರ್ ಪ್ರೆಸೆಂಟೇಷನ್ ಒಂದೇ ಪ್ರೆಸೆಂಟೇಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೇನೆ.
1: ಅಂದ್ರೆ ಈಗ ನೀವು ಅಡಿಗೆಯ ತಯಾರಿ ಮತ್ತು ಜೀರ್ಣಾಂಗವನ್ನ ನೀವು ಗೃಹಿಣಿ ಅಂತಲೇ ಕರೆದು ಬಿಟ್ರಿ. ಯಾಕೆ ಅಂತಂದ್ರೆ ಅಥವಾ ಮನೆಯಲ್ಲಿ ಹೆಂಡತಿ ಇರ್ಬೋದು, ತಾಯಿ ಇರ್ಬೋದು, ಅಥವಾ ಹೆಣ್ಣು ನಮ್ಗೆಲ್ಲ ಇವತ್ತು ಉಣಬಡಿಸುವ ಅನ್ನಪೂರ್ಣೆ. ಆಕೆ ನಮ್ಗೆ ಆ ಪದಾರ್ಥ ಏನ್ ಕೊಡ್ತಾಳಲ್ಲ ಅದು ನಮ್ಮ ದೇಹದ ಶಕ್ತಿಯನ್ನ ವೃದ್ಧಿಸುವಂತದ್ದು. ನೀವು ಹೇಳಿದ ರೆಸಿಸ್ಟೆನ್ಸ್ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ನಾವು ಪಡೆಯೋದಕ್ಕೆ ಮೂಲ ಕಾರಣ ಜೀರ್ಣ ಅವಸ್ಥೆ, ಆದ್ರೂ ಅದಕ್ಕೆ ಜೀರ್ಣಕ್ಕೆ ಸಿದ್ಧ ಮಾಡುವಂತ ಆಹಾರ ಮಾಡುವ ಗೃಹಿಣಿಯ ಮೂಲ ಕಾರಣ ಆಗಿರ್ತಾಳೆ ಎಂಬುದನ್ನ ನೀವು ಅಲ್ಲಿ ಪ್ರತಿಬಿಂಬಿಸಿದ್ದೀರಾ, ಹೌದಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ ಅದು ಗೃಹಿಣಿ ಮತ್ತೆ ಗ್ರಹಿಸಿ. ಇನ್ನೊಂದು ಅರ್ಥ ಅಂದ್ರೆ ಗ್ರಹಿಕೆ ಅಂತಂದ್ರೆ ನೀವು ಜೀರ್ಣಿಸಿಕೊಳ್ಳೋದು. ಈಗ ಮೇಷ್ಟು ಪಾಠ ಬೇಕಾದ್ರೆ ವಿದ್ಯಾರ್ಥಿಗಳು ಅದನ್ನ ವಿಚಾರವನ್ನ ಜೀರ್ಣಿಸ್ಕೋಬೇಕು ಅಂದ್ರೆ ಎಲ್ಲಿಗೆ ತಮ್ಮ ಬುದ್ಧಿಶಕ್ತಿಗೆ ಜೀರ್ಣಿಸಿಕೊಳ್ಳೋದು. ಇದು ನಮ್ಮ ದೇಹಕ್ಕೆ ಆಹಾರವನ್ನು ಒದಗಿಸೋದು, ಜೀರ್ಣಿಸುವ ಶಕ್ತಿ ಆ ತಾಯಿಗಿರುತ್ತೆ, ಅದಕ್ಕೆ ಗೃಹಿಣಿ ಅನ್ನೋದನ್ನ ಒಂದು ಲೇಖನವನ್ನು ಕೊಟ್ರಿ. ನೀವು ಈಗ ಆಯುರ್ವೇದ

0: ವೈದ್ಯಕೀಯದ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕೆಂದ್ರೆ ಅದು ಅಧ್ಯಯನ ಮಾಡೋದಕ್ಕೂ ಸ್ವಲ್ಪ ಬಹಳಷ್ಟು ತಾಳ್ಮೆ ಇರಬೇಕು. ಯಾಕೆ ನಮಗೆ ಚರಕ ಇರಬಹುದು, ಸುಶ್ರುತ ಇರಬಹುದು, ಅನೇಕ ಯೋಗದ ಬಗ್ಗೆನೂ ಅಲ್ಲಿ ಬರುತ್ತೆ. ಪತಂಜಲಿಯ ಯೋಗವನ್ನು ನಾವು ಅದನ್ನ ಯೋಚನೆ ಮಾಡ್ತೀವಿ. ಬಹಳ ತಾಳ್ಮೆಯಿಂದ ನಮ್ಗೆಲ್ಲ ಹೇಳಿಕೊಟ್ಟಿರುವ ವಿದ್ಯೆ ಅದು ಭಾರತೀಯ ಪಾರಂಪರಿಕ ವೈದ್ಯಕೀಯ ವಿದ್ಯೆ. ಅದ್ರ ಬಗ್ಗೆ ನೀವು ಯಾಕೆ ಆಯುರ್ವೇದ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು? BAMS ಅಂತ ಅದಕ್ಕೆ ಕರಿತೀವಿ ಅದಕ್ಕೆ ಬಹುಶಃ ಅಲ್ವಾ, ಯಾಕೆ ಅದಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು ನಿಮಗೆ?
1: ನಂಗೆ ತುಂಬಾನೇ ಆಸಕ್ತಿ ಇತ್ತು ಸರ್. ನನಗೆ ಈ ಟೀಚಿಂಗ್ ಅಲ್ಲಿ ಸ್ಪೀಚ್ ಅಲ್ಲಿ ಹೇಗೆ ಅಂತ ಅಂದ್ರೆ, ನಾನು ಅವೇರ್ನೆಸ್ ಪ್ರೋಗ್ರಾಮ್ ಮುಟ್ಬೇಕು ಜನರಿಗೆ ಅನ್ನೋದು ನನ್ನ ತಲೆಯಲ್ಲಿ ಯಾವಾಗಿಂದನೂ ಇದ್ದಿದ್ದು ಸರ್, ನಾನು ಸ್ಕೂಲ್ ಡೇಸ್ ಇಂದನೂ. ಅದೇ ತರ ಈ ಆಯುರ್ವೇದ ಏನ್ ಬರುತ್ತೆ ಅಂದ್ರೆ, ನಾವು ರೋಗನ ಸ್ವಸ್ಥತೆ ಸ್ವಾಸ್ಥ್ಯ ರಕ್ಷಣಾ ಆತುರತೆ ವಿಕಾರ ಪ್ರಶಮನಂ ಅಂತ ಒಂದು ಸ್ಲೋಗನೇ ಬರುತ್ತೆ ನಮ್ದ್ರಲ್ಲಿ. ಅಂದ್ರೆ ನಾವು ಹೆಲ್ದಿಯಾಗಿದ್ದರೂ ಕೂಡ ಹೇಗೆ ನಮ್ಮ ಬಾಡಿನ ಹೆಲ್ತ್ ನ ಅದೇ ರೀತಿ ಟೆನ್ ಮಾಡಬಹುದು, ಅಥವಾ ರೋಗ ಬಂದ್ಮೇಲೆ ಹೇಗೆ ಟ್ರೀಟ್ಮೆಂಟ್ ಬರೋದು, ಎರಡರ ಬಗ್ಗೆನೂ ಹೇಳ್ತಾರೆ. ಹಂಗಾಗಿ ನಾನು ಜನರಿಗೆ ರೋಗ ಬಂದ್ಮೇಲೆ ಚಿಕಿತ್ಸೆ ಮಾಡೋಕ್ಕಿಂತ ಮುಂಚೆನೆ ರೋಗ ಬದ್ದೇ ಇರೋ ತರ ಹೇಗೆ ತಡಿಬಹುದು ಅನ್ನೋದ್ರ ಬಗ್ಗೆ ನನಗೆ ನಾಲೆಜ್ ಬೇಕು. ನಾನು ಬರೋ ರೋಗಗಳನ್ನ ನಿಲ್ಲಿಸ್ಬೇಕು ಅನ್ನೋ ಉದ್ದೇಶ ನನಗೆ ತುಂಬಾನೇ ಇತ್ತು ಸರ್. ಆಮೇಲೆ ಆಯುರ್ವೇದ ಸೇರ್ಕೊಳ್ಬೇಕು ಅಂದಾಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಗ ನನ್ಗನ್ಸ್ತು, ಇದು ನಮ್ಮ ಪರಂಪರೆ, ಇದನ್ನ ಓದ್ಬೇಕು. ಮನೇಲಿರುವಂತಹ ಎಷ್ಟೊಂದು ಮದ್ದುಗಳಿಂದಾನೆ ನಾವು ಮೆಡಿಸನ್ ಮಾಡ್ಬೋದು, ಅದರಿಂದ ಜನರಿಗೆ ಉಪಯೋಗ ಆಗತ್ತೆ. ಅದನ್ನ ನಾನು ಜನರಿಗೆ ತಿಳಿಸ್ಬೇಕು. ಆಮೇಲೆ ಮೆಡಿಸನ್ ಕೊಡೋದು ಸೆಕೆಂಡ್ರಿ ಸರ್. ಬರೋಕ್ಕಿಂತ ಮುಂಚೆನೆ ಆರನ್ನ ಕಾಪಾಡ್ಕೊಳ್ಬೇಕು ಅನ್ನೋ ವಿಷಯ ಫಸ್ಟ್ ನಾನ್ ತಿಳ್ಕೊಂಡು ಅದನ್ನ ಎಲ್ರಿಗೂ ತಿಳಿಸ್ಬೇಕು ಅನ್ನೋ ಮುಖ್ಯ ಉದ್ದೇಶ ಆಗಿತ್ತು ನನ್ಗೆ. ಅಲ್ಲಿ ಹೋದ್ಮೇಲೆ ಅಲ್ಲಿನ ವಿಚಾರಗಳನ್ನ ತಿಳ್ಕೊಂಡ್ಮೇಲೆ ಆಯುರ್ವೇದ ಓದೋದಕ್ಕೆ ನಾನು ತುಂಬಾನೇ ಹೆಮ್ಮೆ ಪಡ್ತೀನಿ. ಇಷ್ಟು ವಿಷಯಗಳು ನಮ್ಗೆ ಗೊತ್ತಿರಲ್ಲ, ನಮ್ ಅಕ್ಕಪಕ್ಕ ಇರುವಂತಹ ಗಿಡಗಳಿಂದನೂ ಎಷ್ಟು ಔಷಧಿ ಮೂಲಗಳಿದಾವೆ, ಅದರಿಂದ ನಮ್ಗೆ ಎಷ್ಟು ಉಪಯೋಗ ಆಗ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲದೆ ಉಪಯೋಗಿಸಿರ್ತೀವಿ ಚಿಕ್ಕೋರಿಂದನು, ಬಟ್ ಅದ್ರ ಇಂಪಾರ್ಟೆನ್ಸ್ ನಮಗೆ ಗೊತ್ತಿರಲ್ಲ. ನಾನು ಅಲ್ಲಿ ಹೋಗಿ ಓದಿ ಅದ್ರ ಇಂಪಾರ್ಟೆನ್ಸ್ ನಮಗೆ ಗೊತ್ತಾದ್ಮೇಲೆ ಇಷ್ಟು ನಮ್ದು ನೇಚರ್ ನಮ್ ಹೆಲ್ತ್ಗೋಸ್ಕರ ಹೆಲ್ಪ್ ಮಾಡಿದೆ, ಅಲ್ಲಿಂದ ಇಷ್ಟು ಸೃಷ್ಟಿ ಮಾಡಿದ್ದಾರೆ ದೇವರು, ಅದನ್ನ ನಾವು ಉಪಯೋಗಿಸ್ಕೊಂಡಿಲ್ಲ ಇಷ್ಟು ಅನ್ನೋದು ಗೊತ್ತಿಲ್ಲದೆ ನಾವು ಕೆಲವರು ಮಾಡಿರೋದನ್ನೆಲ್ಲ ಉಪಯೋಗಿಸ್ಕೊಂಡಿದೀವಿ. ನಾವು ನಮ್ದು ಹಿರಿಯರು ಮಾಡಿರೋದಾಗಿರ್ಬೋದು, ಎಷ್ಟೊಂದು ವಿಷಯಗಳನ್ನ ಅವ್ರು ಆಲ್ರೆಡಿ ಅಳವಡಿಸಿದ್ದಾರೆ, ಅದನ್ನ ನಾವು ಒಂದು ಸಿಸ್ಟಮ್ ಅಲ್ಲಿ ಇಲ್ಲಿ ಓದ್ಕೊಂಡ್ ಬಂದಿದ್ದೀನಿ ಸರ್. ಅದನ್ನ ನಂಗೆ ತುಂಬಾನೇ ಹೆಮ್ಮೆ ಇದೆ ನಾನು ಆಯುರ್ವೇದ ಮಾಡಿದ್ದು.
0: ಆಯುರ್ವೇದ ಚಿಕಿತ್ಸೆಗೂ ಮತ್ತು ಅಲೋಪತಿಗೂ ಒಂದ್ ರೀತಿಯಲ್ಲಿ ಏನಾದ್ರು ಸಂಬಂಧ ಇದೆಯಾ? ಯಾಕೆಂದ್ರೆ ಅಲೋಪತಿ ಅಂದ್ರೆ ಇಂಗ್ಲಿಷ್ ಮೆಡಿಸನ್ ಮತ್ತು ಇಂಗ್ಲಿಷ್ ವೈದ್ಯಕೀಯ BBS ಅಂತ ಕರಿವೆ, ಇವೆರಡಕ್ಕೂ ಏನಾದ್ರೂ ಹೋಲಿಕೆ ಅನ್ಸುತ್ತಾ ನಿಮ್ಮ ಅಭಿಪ್ರಾಯದಲ್ಲಿ?
1: ಹೋಲಿಕೆ ಅಂತ ಅಂತಲ್ಲ, ಅದೇ ಬೇರೆ ಮೆಡಿಸನ್, ಇದೇ ಬೇರೆ ಮೆಡಿಸನ್. ಇದು ನಮ್ಮಲ್ಲೇ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತೀವಿ ನಾವು ಆಯುರ್ವೇದ ಮೆಡಿಸನ್ ಇಂದ. ಅಂದ್ರೆ ಈ ಟ್ರೀಟ್ಮೆಂಟ್ ಆಗಿ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ತಕ್ಕಂಗ್ ಕೊಡಲ್ಲ. ಈಗ ಅಲೋಪತಿಕ್ ಅಂತಂದ್ರೆ ಜ್ವರ ಅಂದ್ರೆ ಜ್ವರಕ್ ತಕ್ಕಂಗೆ ಮಾತ್ರೆ, ಶೀತ ಅಂದ್ರೆ ಶೀತಕ್ ತಕ್ಕಂಗೆ ಮಾತ್ರೆ ಕೊಡ್ತಾರೆ. ಅಂದ್ರೆ ನಾವು ಆಯುರ್ವೇದಿಗೆ ಅಂತಂದ್ರೆ ನಮ್ ಬಾಡಿಯಿಂದನೇ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ಬೇಕು, ಅದೇ ಬಿಸಿಲ್ ಜೊತೆ ವರ್ಕ್ ಮಾಡ್ಬೇಕು. ಅದಕ್ಕೆ ತುಂಬಾ ಜನ ಹೇಳ್ತಾರೆ ಸರ್, ಆಯುರ್ವೇದ ಮೆಡಿಸನ್ ವರ್ಕ್ ಆಗು ತುಂಬಾ ಲೇಟ್ ಆಗುತ್ತೆ, ಅದಕ್ಕೆ ಟೈಮ್ ತಗೊಳ್ಳೋದಷ್ಟು ಕಾಯೋಕ್ಕಾಗಲ್ಲ ಅಂತ. ಯಾಕಂದ್ರೆ ಬಾಡಿ ಒಳಗಿಂದನೆ ಇನ್ಬಿಲ್ಟ್ ಮಾಡ್ತಾ ಹೋಗುತ್ತೆ ರೆಸಿಸ್ಟೆಂಟ್ ಪವರ್ ಆಗಿರ್ಬೋದು, ರೋಗ ನಿರೋಧಕ ಶಕ್ತಿನ. ಹಂಗಾಗಿ ಅದು ಕ್ಯೂರ್ ಆಗೋ ನಿಧಾನ ಆಗುತ್ತೆ, ಬಟ್ ಪರ್ಮನೆಂಟ್ ಕ್ಯೂರ್ ಆಗುತ್ತೆ. ನಿಧಾನಕ್ಕಾದ್ರೂ ಇನ್ನೂ 2 ವರ್ಷಕ್ಕೆ ಆಗುವಷ್ಟು ರೋಗ ನಿರೋಧಕ ಶಕ್ತಿನ ಅದು ರೂಢಿಸ್ಕೊಂಡಿರುತ್ತೆ. ಆ ವೇಯಲ್ಲಿ ಆಯುರ್ವೇದಕ್ಕೂ ಮಾಡರ್ನ್ಗೂ ನಾನು ಡಿಫರ್ ಅಂತ ಹೇಳ್ಬೋದು ಸರ್. ಇದು ಹೇಗೆ ಅಂದ್ರೆ ನಾವು ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗೋದು, ಮೆಡಿಸಿನ್ ತಗೊಳ್ತಾನೆ ಬರೋದು, ಹಂಗೆ ಇದಾಯ್ತಂದ್ರೆ ನಾವು ಇಮ್ಯುನಿಟಿನು ಎಕ್ಸ್ಟ್ರಾ ತಗೊಂಡು ಹೋಗ್ತೀವಿ ಆಯುರ್ವೇದ ಮೆಡಿಸಿನ್ ಅಲ್ಲಿ ಅನ್ನೋದು ನನ್ನ ಅಭಿಪ್ರಾಯ.
0: ಅಂದ್ರೆ ನೀವು ಏನ್ ಹೇಳ್ತೀರಿ ಅಂದ್ರೆ, ಆಯುರ್ವೇದ ಚಿಕಿತ್ಸೆ ಅನ್ನುವಂಥದ್ದು ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತಲೇ ಮುಂದೆ ರೋಗ ಬಾರದಾಗಿ ಅದು ಕಾರ್ಯನಿರ್ವಹಿಸುತ್ತದೆ ಅನ್ನೋದು ನಿಮ್ಮ ಅಭಿಲಾಷೆ. ಬಹುಶಃ ನೀವು BAMS ಅಲ್ಲಿ ಮಾಡೋಕಾದ್ರೆ ಈ ಎರಡನ್ನೂ ಸ್ವಲ್ಪ ತಿಳಿಯ ಅವಕಾಶ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ.
1: ಯಾಕೆಂದ್ರೆ
0: ಆ ಎರಡನ್ನು ತಿಳ್ಕೊಂಡ್ರೆ ನಿಮಗೆ, ಯಾಕಂದ್ರೆ ನಿಮ್ಗೊಂದು ಸಬ್ಜೆಕ್ಟ್ ಆಗು ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೌದಾ?
1: ಹೌದು ಸರ್, ಇರುತ್ತೆ ಸಬ್ಜೆಕ್ಟ್.
0: ಎರಡೂ ತಿಳ್ಕೊಂಡಾಗ್ಲೇ ಒಂದೊಂದಷ್ಟು ಈಗಿನ ಕಾಲಕ್ಕೆ ನಾವು ಒಂದಷ್ಟು ಔಷಧಿ ಉಪಚಾರಗಳನ್ನು ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ.
1: ಹೌದು ಸರ್, ಔಷಧಿ ಉಪಚಾರಗಳು ಅನ್ನೋದಕ್ಕಿಂತನೂ ಈ ಮಾಡರ್ನ್ ಅಲ್ಲಿ ನಾವು ಜಾಸ್ತಿ ಫಾರ್ಮಕಾಲಜಿ ಕಲಿತೀವಿ. ಅನಾಟಮಿ ಮತ್ತೆ ಫಿಸಿಯೋಲಜಿ ನಮಗೆ ಬೇಕೇ ಬೇಕು ಸರ್. ಆಯುರ್ವೇದ ಪ್ರಾಕ್ಟೀಸ್ ಮಾಡೋದಾಯ್ತು ಅಂದ್ರೆ ಕೂಡ ಅನಾಟಮಿ ಬೇಕು ನಮ್ಗೆ. ಎಲ್ಲೆಲ್ಲಿ ಬಾಡಿ ಸ್ಟ್ರಕ್ಚರ್ ಹೇಗೆ, ಎಷ್ಟು ಮಸಲ್ಸ್ ಇದೆ, ಎಷ್ಟು ವೇನ್ಸ್ ಇದೆ, ನಾಡಿ ಪರೀಕ್ಷೆ ಅಂತಾನು ಬರುತ್ತೆ ಸರ್ ನಮ್ಮ ಆಯುರ್ವೇದದಲ್ಲಿ. ಆಗ ನಾವೆಲ್ಲ ಚೆಕ್ ಮಾಡೋದಿರುತ್ತೆ. ಅನಾಟಮಿ ಫಿಸಿಯೋಲಜಿ ತುಂಬಾನೇ ಇಂಪಾರ್ಟೆಂಟ್ ಸರ್ ನಮ್ಗೆ. ಆ ಟಾಪಿಕ್ ನ ನಾವು ಜಾಸ್ತಿನೇ ಓದ್ತೀವಿ, ಅದು ಫಸ್ಟ್ ಇಯರ್ ಅಲ್ಲೇ ಓದ್ತೀವಿ. ಮತ್ತೆ ಫಾರ್ಮಕಾಲಜಿ ಇದೆ ಸರ್ ನಮ್ಗೆ, ಯಾವ ಮೆಡಿಸಿನ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಓದ್ತೀವಿ. ಸರ್ಜರಿ ಎಲ್ಲದನ್ನೂ ಅದ್ರ ಜೊತೆ ಜೊತೆಗೆನೆ ಓದ್ತೀವಿ. ಟ್ರೀಟ್ಮೆಂಟ್ ಅಷ್ಟು ಕಲಿಯಲ್ಲ, ಬಟ್ ಮೆಕಾನಿಸಮ್ ಹೇಗಿದೆ ಅಂತ ಫುಲ್ ಕಂಪ್ಲೀಟ್ ಸ್ಟಡಿ ಮಾಡ್ತೀವಿ. ಎರಡು ಕೂಡ, ಮಾಡರ್ನ್ ಅನ್ನು ಕೂಡ ಆಯುರ್ವೇದನು ಕೂಡ.
0: ಅಂದ್ರೆ ಎರಡನ್ನು ಉಭಯವನ್ನು ಅರಿತಾಗ್ಲೇನೆ ಯಾವ ತರ ನಾವು ಚಿಕಿತ್ಸೆಯನ್ನು ಕೊಡಬಹುದು ಅನ್ನುವ ರೋಗಿಗೆ ಅಂತ ನಿಮಗೆ ಅಲ್ಲಿ ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ.
1: ಹೌದು ಸರ್, ಇನ್ನು ನನ್ಗಂತ ಪ್ರಕಾರ ನಾನು MBBS ಓದಿದ್ರು ಕೂಡ ನನಗೆ ಎರಡು ಕಲಿಯೋ ಅವಕಾಶ ಸಿಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಆಯುರ್ವೇದ ಓದಿದ್ರಿಂದನೇ ನನಗೆ ಎರಡು ಕೂಡ ತಿಳ್ಕೊಳಕ್ ಅವಕಾಶ ಜಾಸ್ತಿನೇ ಸಿಕ್ತು, ಮತ್ತೆ ಜಾಸ್ತಿ ಪೇಷಂಟ್ ಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಕ್ ಸಹಾಯ ಆಗಿದೆ ಸರ್ ಎರಡನ್ನು ಓದಿದ್ರಿಂದ ನಂಗೆ.
0: ಅಂದ್ರೆ ಎರಡನ್ನು ಸಹ ನಾವು ಅದರಲ್ಲಿ ಅಭ್ಯಾಸ ಮಾಡಬಹುದು ಅನ್ನೋದು ಒಂದು ಭಾಗ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ತೀವಿ ನಮ್ಮ ವಿದ್ಯಾರ್ಥಿಗಳಿರಬಹುದು ಅಥವಾ

0: ಇವತ್ತಿನ ಯುವ ಜನತೆ ಇರಬಹುದು, ಸಾಮಾಜಿಕ ಜಾಲತಾಣಗಳಿರ್ಬೋದು ಅಥವಾ ಇನ್ಯಾವುದೋ, ಇದರ ಒಂದು ವ್ಯಸನವಾಗೋಗ್ಬಿಟ್ಟಿದೆ. ಈ ವ್ಯಸನವನ್ನ ಬಗೆಹರಿಸ್ಕೊಳ್ಬೇಕು ಅಂತಂದ್ರೆ ನಮ್ಮ ಚಿಕಿತ್ಸಾ ಕ್ರಮದಲ್ಲಿ ಏನಾದ್ರೂ ಉಂಟಾ ಈ ಒಂದು ಆಯುರ್ವೇದ ಚಿಕಿತ್ಸಾ ಕ್ರಮದಲ್ಲಿ? ಅಂದ್ರೆ ಇದು ಕೇವಲ ನಾನು ಹೇಳ್ತಾ ಇರೋದು ಮಾನಸಿಕವೂ ಒಂದು, ಯಾಕೆಂದ್ರೆ ರೋಗಿಗೆ ನಾವು ಔಷಧಿ ಕೊಟ್ರೆ ಅವನು ಮನಸ್ಪೂರ್ವಕವಾಗಿ ಔಷಧಿಯನ್ನು ತಗೋಬೇಕು. ಅವನ ಮನಸ್ಸಿನಲ್ಲಿ ಪಾಸಿಟಿವ್, ಈ ಔಷಧಿ ತೆಗೆದುಕೊಂಡ್ರೆ ನನಗೆ ಕಾಯಿಲೆ ವಾಸಿ ಆಗ್ತದೆ, ಇದಿಟ್ಕೋಬೇಕಾಗ್ತದೆ. ಈ ರೀತಿಯಾಗಿ ಆಯುರ್ವೇದದಲ್ಲೂ ಸಹ ಮಾನಸಿಕ ರೋಗಗಳನ್ನ ಗುಣಪಡಿಸುವಂತ ಒಂದು ಚಿಕಿತ್ಸಕ ಒಂದು ಗುಣ ಇದೆಯಾ ಅಂತ?
1: ಹೌದು ಸರ್, ಇದೆ. ಬರೀ ಮಾನಸಿಕ ಅಂತಾನೆ ಅಲ್ಲ, ಪ್ರತಿಯೊಂದು ಮೆಡಿಸನ್ ಆದ್ರೂ ಅಷ್ಟೇ ಸರ್. ಈಗ ಒಂದು ಶೀತ ಜ್ವರಕ್ಕೆ ನಾವು ಹೋದ್ರು ಕೂಡ ಮನಸ್ಪೂರ್ವಕವಾಗಿ ಆ ರೋಗಿ ನಮ್ಮನ್ನ ನಂಬಬೇಕು ಸರ್. ರೋಗಿ ನಮ್ಮ ವೈದ್ಯರನ್ನ ನಂಬಬೇಕಾಗತ್ತೆ, ಇವ್ರ ಹತ್ರ ಬಂದ್ರೆ ನಮಗೆ ಗುಣ ಆಗತ್ತೆ, ನನ್ನ ಎಲ್ಲಾ ಕಾಯಿಲೆಗಳು ಗುಣ ಆಗತ್ತೆ ಅನ್ನೋ ಮನೋಭಾವದಿಂದ ಬಂದು ಅದೇ ಮನೋಭಾವದಲ್ಲಿ ಔಷಧಿಗಳನ್ನ ಸೇವನೆ ಮಾಡಿದ್ರೆ ಮಾತ್ರ ಅವರಿಗೆ ಆ ಕಾಯಿಲೆಗಳು ಗುಣ ಆಗತ್ತೆ. ಇದ್ರ ಬಗ್ಗೆ ಸುಮಾರು ಆರ್ಟಿಕಲ್ಸ್ ನ ಕೂಡ ನಾನು ಓದಿದ್ದೀನಿ. ರೋಗ, ರೋಗಿ, ವೈದ್ಯ ಎಷ್ಟು ಮ್ಯಾಟರ್ ಆಗ್ತಾರೆ ಒಂದು ಚಿಕಿತ್ಸಾ ಕ್ರಮದಲ್ಲಿ ಅಂತ ಅಂದ್ರೆ, ಅದನ್ನ ಚಿಕಿತ್ಸಾ ಚತುಷ್ಪಾದ ಅಂತಾನೆ ಹೇಳ್ತೀವಿ ಸರ್ ನಾವು. ರೋಗ, ರೋಗಿ, ಆತುರ ಮತ್ತೆ ಬಿಷಜ ಅಂತ ಮೆಡಿಸನ್, ಆ ಮೂರು ಕೂಡ ಅದ್ರ ಮೇಲೆ ಒಂದು ನಂಬಿಕೆ ಇರಬೇಕು. ಅವ್ರು ಯಾವಾಗ ಮನಸ್ಪೂರ್ವಕವಾಗಿ ನಮ್ಮ ನಂಬಿ ಬಂದು ಟ್ರೀಟ್ ತಗೊಳ್ತಾರೋ ಆಗ ನಾವು ಕೊಟ್ಟಂತಹ ಟ್ರೀಟ್ಮೆಂಟ್ ಅವರಿಗೆ ಬೇಗನೆ ವರ್ಕ್ ಆಗುತ್ತೆ, ಬೇಗನೆ ಹೀಲ್ ಆಗುತ್ತೆ ಸರ್.
0: ಅಂದ್ರೆ ಅವ್ರು ನಂಬಿ ಬಂದಾಗ ಮಾತ್ರ ಅದು ಸಾಧ್ಯವಾಗುತ್ತೆ ಅನ್ನುವಂಥದ್ದು.
1: ಹೌದು ಸರ್, ಅವರು ಕಾಯ ವಾಚನ ಎಲ್ಲದೂ ಕೂಡ ಡಾಕ್ಟರ್ ಮೇಲೆ ನಂಬಿರ್ಬೇಕು ಸರ್. ಅವ್ರು ಇವರಿಂದ ನನಗೆ ಗುಣ ಆಗುತ್ತೆ, ಈ ಮೆಡಿಸನ್ ನನಗೆ ವರ್ಕ್ ಆಗುತ್ತೆ ಅನ್ನೋ ಮನೋಭಾವದಿಂದ ಪ್ರತಿಯೊಂದು ಮೆಡಿಸನ್ ತಗೊಳ್ಬೇಕು. ಅಂದ್ರೆ ನಾವು ಪ್ರತಿಯೊಂದು ಟ್ರೀಟ್ಮೆಂಟ್ ಕೊಡ್ತಾನೆ ಅದ್ರಲ್ಲಿ ಪ್ರಾರ್ಥನೆ ಮಾಡೇನೆ ಕೊಡ್ತೀವಿ. ಅದೇ ರೀತಿ ಅವರು ಈ ವೈದ್ಯರಿಂದ ನಾನು ಈ ಕಾಯಿಲೆ ಗುಣ ಆಗುತ್ತೆ ದೇವ್ರೆ ಅಂತ ಮನಸ್ಸಲ್ಲಿ ಒಂದು ಮಾತೆ ಸಾಕು ಸರ್ ಅವ್ರದ್ದು ಟ್ರೀಟ್ಮೆಂಟ್ ಫುಲ್ ಗುಣ ಮಾಡೋಕೆ. ಆ ತರ ಮನಸ್ಪೂರ್ವಕವಾಗಿ ರೀಸೆಂಟ್ ಟ್ರೀಟ್ಮೆಂಟ್ ತಗೊಂಡಾಗ ಎಷ್ಟೋ ಕಾಯಿಲೆಗಳೇ ಗುಣ ಆಗುತ್ತೆ. ಟ್ರೀಟ್ಮೆಂಟೇ ತಗೊಳ್ಬೇಕು ಅಂತೇನಿಲ್ಲ ಆಯುರ್ವೇದದಲ್ಲಿ. ನಾವು ಬೆಳಗ್ಗೆ ಎದ್ದು ಪ್ರಾಣಾಯಾಮ ಮಾಡೋದು, ಯೋಗ ಮಾಡೋದು, ಮತ್ತೆ ಹಿರಿಯರು ಏನ್ ಮಾಡುತ್ತೆ ಅಂತ ಪ್ರಾಪರ್ ಫುಡ್ ತಗೊಳ್ಳೋದಾಗಿರ್ಬೋದು, ಇಂಥದ್ರಲ್ಲಿನೇ ನಾವು ಆರಾಮಾಗಿ ಮೇಂಟೈನ್ ಮಾಡಬಹುದು ಹೆಲ್ತ್ ನ. ಅದ್ರ ಬಗ್ಗೆನೂ ಫುಲ್ ಅವ್ರಿಗೆ ಹೇಳ್ಬಿಟ್ಟನೆ ಕೊಡೋದು. ಈಗ ಮಾಡ್ರನ್ ಆಯ್ತು ಅಂದ್ರೆ ಬರೀ ಮೆಡಿಸನ್ ಕೊಟ್ಟು ಕಳಿಸ್ತಾರೆ ಸರ್. ನಾವು ಮೆಡಿಸನ್ ಕೊಡೋದ್ರ ಜೊತೆಗೆ ಅವರಿಗೆ ಪಥ್ಯ ಅಪಥ್ಯಗಳನ್ನ ಹೇಳ್ತೀವಿ. ಪಥ್ಯ ಅಪಥ್ಯಗಳು ಅಂತಂದ್ರೆ ಡೂಸ್ ಅಂಡ್ ಡೋನ್ಸ್ ಅಂತ. ನಾವು ಎಷ್ಟು ಮೆಡಿಸನ್ ಕೊಟ್ರು ಕೂಡ, ಈಗ ಜ್ವರಕ್ಕೆ ಅಂತ ನಾವು ಮೆಡಿಸನ್ ಕೊಟ್ವಿ, ಹೋಗಿ ಚಿಕನ್ ತಿನ್ನಿ, ಏನ್ ಬೇಕಾದ್ರೂ ತಿನ್ನಿ, ಶೀತದ ಕೋಲ್ಡ್ ಐಟಮ್ಸ್ ತಿನ್ನಿ ಅಂತಂದ್ರೆ ಅದು ಗುಣ ಆಗಲ್ಲ. ಯಾಕಂದ್ರೆ ಜ್ವರ ಬಂದಾಗ ನಮ್ಗೆ ಬಾಡಿ ರೆಸಿಸ್ಟೆನ್ಸ್ ಪವರ್ ತುಂಬಾನೇ ಕಮ್ಮಿ ಇರುತ್ತೆ. ಆ ಟೈಮಲ್ಲಿ ನಾವು ಪಥ್ಯ ತಿನ್ನಿ, ತಿಳಿಸಾರ್ ತಿನ್ನಿ, ಇಡ್ಲಿ ತಿನ್ನಿ ಅನ್ನೋ ಪಥ್ಯನ ಸಜೆಸ್ಟ್ ಮಾಡ್ತೀವಿ ಅವರಿಗೆ. ಆಗ ನಾವು ಕೊಟ್ಟಂತಹ ಮೆಡಿಸನ್ ಜಾಸ್ತಿ ಡೈಜೆಸ್ಟಿವ್ ಪವರ್ ಮೇಲೆ ವರ್ಕ್ ಮಾಡುವಂತ ಅವಶ್ಯಕತೆ ಅವ್ರಿಗೆ ಬರಲ್ಲ. ಆ ಮೆಡಿಸನ್ ಡೈಜೆಸ್ಟ್ ಮಾಡೋದ್ರ ಮೂಲಕ ನಮ್ಗೆ ಬಾಡಿಲಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗಿ ಇಮ್ಯುನಿಟಿ ಬಂದು ಆ ರೋಗ ಈಗ ಕ್ಯೂರ್ ಆಗುತ್ತೆ. ಅದ್ರ ಪ್ರಕಾರ ಹೇಳೋದಾದ್ರೆ ಪಥ್ಯ ಅಪಥ್ಯ ನಾವು ಹೇಳೋದ್ರಿಂದ ಸ್ವಲ್ಪ ಬೇಗನೆ ಅವರಿಗೆ ಚಿಕಿತ್ಸೆ ಕೊಟ್ಟು ಗುಣ ಮಾಡಬಹುದು ಕಾಯನ ಅಂತ ನನ್ಗನ್ಸುತ್ತೆ ಸರ್, ನನ್ನ ಅಭಿಪ್ರಾಯ.
0: ಅಂದ್ರೆ ಅವರಿಗೆ ಬೇಗ ನೀವು ಕಾಯಾವಾಚ ಮನಸ ಅಂತ ಹೇಳಿದ್ರೆ ತ್ರಿಕರಣ ಶುದ್ಧಿ ಅಂತ ಹೇಳ್ತೀವಿ, ಆ ತ್ರಿಕರಣ ಶುದ್ಧಿಯ ಮೂಲಕ ಔಷಧಿಯನ್ನು ತೆಗೆದುಕೊಂಡ್ರು ಅವರಲ್ಲಿ ಪಾಸಿಟಿವ್ ಥಿಂಕಿಂಗ್ ಮೂಡಿದಾಗ ಮಾತ್ರ ಈ ಎಲ್ಲ ಒಂದು ರೋಗಗಳು ಹೋಗೋದಿಕ್ಕೆ ಸಾಧ್ಯವಾಗುತ್ತೆ. ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದು ಆರಂಭದಲ್ಲಿ ಒಂದು ಪದವನ್ನು ಬಳಸುತ್ತೆ, ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ. ಯಾಕೆಂದ್ರೆ ನಾರಾಯಣನ ನಾವು ಹರಿಯನ್ನ ಕಾಯುವವನು ಅಂತ ಹೇಳ್ತೇವೆ, ವೈದ್ಯ ಕಾಯುವವರಿಗೆ ಹೋಲಿಸಿದ್ವಿ. ಈ ಎಲ್ಲ ಹಿನ್ನೆಲೆ ಒಳಗೆ ರೋಗಿಯಾದಂತವನು ವೈದ್ಯರನ್ನ ನಂಬಿ ಬಂದಾಗ ಮಾತ್ರ ರೋಗ ಅನ್ನೋದು ನಿವಾರಣೆ ಆಗುತ್ತದೆ ಅನ್ನೋದು ನಿಮ್ಮ ಅಭಿಪ್ರಾಯ. ಈಗ ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ಕಾಲಿಟ್ಟಿದ್ದೀರಿ, ವೈದ್ಯಕೀಯ ಕ್ಷೇತ್ರದಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಮತ್ತೆ ಜೊತೆಗೆ ಕುವೆಂಪು ವಿಶ್ವವಿದ್ಯಾಲಯದ ನೀವು ಮಹಿಳಾ ವೈದ್ಯ ಆಗಿದ್ದೀರಿ. ಈ ಸಂದರ್ಭಗಳಲ್ಲಿ ನಿಮ್ಮಲ್ಲಿ ಅನೇಕ ಇವತ್ತು ಯುವಜನತೆಗೆ, ನೀವು ಬಹಳಷ್ಟು ವಿಶ್ವವಿದ್ಯಾಲಯ ಅಂತಂದ್ರೆ ಯುವಜನತೆಯೇ ಹೆಚ್ಚು ಬರ್ತಾರೆ ನಿಮ್ಮನ್ನು ಕನ್ಸಲ್ಟೇಷನ್ ಮಾಡೋದಿಕ್ಕೆ. ಆಗ ಬಂದಾಗ ಅವರಲ್ಲಿ ನಾವು ಏನನ್ನ ನೋಡಕ್ ಇವತ್ತು ಹೆಚ್ಚು ಹೋಗ್ತಾ ಇರುವಂತದ್ದು ಈ ಮಾನಸಿಕ ಕೆಲವೊಂದು ವ್ಯಾಧಿ ಅಂತಂದ್ರೆ ಇವತ್ತು ಹೆಚ್ಚಾಗಿ ನಾವು ನೋಡ್ತಾ ಇರುವಂತ ಮೊಬೈಲ್ಗಳ ಮುಖಾಂತರ, ಈ ಮೊಬೈಲ್ಗಳ ಬಳಕೆಯನ್ನ ವಿದ್ಯಾರ್ಥಿಗಳು ದೂರ ಇಟ್ಟಾಗ ಅವರಿಗೆ ಅದು ಸೂಕ್ತ ಹೋಗ್ತದೆ ಅಥವಾ ಅದರಲ್ಲೇ ಲೀನವಾದ್ರೆ ಏನಾಗಬಹುದು ಅಂತ?
1: ಹೌದು ಸರ್, ಅವ್ರು ಎಷ್ಟು ಮೊಬೈಲ್ ನ ದೂರ ಇರ್ತಾರೋ ಅಷ್ಟು ಅವ್ರಿಗೆ ಇನ್ನೂ ಒಳ್ಳೇದೆ ಸರ್. ಆ ಮೊಬೈಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಓದುವಂತಹ ಅನೇಕ ಸಮಯಗಳನ್ನ ಬರೀ ಮೊಬೈಲ್ ನೋಡೋದ್ರಲ್ಲೇನೆ ಕಲಿತಾರೆ ಅವರು. ಅದ್ರ ಬದಲು ಅವರು ಬೇರೆ ಚಟುವಟಿಕೆಗಳನ್ನ ಭಾಗವಹಿಸೋದ್ರಿಂದ ಅಥವಾ ಬೇರೆ ಅವರಲ್ಲಿರುವಂತಹ ಪ್ರತಿಭೆಗಳನ್ನ ಹೊರಹಾಕೋದ್ರಿಂದ ಅವ್ರ ಜೀವನಕ್ಕೂ ಒಳ್ಳೇದಾಗತ್ತೆ, ಮತ್ತೆ ಹೆಲ್ತ್ ಮೇಲೆ ಕೂಡ ತುಂಬಾನೇ ಪರಿಣಾಮ ಬೀಳ್ತಾ ಇದೆ ಸರ್. ಈಗ ಮುಂಚೆ ಕಾಲೇಜ್ ಅಲ್ಲಿ ಮೊಬೈಲ್ ಯೂಸ್ ಮಾಡೋದು ಕೂಡ ಕಮ್ಮಿ ಇರುತ್ತೆ, ಈಗ ಡಿಗ್ರಿ ಅಂತ ಈ ಪ್ರೊಫೆಷನ್ಗೆ ಬಂದ ತಕ್ಷಣನೇ ಅವರಿಗೆ ಹೊಸ ಮೊಬೈಲ್ ಬರುತ್ತೆ. ಆ ಮೊಬೈಲ್ ಅಲ್ಲೇ ಹೆಚ್ಚು ಕಾಲಗಳನ್ನ ಕಳೀತಾ ಇರ್ತಾರೆ, ಅದರಿಂದ ಅವರಿಗೆ ಗೊತ್ತಿಲ್ಲದೆ ಅವ್ರ ಬಾಡಿಲಿ ತುಂಬಾನೇ ಚೇಂಜಸ್ ಆಗ್ತಾ ಹೋಗುತ್ತೆ. ಅದರಿಂದ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ ಎಷ್ಟೋ ಹೆಣ್ಮಕ್ಳಿಗೆ, ಅವರಲ್ಲಿ ಇದ್ದಂತಹ ಕಣ್ಣಿನ ಸಮಸ್ಯೆ ಆಗಿರ್ಬೋದು, ಕಂಪವರಿದ್ದು ಇನ್ನು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೆಚ್ಚಿನ ಕಾಲ ಮೊಬೈಲ್ ನ ಯೂಸ್ ಮಾಡೋದ್ರಿಂದ. ನಾನ್ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಎಷ್ಟೊಂದು ಜನಕ್ಕೆ ಅದೇ ಪ್ಲಾನ್ ಹಾಕಿ ಕೊಟ್ಟಿದ್ದೀನಿ, ಬೆಳಗ್ಗೆ ಎದ್ದು ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ವಾಕಿಂಗ್ ಮಾಡಿ, ಓದಿ. ಕೊನೆಗೆ ಎಷ್ಟೋ ಜನ ಮೊಬೈಲ್ ಬಿಡಕ್ ಆಗಲ್ಲ ಅಂತ ಹೇಳ್ತಾರೆ, ಮನಸ್ಸಿನ ಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾರೆ, ಅವರಿಗೆಲ್ಲ ನಾನ್ ಸಜೆಸ್ಟ್ ಮಾಡೋದು ಒಂದೇ ಅಂದ್ರೆ ಮೆಡಿಟೇಷನ್ ಸರ್. ಮೆಡಿಟೇಷನ್ ಅಂತೂ ತುಂಬಾನೇ ಇಂಪಾರ್ಟೆಂಟ್, ನಾನು ಕೂಡ ಅದನ್ನ ಅಳವಡಿಸ್ಕೊಂಡು

0: ಮಾಡ್ಕೊಂಡ್ರೆ ದಿನದಲ್ಲಿ ಒಂದ್ 10 ನಿಮಿಷ ಸಾಕು. 10 ನಿಮಿಷ ನಾವು ಮೆಡಿಟೇಷನ್ ಮಾಡೋದ್ರಿಂದ ನಮ್ಮಲ್ಲಿ ತುಂಬಾನೇ ಚೇಂಜಸ್ ಬರುತ್ತೆ. ನಾವ್ ಏನ ಬಿಡ್ಬೇಕು ಅನ್ನೋ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಮೆಡಿಟೇಷನ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತೀವೋ ಅದನ್ನ ಕಂಪ್ಲೀಟ್ ಆಗಿ ಅವ್ರು ಬಿಡ್ತಾರೆ ಸರ್. ನಾನು ಎಲ್ರಿಗೂ ಅದನ್ನ ಸಜೆಸ್ಟ್ ಮಾಡ್ತೀನಿ, ತುಂಬಾ ಮೊಬೈಲ್ ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ರೆ ನಾವು ತುಂಬಾ ಸಾತ್ವಿಕ ಆಗ್ತೀವಿ. ಸಾತ್ವಿಕ ಆದಾಗ ನಮ್ಗೆ ಏನು ಸಾತ್ವಿಕ ಅನ್ಸುತ್ತೆ ನಮ್ ಸುತ್ತಮುತ್ತ ನಾವು ಅದನ್ನ ರೂಢಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಅದು ಒಂದು ಮೇನ್ ಸಜೆಷನ್ ನಾನು ಕೊಡೋದು, ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಅಂತಾನೆ ಹೇಳ್ತೀನಿ ಸರ್ ಅವರಿಗೆ.
1: ಖಂಡಿತ ಇತ್ತೀನಿ. ಯುವ ಜೊತೆಗೆ ಬೇಕಾದಂತದ್ದು ಏನು, ಖಂಡಿತ ಇವತ್ತು ಮತ್ತೆ ಬಹಳಷ್ಟು ಜನ ಇವತ್ತು ಲೇಟ್ ಆಗಿ ಹೇಳೋದಿರ್ಬೋದು, ಮತ್ತೆ ರಾತ್ರಿ ಬಹಳ ಹೊತ್ತು ಎದ್ದಿರೋದಿರ್ಬೋದು, 12 ಗಂಟೆ 1 ಗಂಟೆ 2 ಗಂಟೆ ಮಲಗೋದು, ಇವೆಲ್ಲವೂ ಸಹ ವ್ಯಸನಕ್ಕೆ ಕಾರಣ ಇರ್ಬೋದಲ್ವಾ?
0: ಹೌದು. ಏನಾಗತ್ತೆ ಅಂದ್ರೆ ಅವ್ರಿಗೆ ಅವರೇ ಗೊತ್ತಿರಲ್ಲ ಸರ್, ಈಗ ಓದ್ತಾ ಇರ್ತಾರೆ, ಏನಾದ್ರೂ ಒಂದು ಸರ್ಚ್ ಮಾಡ್ಬೇಕು ಅಂತ ಮೊಬೈಲ್ ನೋಡ್ತಾರೆ, ಯಾವ್ದೋ ಒಂದು ಬರುತ್ತೆ ಅದನ್ನೇ ನೋಡ್ತಾ ನೋಡ್ತಾ ನೋಡ್ತಾ ಹೆಚ್ಚಿನ ಕಾಲ ಅದರಲ್ಲೇ ಮುಳುಗ್ತಾರೆ ಸರ್. ಮಲಗೋದೇ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಅಂತ ಮಾಡ್ಕೊಂಡು ಬೆಳಗ್ಗೆ 7 ಗಂಟೆ 8 ಗಂಟೆ ಆಗ್ಬಿಡುತ್ತೆ. ಅವ್ರು ಓದೋದನ್ನ ಬಿಟ್ಟು ಬರೀ ಇದನ್ನ ಜಾಸ್ತಿ ಅವರು ತೊಡಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಅಂತಾನೆ ಹೇಳ್ಬೋದು ಸರ್.
1: ನೀವು ನಿಮ್ಮ ದಾರಿಯಲ್ಲಿ ಬಹುಮುಖ ಪ್ರತಿಭೆಯನ್ನು ಬೆಳೆಸ್ಕೊಂಡು, ಕ್ರೀಡೆ ಇರ್ಬೋದು ಅಥವಾ ಇನ್ನ ಬರವಣಿಗೆ ಇರ್ಬೋದು ಮತ್ತು ವೈದ್ಯಕೀಯ ಕ್ಷೇತ್ರ, ಹೀಗೆ ಬಹುಮುಖ ಪ್ರತಿಭೆಯಾಗಿ ಬೆಳೆಯೋದಕ್ಕೆ ಸಾಧ್ಯವಾದಾಗ್ಲೇ ನಾವು ಇವೆಲ್ಲ ವ್ಯಸನದಿಂದ ದೂರ ಇರೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಅನ್ನೋದು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೋ ಒಂದು ವಸ್ತುವನ್ನೇ ಅವಲಂಬಿತವಾಗ ನಾವು ಇವತ್ತು ಕೊನೆಗೆ ಏನ್ ಹೇಳ್ತೀವಿ, ಅದರಲ್ಲೇ ಲೀನವಾಗಿ ಹೋಗ್ಬಿಡ್ತೀವಿ, ಮತ್ತೆ ಅದರ ಬಗ್ಗೆ ಹೆಚ್ಚು ಡಿಪೆಂಡ್ ಆಗ್ತಾ ಹೋಗ್ತೀವಿ. ಅದು ಎಲ್ಲೋ ಒಂದ್ ಕಡೆಗೆ ಕೈ ಕೊಟ್ಟಾಗ ತುಂಬಾ ಏನು ವ್ಯಸನಕ್ಕೆ ಒಳಗಾಗ್ಬಿಡ್ತೀವಿ ಅಥವಾ ತಾಷೆಗೊಳಗಾಗಿ. ಎಷ್ಟೋ ಸಂದರ್ಭಗಳಲ್ಲಿ ನಾನು ಎಲ್ಲೋ ಪತ್ರಿಕೆಯಲ್ಲಿ ಓದಿದ್ ನೆನಪಿದೆ, ಮೊಬೈಲ್ ಅಮ್ಮ ಬೇಡ ಅಂದಿದ್ದಕ್ಕೇನೆ ಮಗು ಹೋಗಿ ಒಂದು ಆತ್ಮಹತ್ಯೆ ಮಾಡಿಕೊಂಡಿರೋ ಪ್ರಕರಣ ಪತ್ರಿಕೆಯಲ್ಲಿ ವರದಿಯಾಗಿರುತ್ತೆ. ಈ ತರದ ಒಂದು ದುರಂತಕ್ಕೆ ಕಾರಣ, ಅದಕ್ಕಿಂತ ಪೂರ್ವದಲ್ಲಿ ಮಕ್ಕಳನ್ನ ನಾವು ಹೆಚ್ಚಾಗಿ ಅಥವಾ ವಿದ್ಯಾರ್ಥಿಗಳು ಹೆಚ್ಚಾಗಿ ತಮ್ಮಲ್ಲಿರುವ ಪ್ರತಿಭೆಯ ಕೌಶಲ್ಯತೆಗಳ ಅನಾವರಣ ಮಾಡೋದ್ರ ಮೂಲಕ ತಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗಿ ತಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡಬಹುದು. ಹೌದಾ? ಕೊನೆಯದಾಗಿ ನಿಮ್ಮ ಮಾತಿದೆ.
0: ಹೌದು, ಯಾಕಂದ್ರೆ ಈಗಿನ ಜನರೇಷನ್ ಹಂಗೆ ಇದೆ ಸರ್. ನಮ್ಮ ಜನರೇಷನ್ ಅಲ್ಲಿ ಹೇಗೆ ಅಂದ್ರೆ ಮಕ್ಳು ಬೆಳೀತಾ ಬೆಳಿತಾನೆ ನಾವು ಹೊರಗಡೆ ಬಿಡ್ತಾ ಇದ್ರು. ನಾವು ಹೊರಗಡೆ ಏನೇನು ಆಟ ಆಡ್ಬೋದು ಮಕ್ಳ ಜೊತೆಗಾಗಿರ್ಬೋದು, ಮಕ್ಳ ಜೊತೆ ಮಿಂಗಲ್ ಆಗೋದು, ಸಾಂಗ್ ಹೇಳೋದು, ಡ್ಯಾನ್ಸ್ ಮಾಡೋದು, ಈ ತರದೆಲ್ಲ ಚಟುವಟಿಕೆಗಳು ನಮ್ಗೆ ಚಿಕ್ಕ ವಯಸ್ಸಿಂದಾನೆ ಅದು ಇನ್ಬಿಲ್ಟ್ ಆಗ್ತಾ ಬರುತ್ತೆ. ನಾವು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆನೆ ನಮ್ಮ ಪೇರೆಂಟ್ಸ್ ಮನೇಲಿ ಇರುವಂತಹ ಮಕ್ಳ ಜೊತೆ ಆ ಕಡೆ ಈ ಕಡೆ ಏರಿಯಾದಲ್ಲಿ ಇರೋದ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ನಮ್ ಲೈಫ್ ಈಗ ಸ್ಟಾರ್ಟ್ ಆಗ್ತಾ ಬರುತ್ತೆ. ಈಗಿನ ಜನರೇಷನ್ ಹೇಗೆ ಅಂತ ಮಕ್ಳನ್ನ ಹೊರಗಡೆನೆ ಬಿಡಲ್ಲ, ಮನೆಯೊಳಗನೆ ಕೂರ್ಸ್ಕೊಳ್ಳೋದು, ವಿಡಿಯೋ ಗೇಮ್ಸ್ ಆಗಿರ್ಬೋದು, ಮಕ್ಳು ಆಟ ಮಾಡಿದ್ರು ಊಟ ಮಾಡಲ್ಲ ಅಂತ ಅಷ್ಟೇ ಮೊಬೈಲ್ ಕೊಡೋದು. ಹೆಚ್ಚಿನಾಗಿ ಮಕ್ಳನ್ನ ಬೇರೆ ಜೊತೆ ಬೆರೆಯೋಕೆ ಬಿಡ್ತಾ ಇಲ್ಲ ಸರ್. ಈಗ ಏನಿತ್ತಂದ್ರು ಅವ್ರು ಅವ್ರ ಮನೆ ಮತ್ತೆ ಮೊಬೈಲ್ ಫೋನ್ ಇಂಥದನ್ನೇ ಜಾಸ್ತಿ ಮಕ್ಳನ್ನ ತೊಡಗಿಸ್ಕೊಳ್ತಾ ಇರೋದ್ರಿಂದ ಈಗ ಜಾಸ್ತಿ ಅವರಿಗೆ ಆಪರ್ಚುನಿಟಿಗಳು ಸಿಗ್ತಾ ಇಲ್ಲ, ಅವ್ರ ಪ್ರತಿಭೆಗಳನ್ನ ಹೊರಗಾಕೋ ಅವಕಾಶನೇ ಸಿಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಸರ್.
1: ಖಂಡಿತ ನಿಜವಾಗ್ಲೂ ಡಾಕ್ಟರ್ ಭೂಮಿಕಾ ವೈಡಿ ಅವರೇ, ಇದುವರೆಗೂ ತಮ್ಮ ಬಾಲ್ಯದ ಜರ್ನಿ ಇರ್ಬೋದು ಅಥವಾ ಪದವಿ ಹಂತದ ಜರ್ನಿ ಇರ್ಬೋದು ಮತ್ತು ನಿಮ್ಮ ವೃತ್ತಿ ಹಂತದ ಜರ್ನಿಯನ್ನ ತುಂಬಾ ಅರ್ಥಪೂರ್ಣವಾಗಿ ನಮ್ಗೆ ಹಂಚಿಕೊಂಡ್ರಿ, ತುಂಬಾ ಖುಷಿ ಆಗ್ತಾ ಇದೆ. ಹಾಗೇನೆ ಈ ನಮ್ಮ ಎಲ್ಲ ಕೆಳಗರಿಗೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡ್ರಿ. ಏನು ಈ ನಿಮ್ಮ ಈ ಬಹುಮುಖ ಪ್ರತಿಭೆಯಿಂದ ಇನ್ನೊಂದಷ್ಟು ಒಂದು ಸಾಮಾಜಿಕ ಸೇವೆ, ಯಾಕೆಂದ್ರೆ ವೈದ್ಯ ಸೇವೆ ಅನ್ನೋದು ಬಹಳ ದೊಡ್ಡದು. ಇವತ್ತು ಡಾಕ್ಟರ್ ಅನ್ನೋದು ಇವತ್ತು ಈ ಸಾಮಾಜಿಕ ಸ್ವಾಸ್ಥ್ಯ ಜೊತೆಗೆ ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡುವಂತ ವ್ಯಕ್ತಿ ಅಂತ ನಾವು ಭಾವಿಸ್ತೀವಿ. ಮತ್ತೊಮ್ಮೆ ನಾನು ಪದವನ್ನ ಉಚ್ಚಾರಣೆ ಅಡೆ ಮಾಡ್ತೀನಿ, ವೈದ್ಯೋ ನಾರಾಯಣ ಹರಿ ಅನ್ನುವ ಹಾಗೆ. ಆದ್ರಿಂದ ನೀವು ಕಾಯೋರಾದ್ರಿಂದ ಸಾಮಾಜಿಕವಾಗಿ ಇನ್ನಷ್ಟು ನಿಮ್ಮ ಭವಿಷ್ಯದಲ್ಲಿ ಮತ್ತಷ್ಟು ನಿಮ್ಮ ಒಂದು ಸೇವೆ ಸಮಾಜಕ್ಕೆ ಸಿಗಲಿ ಅಂತ ಹೇಳಿ, ಇದುವರೆಗೂ ತಾವು ತಮ್ಮ ನಮ್ಮ ಆಕಾಶವಾಣಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಕೇಳುಗರಿಗೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡ್ರೆ ನಿಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ಮತ್ತು ಕೇಳುಗರ ಪರವಾಗಿ ಧನ್ಯವಾದಗಳು ತಿಳಿಸ್ತೀವಿ.
0: ನಿಮಗೂ ಧನ್ಯವಾದಗಳು ಸರ್. ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಬರೋದಕ್ಕೆ ನನ್ನ ಶಿಕ್ಷಕರಿಂದ ತುಂಬಾನೇ ಸಪೋರ್ಟ್ ಮಾಡಿದೆ. ಅವರು ನನ್ನಲ್ಲಿರೋ ಪ್ರತಿಭೆಯನ್ನು ಗುರುತಿಸಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಆಯ್ತು. ಮತ್ತೆ ಇಂತರ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೂ ಕೂಡ ನನಗೆ ಅವರೇ ಕಾರಣ ಅಂತಾನೆ ಹೇಳ್ಬೋದು. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಸರ್. ನನ್ನ ಎಲ್ಲ ಶಿಕ್ಷಕರಿಗೂ ನನ್ನ ತಂದೆ ತಾಯಿಗಳಿಗೂ ಈ ಮೂಲಕ ನಾನು ತುಂಬಾ ಕೃತಜ್ಞಳಾಗಿರ್ತೀನಿ. ಹಾಗೆ ನಿಮಗೂ ಕೂಡ ಮತ್ತೆ ನನಗೆ ರೆಫರ್ ಮಾಡಿದ ಪ್ರಕಾಶ್ ಸರ್ ಹಾಗೂ ನಿಮ್ಗೂ ತುಂಬಾ ಧನ್ಯವಾದಗಳು ಸರ್ ನನಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್.
1: ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ.
0: ಥ್ಯಾಂಕ್ ಯು.
2: ಇದುವರೆಗೂ ಯುವ ಸಾಧಕರೊಂದಿಗೆ ಕಾರ್ಯಕ್ರಮದಲ್ಲಿ ಮಹಿಳಾ ವೈದ್ಯಾಧಿಕಾರಿಯಾದ ಡಾಕ್ಟರ್ ಭೂಮಿಕಾ ವೈಡಿ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ.
3: ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಟಿಎನ್ ಬಸವರಾಜ್.
4: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ആകാശവാണി
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
3: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲಜ

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.